0: ಆತ್ಮರ ಭಕ್ತ ಸಂಗೀತ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸರಿಯಾಗಿ 6:30 ಚಿಂತನ ಬೆಂಗಳೂರು ನಿಲಯದಿಂದ.
1: ನಂಬಿಕೆ ಎಂಬ 3 ಅಕ್ಷರದ ಪದ ಮಹತ್ತರವಾದದ್ದು. ನಂಬಿಕೆ ಎಂಬುದರ ಅರ್ಥ ವಿಶ್ವಾಸ, ನೆಚ್ಚಿಕೆ ಎಂದು. ನಂಬಿಕೆಯೇ ಜೀವನ. ಹಾಗೆಂದು ಎಲ್ಲವನ್ನೂ ಎಲ್ಲರನ್ನೂ ಎಲ್ಲಾ ವೇಳೆಯಲ್ಲೂ ನಂಬುವುದು ಎಂದಲ್ಲ. ಭಗವಂತ ನಮಗೆ ಯೋಚಿಸುವ ಅದ್ಭುತ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ನಂಬಿಕೆಯ ಕುರಿತಾಗಿ ಎಷ್ಟೋ ಮಾತುಗಳನ್ನು ನಾವು ಕೇಳುತ್ತಿರುತ್ತೇವೆ. ನಂಬಿದರೆ ನಂಬಿ, ಬಿಟ್ರೆ ಬಿಡಿ, ನನ್ನಲ್ಲಿ ಅಷ್ಟೂ ನಂಬಿಕೆ ಇಲ್ಲವೇ, ನಿನ್ನನ್ನು ನಂಬೇ ಮೋಸ ಹೋದೆ, ನಿನ್ನನ್ನು ನಂಬಿದರೆ ಗೋವಿಂದ ಎಂದು. ಇಂದಿನ ಕಾಲಘಟ್ಟದಲ್ಲಿ ಯಾರನ್ನೂ ಏನನ್ನೂ ನಂಬುವುದು ಕಷ್ಟವೇ ನಿಜ. ಆದರೆ ಸತಿಪತಿಯರಲ್ಲಿ ಮುಖ್ಯವಾಗಿ ಪರಸ್ಪರ ನಂಬಿಕೆ ಇದ್ದರೇನೆ ಸಂಸಾರ ರಥ ಸುಗಮವಾಗಿ ಸಾಗುತ್ತದೆ. ಹಾಗೂ ಇಲ್ಲೊಂದು ಉದಾಹರಣೆ ಹೇಳಲು ಇಷ್ಟಪಡುತ್ತೇನೆ. ಒಂದು ಕಾರ್ಯಕ್ರಮಕ್ಕೆ ಹೊರಟಾಗಲೋ, ಊರಿಗೆ ಹೊರಟಾಗಲೋ, ಬಸ್ಸು ರೈಲು ಸಿಗುತ್ತದೋ ಇಲ್ಲವೋ, ಸಿಕ್ಕರೆ ಸೀಟು ಸಿಗುತ್ತೋ ಇಲ್ಲವೋ, ಹಾಗೂ ಶುಭ ಕಾರ್ಯಗೈಯಲು ಮುಂದಾದಾಗ ಎಡರು ತೊಡರುಗಳು ಎದುರಾಗುವುದೋ ಏನೋ ಎಂಬ ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟು ಸಿಗುತ್ತದೆ, ಹೋಗಿ ಬರುತ್ತೇನೆ, ಭಗವಂತನ ಪ್ರೇರಣೆಯಿಂದ ದಯೆಯಿಂದ ಎಲ್ಲವೂ ಚೆನ್ನಾಗಾಗುತ್ತದೆಂಬ ಸಕಾರಾತ್ಮಕ ಚಿಂತನೆಗೈದು

0: ಯಶಸ್ಸು ಖಂಡಿತ ಪ್ರಾಪ್ತವಾಗುತ್ತದೆ. ದೇವರು ಕಷ್ಟವನ್ನು ನೀಡುತ್ತಾನೆ, ಅದನ್ನು ಭಕ್ತ ಹೇಗೆ ನಿಭಾಯಿಸುತ್ತಾನೆ ಎಂದು ಪರೀಕ್ಷಿಸುತ್ತಾನೆಯೇ ಹೊರತು ಕೈಬಿಟ್ಟು ಪಾತಾಳಕ್ಕೆ ಖಂಡಿತ ತಳ್ಳುವುದಿಲ್ಲ. ಅದಕ್ಕೆಂದೇ ದಾಸಶ್ರೇಷ್ಠರು, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ ಎಂದಿದ್ದಾರೆ. ನಂಬಿಕೆಯ ಕುರಿತಾಗಿ ಒಂದು ಪುಟ್ಟ ಕಥೆಯನ್ನು ಎಲ್ಲೋ ಕೇಳಿದ ನೆನಪು ಹೀಗಿದೆ. ಅಪ್ಪ ಮಗ ಇರುತ್ತಾರೆ. ಅಪ್ಪ ಆಸ್ತಿಕ, ದೇವರಲ್ಲಿ ಅಪಾರ ಭಕ್ತಿ ನಂಬಿಕೆ ಉಳ್ಳವನು. ಆದರೆ ಮಗ ನಾಸ್ತಿಕ, ಔಷಧಿ ವ್ಯಾಪಾರಿಯಾಗಿರುತ್ತಾನೆ. ಒಮ್ಮೆ ಅಪ್ಪ ಮಗನನ್ನು ಕರೆದು, ನಾನೆಷ್ಟೇ ಹೇಳಿದರೂ ನೀನು ಕೇಳುವುದಿಲ್ಲ, ಆದರೊಂದು ಮಾತು ನೆನಪಿಡು, ಈ ಗೋಡೆಯ ಮೇಲೆ ದೇವರ ಪಟವನ್ನು ಹಾಕಿ ನಮಿಸುತ್ತಾ ಬಂದಿದ್ದೇನೆ, ನನ್ನ ನಂತರ ಇದನ್ನು ಕಿತ್ತೊಗೆಯಬೇಡ. ನಿನಗೆಂದಾದರೂ ದೇವರ ಮೇಲೆ ನಂಬಿಕೆ ಬಂದಲ್ಲಿ ಮುಟ್ಟಿ ನಮಸ್ಕರಿಸು ಎಂದು. ನಂತರದಲ್ಲಿ ಒಂದು ದಿನ ರಾತ್ರಿ 8 ಸಮಯ, ಜೋರು ಮಳೆಯಿಂದಾಗಿ ಕರೆಂಟು ಹೋಗಿರುತ್ತದೆ. ಒಬ್ಬ ಪುಟ್ಟ ಬಾಲಕ ಓಡೋಡಿ ಬಂದು, ಅಂಕಲ್ ಅಂಕಲ್, ನಮ್ಮಮ್ಮನಿಗೆ ತುಂಬಾ ಹೊಟ್ಟೆ ನೋವು, ಅತ್ತು ಹೊರಳಾಡುತ್ತಿದ್ದಾಳೆ, ಮನೆಯಲ್ಲಿ ಯಾರೂ ಇಲ್ಲ, ಏನಾದರೂ ಔಷಧ ಕೊಡಿ ಎಂದು ಕೇಳುತ್ತಾನೆ. ಅಂಗಡಿಯ ಮಾಲೀಕ ಅಂಗಡಿಯನ್ನು ಮುಚ್ಚುವ ತರಾತುರಿಯಲ್ಲಿ ಔಷಧ ಕೊಟ್ಟು ಕಳಿಸುತ್ತಾನೆ. ಬಾಲಕ ಹೋದ ಕೆಲ ಸಮಯದಲ್ಲೇ ಕರೆಂಟು ಬರುತ್ತದೆ. ಕಪಾಟಿನಲ್ಲಿ ನೋಡಿದಾಗ ಅವನು ಕೊಟ್ಟ ಔಷಧದ ಬಾಟಲ್ ಗಿಡಗಳಿಗೆ ಹೊಡೆಯುವ ಕ್ರಿಮಿನಾಶಕವಾಗಿರುತ್ತದೆ. ಅಯ್ಯೋ, ಎಂಥ ಅನರ್ಥವಾಯಿತು ದೇವರೇ ಎಂದು ಕೂಗುತ್ತಾ ಅಪ್ಪ ಹಾಕಿದ ದೇವರ ಪಟದೆದುರು ನಿಂತು ಮುಟ್ಟಿ ಮುಟ್ಟಿ ನೀನೇ ಕಾಪಾಡು ತಂದೇ ಎಂದು ಮೊರೆಯಿಡುತ್ತಾನೆ. ಕಾಕತಾಳೀಯವೆಂಬಂತೆ ಅದೇ ಬಾಲಕ ಏಜುಸಿರು ಬಿಡುತ್ತಾ ಅಳುತ್ತಾ, ಅಂಕಲ್, ನೀವು ಕೊಟ್ಟ ಔಷಧಿ ಕೆಳಗೆ ಬಿದ್ದು ಹೋಯ್ತು, ಬೇರೆ ಕೊಡ್ತೀರಾ ಎಂದಾಗ ಬಾಲಕನನ್ನು ತಬ್ಬಿ ಸರಿಯಾದ ಔಷಧ ಕೊಟ್ಟು ಕಳಿಸುತ್ತಾನೆ. ತಂದೆಯ ಮುತ್ತಂತ ನುಡಿ ನೆನಪಾಗಿ ಅವನ ಕಂಗಳು ತೇವಗೊಳ್ಳುತ್ತವೆ. ಅದಕ್ಕೆ ಹಿರಿಯರು ಹೇಳಿರುವುದು, ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ ಎಂದು. ನಂಬಿಕೆಯಿಂದ ಜೀವನದಲ್ಲಿ ಅನಿಶ್ಚಿತತೆಯನ್ನು ಎದುರಿಸಲು ಮತ್ತು ಬದುಕನ್ನು ಸಾಗಿಸಲು ಸಹಾಯವಾಗುತ್ತದೆ. ಕಷ್ಟದ ಸಮಯದಲ್ಲಿ ಆಶಾ ಕಿರಣವಾಗಿ ಕಷ್ಟಗಳನ್ನು ಎದುರಿಸುತ್ತಾ ಮುಂದುವರೆಯಲು ಶಕ್ತಿ ಕೊಡುತ್ತಾ ಮಾರ್ಗದರ್ಶನ ನೀಡುತ್ತಾ ಆಸರೆಯನ್ನೂ ನೀಡುತ್ತದೆ. ಇತರರ ಮೇಲೆ ನಂಬಿಕೆ ಇಡುವುದರಿಂದಾಗಿ ಸಂಬಂಧಗಳನ್ನು ಬೆಳೆಸಲು ಸಹಾಯವಾಗುತ್ತದೆ. ಜೊತೆಗೆ ನಾನಿರುವೆ ಎಂಬ ನಂಬಿಕೆಯ ಪುಟ್ಟ ಆಸರೆ ಇದ್ದರೆ ಸಾಕು, ಏನನ್ನಾದರೂ ಸಾಧಿಸಬಹುದು. ಆದರೆ ಯಾರನ್ನಾದರೂ ನಂಬುವುದಕ್ಕೆ ಮೊದಲು 10 ಬಾರಿ ಯೋಚಿಸುವುದು ಒಳಿತು. ಏಕೆಂದರೆ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನೇ ಕಚ್ಚಿಬಿಡುತ್ತದೆ. ಮರ ಗಿಡಗಳ ಮೇಲೆ ಕುಳಿತ ಹಕ್ಕಿ ಪಕ್ಷಿಗಳಿಗೆ ರೆಂಬೆ ಮುರಿದು ಬೀಳುವುದೆಂಬ ಭಯವೇ ಇರುವುದಿಲ್ಲ. ಕಾರಣ, ಅವು ನಂಬಿರುವುದೇ ತಮ್ಮ ರೆಕ್ಕೆಗಳನ್ನೇ ವಿನಃ ರೆಂಬೆ ಕೊಂಬೆಗಳನ್ನಲ್ಲ.
1: ಇದುವರೆಗೆ ರಾಧಾ ಪ್ರಕಾಶ್ ಅವರಿಂದ ಚಿಂತನಾ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ವಿಜಯಪ್ರಕಾಶವಾಣಿ ಸಮಯ ಬೆಳಗಿನ 6:35. ಸ್ನೇಹಿತರೆ, ಇನ್ನು ಮುಂದೆ ರೈತರಿಗೆ ಸಲಹೆಗಳು.
1: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
2: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
1: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
2: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
1: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
2: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
1: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
2: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
1: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800420223.
5: ಆತ್ಮೀಯ

0: ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಚಾಟಣಿ ಮಾಡುವಂತಹ ಉಪಕರಣಗಳ ಬಗ್ಗೆ ನಾವು ನೋಡೋಣ. ಬ್ಯಾಟರಿ ಚಾಲಿತ ಮತ್ತು ನ್ಯೂಮ್ಯಾಟಿಕ್ ಸಿಕೇಚರ್, ಈ ಉಪಕರಣದ ಕತ್ತರಿಸುವ ಸಾಮರ್ಥ್ಯ 30 ಮಿಲಿಮೀಟರ್ ಮತ್ತು ತೂಕ ಸುಮಾರು 820 ಗ್ರಾಂ. ಬ್ಯಾಟರಿ ಅಳವಡಿಸಿರುವ ಪ್ಯಾಕ್ ಸುಮಾರು 1.8 ಕೆಜಿ ತೂಕ ಇದ್ದು ಕಾರ್ಯನಿರ್ವಹಣಾ ಸರ್ಕ್ಯೂಟ್ ಒಳಗೊಂಡಿರುತ್ತದೆ. ಲಿಥಿಯಂ ಅಯಾನ್ ಬ್ಯಾಟರಿ, 44.4 ವೋಲ್ಟ್ಸ್, ಸರಾಸರಿ ಶಕ್ತಿ 150 ವ್ಯಾಟ್ಸ್, 1 ತಾಸಿಗೆ 4 ಆಂಪಿಯರ್ ಮತ್ತು 1 ದಿನದ ಕಾರ್ಯನಿರ್ವಹಣಾ ಸಾಮರ್ಥ್ಯ ಹೊಂದಿರುತ್ತದೆ. ಬ್ಯಾಟರಿ ಚಾರ್ಜ್ ಆಗುವುದಕ್ಕೆ ಸುಮಾರು 5 ತಾಸು ಸಮಯ ಬೇಕು. ಇದನ್ನು ಯಾವುದೇ ರೀತಿಯ ಚಾಟಣೆಗೆ ಉಪಯೋಗ ಮಾಡಿಕೊಳ್ಳಬಹುದು. ನ್ಯೂಮ್ಯಾಟಿಕ್ ಸಿಕೇಚರ್ ಸರಳವಾಗಿ ಸಾಗಿಸಬಲ್ಲ 7 ಕೆಜಿ ಒತ್ತಡದ ಏರ್ ಕಾಂಪ್ರೆಸರ್ನ ಸಹಾಯದಿಂದ ಕಾರ್ಯನಿರ್ವಹಿಸುತ್ತದೆ. ಸರಳವಾಗಿ ಚಲಿಸುವುದಕ್ಕೆ ಡಬಲ್ ಆಕ್ಟಿಂಗ್ ಪಿಸ್ಟನ್ ಅಳವಡಿಸಲಾಗಿದೆ. ಮೂಲ ಸಿಕೇಚರ್ನ ಉದ್ದ 26 ಸೆಂಟಿಮೀಟರ್ ಮತ್ತು 685 ಗ್ರಾಂ ತೂಕದಿರುತ್ತದೆ. ಬೇರೆ ಬೇರೆ ಎತ್ತರಗಳಿಗೆ ಚಾಟಣಿ ಮಾಡುವುದಕ್ಕೆ 60 ಸೆಂಟಿಮೀಟರ್ ಅಥವಾ 120 ಸೆಂಟಿಮೀಟರ್ ಅಥವಾ 150 ಸೆಂಟಿಮೀಟರ್ ಅಳತೆಯ ವಿಸ್ತರಣಾ ಕಂಬಿಯನ್ನು ಅಳವಡಿಸಿಕೊಳ್ಳಬಹುದು. ಹೆಜ್ ಟ್ರಿಮ್ಮರ್ ಅನ್ನುವಂತಹ ಸಾಧನವನ್ನು ಬೇಲಿಗೆ ಹೆಚ್ಚಾಗಿ ಬೆಳೆದಿರುವಂತಹ ಟೊಂಗೆಗಳನ್ನು ಕತ್ತರಿಸಿ ಮತ್ತು ಆಕಾರವನ್ನು ನೀಡುವುದಕ್ಕೆ ಉಪಯೋಗ ಮಾಡಲಾಗ್ತದೆ. ಈ ಕತ್ತರಿಸುವ ಸಾಧನ ಎದುರು ಬದುರು ಚಲಿಸುವ ಬ್ಲೇಡ್ಗಳನ್ನು ಹೊಂದಿರುತ್ತದೆ. ಈ ಉಪಕರಣ 22-25 cc, 7500 rpm ಇರ್ತದೆ. ಪೆಟ್ರೋಲ್ ಚಾಲಿತ ಎಂಜಿನ್ ಅಥವಾ 18 ವೋಲ್ಟ್ 1.5 ಆಂಪಿಯರ್ ಬ್ಯಾಟರಿಯಿಂದ ಚಲಿಸ್ತದೆ. ಬ್ಲೇಡ್ನ ಉದ್ದ 43-70 ಸೆಂಟಿಮೀಟರ್. ಕೆಲವು ಹೆಜ್ ಟ್ರಿಮ್ಮರ್ಗಳಿಗೆ ಉದ್ದವಾದ ಕಂಬಿಯನ್ನು, ಅಂದರೆ ಹೆಚ್ಚು ಕಡಿಮೆ 2.4 ಮೀಟರ್ ಉದ್ದದ ತನಕನೂ ಕಂಬಿಯನ್ನು ಅಳವಡಿಸಲಾಗಿರುತ್ತದೆ. ಮತ್ತು ಕತ್ತರಿಯ ಕೋನವನ್ನು ಎತ್ತರದ ಬೇಲಿಯ ಪೊದೆಯ ಸರಿಯಾದ ಆಕಾರಕ್ಕೆ ಬರುವಂಗೆ ಜೋಡಿಸಲಾಗಿರ್ತದೆ. ಇನ್ನು ಸರಪಣಿ ಗರಗಸ ಅನ್ನುವಂಥ ಉಪಕರಣ, ಇದನ್ನು ದಪ್ಪನೆಯ ರೆಂಬೆ, ಅಂದರೆ ಸುಮಾರು 40 ಸೆಂಟಿಮೀಟರ್ ತನಕನೂ ಇರುವಂಥ ರೆಂಬೆಗಳನ್ನು ಚಾಟಣಿ ಮಾಡೋದಕ್ಕೆ ಉಪಯೋಗ ಮಾಡಲಾಗ್ತದೆ. ಈ ಸರಪಣಿ ಗರಗಸ 25-75 cc ಪೆಟ್ರೋಲ್ ಇಂಜಿನ್ ಅಥವಾ 0.9-4.4 ಕಿಲೋವ್ಯಾಟ್ನ ಮೋಟರ್ ವಿದ್ಯುತ್ ಚಾಲಿತವಾಗಿರ್ತದೆ. ಗರಗಸದ ಉದ್ದ 30-35-40-45 ಅಥವಾ 50 ಸೆಂಟಿಮೀಟರ್ ತನಕನೂ ಇರ್ತದೆ. ಇದರ ತೂಕ 3-7 ಕೆಜಿ ವರೆಗೆ ಇರಬಹುದು. ಲೈಟ್ ಡ್ಯೂಟಿಯಿಂದ ಹೆವಿ ಡ್ಯೂಟಿ ಗರಗಸಗಳಿಗೆ ಸರಪಣಿಯ ವೇಗ ಪ್ರತಿ ಸೆಕೆಂಡಿಗೆ 7-27 ಮೀಟರ್ ಮತ್ತು ಚಾಲಕನು ಈ ಗರಗಸದಿಂದ ಕಾರ್ಯನಿರ್ವಹಿಸುವಾಗ ಬಹಳ ಜಾಗರೂಕನಾಗಿರಬೇಕು. ಟೆಲಿಸ್ಕೋಪಿಕ್ ಪೋಲ್ಗೆ ಅಳವಡಿಸಿರುವಂತಹ ಸರಣಿ ಗರಗಸವನ್ನು ಪೋಲ್ ಸಾಪ್ ರೂನರ್ ಎಂಜಿನ್ನು ಚಾಲಕನ ಹತ್ತಿರವಿದ್ದು ಚೈನ್ ಹೆಡ್ ಚಾಲಕನಿಂದ ಸುಮಾರು 3.8 ಮೀಟರ್ ದೂರ ಇರ್ತದೆ. ಗೈಡ್ ಬಾರ್ನ ಉದ್ದ 30-35 ಸೆಂಟಿಮೀಟರ್ ಮತ್ತು ಚಾಟಣಿ ಕಂಬಿಯ ಒಟ್ಟು ತೂಕ 5-7 ಕೆಜಿಯಷ್ಟು ಇರ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ತಜ್ಞರು ಇಲ್ಲವೇ ಕೃಷಿ ಇಂಜಿನಿಯರಿಂಗ್ ತಜ್ಞರನ್ನ ಸಂಪರ್ಕ ಮಾಡಬಹುದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ವಿಜಯಪುರ ಆಕಾಶವಾಣಿ ಸ್ಟುಡಿಯೋ, ಸಮಯ 6:40:03. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಗೀತೆಯನ್ನು ಹಾಡಿದ್ದಾರೆ ಬಿ ಕೆ ಸುಮಿತ್ರ ಮತ್ತು ಸೌಮ್ಯ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವೈಕೆ ಮುದುಕೃಷ್ಣ ಹಾಡಿದ ಗೀತೆ.

ಆತ್ಮರೆ, ಕೆಯುರಾಜವರ ಧ್ವನಿಯಲ್ಲಿ ಜನಪದ ಗೀತೆಯನ್ನ ಕೇಳುತ್ತಿದ್ದೀರಿ. ವಿಜಯಪುರ ಆಕಾಶವಾಣಿ ಸರಿಯಾಗಿ 6:55 ಸಂಸ್ಕೃತ ವಾರ್ತೆಗಳು.

0: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸರಿಯಾಗಿ 7:02 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ನಿಲಯದಿಂದ.
1: ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ತೆಲುಗು ಕಾರ್ಯಕ್ರಮಾಲು వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
5: నా స్వరము నీ స్వరము సంగమమై మనసరంగా అవతరించి
6: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
5: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
2: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
7: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು, ನಿದ್ದೆ, ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐ ಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ 4 ಜಿಲ್ಲೆಗಳ 225,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಈಗ ವಾರ್ತೆಗಳ ವಿವರ. ಕರ್ನಾಟಕ ದೇಶದಲ್ಲೇ ಎರಡನೇ ಅತಿ ಹೆಚ್ಚು ತೆರಿಗೆ ಪಾವತಿಸುತ್ತಿರುವ ರಾಜ್ಯವಾಗಿದೆ. ಭಾರತದ ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕದ ಕೊಡುಗೆ ಶೇಕಡ 42ರಷ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಆಯೋಜಿಸಿದ್ದ ಸಂವಾದ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ತಮ್ಮ ಸರ್ಕಾರ ತೆರೆದ ಪುಸ್ತಕವಾಗಿದ್ದು ಹೊಸ ವಿಚಾರಗಳಿಗೆ ಮುಕ್ತವಾಗಿದೆ ಎಂದರು. ವಿಶ್ವದ ಪ್ರಮುಖ 500 ಕಂಪನಿಗಳು

0: ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಐಟಿ ಬಿಟಿ ತಂತ್ರಜ್ಞಾನ, ಏರೋಸ್ಪೇಸ್ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕರ್ನಾಟಕ ಮುಂದಾಳತ್ವ ವಹಿಸುತ್ತಿದೆ ಎಂದು ತಿಳಿಸಿದರು. ರಾಜ್ಯದ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಡುವೆ 2,500 ಕೋಟಿ ರೂಪಾಯಿ ಮೊತ್ತದ ಮಹತ್ವಾಕಾಂಕ್ಷಿ ಯೋಜನೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಎಡಿಬಿ 1,750 ಕೋಟಿ ರೂಪಾಯಿ ನೆರವು ನೀಡಲಿದ್ದು ರಾಜ್ಯ ಸರ್ಕಾರ 750 ಕೋಟಿ ರೂಪಾಯಿ ಭರಿಸಲಿದೆ. 2026-2030 ಅವಧಿಯಲ್ಲಿ ಯೋಜನೆ ಅನುಷ್ಠಾನಗೊಳ್ಳಲಿದ್ದು ಪ್ರತಿ ಕೆಪಿಎಸ್ ಶಾಲೆಯಲ್ಲಿ ಕನಿಷ್ಠ 1,200 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಸಮಾನತೆ, ಅವಕಾಶ ಮತ್ತು ಬೆಳವಣಿಗೆಗೆ ಅಡಿಪಾಯವಾಗಿದ್ದು ಕೃತಕ ಬುದ್ಧಿಮತ್ತೆ ಆಧಾರಿತ ಗಣಕಯಂತ್ರ ಕಿಯೋ ಎಐಪಿಸಿ 2026 ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಸಬಲಗೊಳಿಸುವ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಬೆಂಗಳೂರಿನಲ್ಲಿ ಕಿಯೋನಿಕ್ಸ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಸನ್ನದ್ಧ ಕಿಯೋ ಎಐ ಕಂಪ್ಯೂಟರ್ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಕೇಂದ್ರಗಳವರೆಗೆ ಕರ್ನಾಟಕದ ಪ್ರತಿಯೊಂದು ಮಗುವು ಕಲಿಯಬೇಕು, ಕೃತಕ ಬುದ್ಧಿಮತ್ತೆಯ ಭವಿಷ್ಯ ರೂಪಿಸಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. ಮೊದಲ ಹಂತದಲ್ಲಿ ರಾಜ್ಯದ 1,000 ಸರ್ಕಾರಿ ಶಾಲೆಗಳಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ತಲುಪಿಸಲಾಗುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ಡಿಸೆಂಬರ್ ತಿಂಗಳೊಳಗೆ ಪೂರ್ಣಗೊಳಿಸಿ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ 2,25,515 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ವಿಧಾನಪರಿಷತ್ ಅಧಿವೇಶನದಲ್ಲಿ ಸದಸ್ಯರಾದ ಬಲ್ಕೀಸ್ ಬಾನು ಅವರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು, 21,473 ಕೋಟಿ ರೂಪಾಯಿ ಮೊತ್ತದ ಪುನರ್ ಪರಿಷ್ಕೃತ ಯೋಜನಾ ವರದಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದರು. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 29.90 ಟಿಎಂಸಿ ನೀರು ಲಭ್ಯವಾಗಲಿದೆ. 367 ಕೆರೆಗಳನ್ನು ಭರ್ತಿ ಮಾಡಲು ಇದು ಸಹಕಾರಿಯಾಗಲಿದೆ ಎಂದರು. ಕೋಲಾರ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಕೂಲಿಕಾರರಿಗೆ ಅಕುಶಲ ಕೆಲಸ ಒದಗಿಸಲು ವಿಶೇಷ ಜಾಬ್ ಕಾರ್ಡ್ ಮೇಳವನ್ನು ಆಯೋಜಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ 2,24,000 ಕುಟುಂಬಗಳಿಗೆ ಉದ್ಯೋಗ ಚೀಟಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಮೊದಲ ಹಂತದ ಬಳಿಕ ಕರಡು ಮತದಾರರ ಪಟ್ಟಿ ನಾಡಿದ್ದು 24ನೇ ತಾರೀಖಿನಂದು ಪ್ರಕಟವಾಗಲಿದೆ. ಬೆಳಗಾವಿ ಜಿಲ್ಲೆಯ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟವಾಗದಿದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಅರ್ಜಿ ನಮೂನೆ 6 ಮೂಲಕ ಅಗತ್ಯ ದಾಖಲೆ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭ ಜಿಲ್ಲೆಯಲ್ಲಿ ಕೈಗೊಳ್ಳಲಾದ ಕ್ರಮಗಳನ್ನು ಇತರೆ ರಾಜ್ಯಗಳಲ್ಲೂ ಅಳವಡಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು.
4: ಪೊಲಿಟಿಕಲ್ ಪಾರ್ಟೀಸ್, ಇಆರ್ಒಸ್, ಎಇಆರ್ಒಸ್, ಬಿಎಲ್ಒಸ್, ಹಿರಿಯ ಪರ್ಸನ್ಸ್, ತಾವೆಲ್ಲರೂ ಹಗಲು ರಾತ್ರಿ ನೋಡದೆ ಎಸ್ಐಆರ್ ಅಲ್ಲಿ ಕೆಲಸ ಮಾಡಿ ತೋರಿಸಿದ್ರ ಅದರಿಂದ ಬೆಳಗಾವಿ ಜಿಲ್ಲೆ ಪ್ರತಿ ಒಂದು ಸ್ಟೇಜ್ ಅಲ್ಲಿ ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅವರು ನಮ್ಮನ್ನು ಹೊಗಳಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಇದಾವಪ್ಪ, ಅನ್ಬಿಲೀವಬಲ್. ಬಟ್ ಯಾಕೆಂದ್ರೆ 20 ಡೇಸ್ ಅಗೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ನಮ್ಮ ಜಿಲ್ಲೆಯಲ್ಲಿ

0: ಲಕ್ಷ. ಇವತ್ತು 47,778 ಈ ಮಾಡೆಲ್ ಏನಿದೆ, ಬೆಳಗಾವಿ ಮಾಡೆಲ್ ಅಂತ ಈಗ ಹೆಸರು ಹೊಂದಿದೆ. ಅದಕ್ಕೆ ಈ ಸ್ಟೇಟ್ ಅಲ್ಲಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ.
1: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರಗಳನ್ನು ತಲುಪಿಸುವ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿರುವ ಜಿಲ್ಲಾಡಳಿತದ ಮಹತ್ವದ ಕಾರ್ಯಕ್ಕೆ ಮುಖ್ಯಮಂತ್ರಿಯವರ ಸಚಿವಾಲಯ ಪ್ರಶಂಸೆ ವ್ಯಕ್ತಪಡಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರಿಗೆ ಅಭಿನಂದನಾ ಪತ್ರ ಬರೆದಿರುವ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೋದ್ಗಿಲ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ 20 ಲಕ್ಷಕ್ಕೂ ಅಧಿಕ ಜಾತಿ ಪ್ರಮಾಣ ಪತ್ರಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಿರುವುದು ಶ್ಲಾಘನೀಯ ಹಾಗೂ ಗಮನಾರ್ಹ ಸಾಧನೆಯಾಗಿದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್ ಇಂದು ಕಲಬುರಗಿ ಜಿಲ್ಲೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಸೇಡಂ ಮತ್ತು ಕಲಬುರಗಿಯಲ್ಲಿ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಿದ್ದಾರೆ. ಮೈಸೂರು ಮಾನಸ ಗಂಗೋತ್ರಿಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆವರಣದಲ್ಲಿ ನಾಡಿದ್ದು 24ರಂದು ಬೆಳಗ್ಗೆ 9 ಗಂಟೆಗೆ ರಾಷ್ಟೀಯ ಬುಡಕಟ್ಟು ಭಾಷೆಗಳು ಮತ್ತು ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕುರಿತ ರಾಷ್ಟೀಯ ಸಮಾವೇಶ ಆಯೋಜಿತವಾಗಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಅವರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮಡಿಕೇರಿ ದಸರಾಕ್ಕೆ ರಾಜ್ಯ ಸರ್ಕಾರ ಈ ಬಾರಿ 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಇದೇ ಮೊದಲ ಬಾರಿಗೆ ಮಡಿಕೇರಿ ದಸರಾಕ್ಕೆ ದೊಡ್ಡ ಮೊತ್ತದ ಅನುದಾನ ದೊರಕಿದೆ. ಕಳೆದ ವರ್ಷದಂತೆ ಈ ವರ್ಷವೂ 11 ದಿನಗಳ ಕಾಲ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ಗೌಡ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಕಣ್ಣಂಗಾಲ ಗ್ರಾಮ ಪಂಚಾಯಿತಿಯ ಯಡೂರು ಗ್ರಾಮ ವ್ಯಾಪ್ತಿಯಲ್ಲಿ ಕೃಷಿ ನಾಶಪಡಿಸುತ್ತಿದ್ದ 38 ವರ್ಷ ವಯಸ್ಸಿನ ಗಂಡಾನೆಯನ್ನು ಅರಣ್ಯ ಇಲಾಖೆ ತಂಡ ಸೆರೆ ಹಿಡಿದಿದೆ. ಕಾರ್ಯಾಚರಣೆಯಲ್ಲಿ ದುಬಾರೆ ಆನೆ ಶಿಬಿರದ ಕ್ಯಾಪ್ಟನ್ ಸುಗ್ರೀವ ಒಳಗೊಂಡಂತೆ 5 ಸಾಕಾನೆಗಳು ಭಾಗಿಯಾಗಿದ್ದವು. ಧಾರವಾಡ ಜಿಲ್ಲೆ ಜಿಲ್ಲಾಧಿಕಾರಿಗಳ ಸೌಜನ್ಯ ಭೇಟಿ ಸಂದರ್ಭ ಶಾಲು, ಹಾರ, ನೆನಪಿನ ಕಾಣಿಕೆ ಹಾಗೂ ಹೂಗುಚ್ಛಗಳನ್ನು ನೀಡುವ ಬದಲಿಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ನೋಟ್ಬುಕ್, ಪೆನ್ನುಗಳನ್ನು ನೀಡಬೇಕು ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಕೋರಿದ್ದಾರೆ. ತಮ್ಮಲ್ಲಿ ಸಂಗ್ರಹವಾಗುವ ನೋಟ್, ಪುಸ್ತಕಗಳು ಹಾಗೂ ಬರವಣಿಗೆ ಪರಿಕರಗಳನ್ನು ಸರ್ಕಾರಿ ಶಾಲೆಗಳ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ನಾಳೆಯಿಂದ 3 ದಿನಗಳ ಕಾಲ ವಿಜಯಪುರ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರು ಜಿಲ್ಲೆಯ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. 25ರಂದು ಬೆಳಗ್ಗೆ 11 ಗಂಟೆಗೆ ವಿಜಯಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಹಿಳಾ ಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ 1000 ಹಾಡಿನ ಸರದಾರ ಹುಕ್ಕೇರಿ ಬಾಳಪ್ಪ ಸ್ಮಾರಕ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಹುಕ್ಕೇರಿ ಬಾಳಪ್ಪನವರ ಸ್ಮರಣೆ ಕಾರ್ಯಕ್ರಮ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ, 4 ಜಿಲ್ಲೆಗಳ 2,25,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 7:15:16. ಇನ್ನು ಮುಂದೆ ಕೆಲವು ಭಾವಗೀತೆಗಳು. ಈ ಎಲ್ಲ ಗೀತೆಗಳನ್ನು ಹಾಡಿದ್ದಾರೆ ಎಮ್ಮಡಿ ಪಲ್ಲವಿ ಅವರು.

ಆತ್ಮೀಯ ಸ್ನೇಹಿತರೆ, ಎಮ್ಮಡಿ ಪಲ್ಲವಿಯವರ ಧ್ವನಿಯಲ್ಲಿ ಇದುವರೆಗೆ ಕೆಲವು ಭಾವಗೀತೆಗಳನ್ನು ಆಲಿಸುತ್ತಿದ್ದೀರಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬಂತು.

0: ವಿಜಯಪುರ ಆಕಾಶವಾಣಿ.
1: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387.

0: 7724252525
1: ಅಥವಾ 9689464-6218.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1800-420-2233.

ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗ್ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ.
2: ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ.
4: ವಿಜಯಪುರ ಆಕಾಶವಾಣಿ ಸ್ನೇಹಿತರೆ, 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35 ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: ವ್ಯವಸ್ಥೆಯ ಸುಧಾರಣೆ ಮತ್ತು ಬಲವರ್ಧನೆಗೆ ಯುವಜನರ ತಾಳ್ಮೆ ಜವಾಬ್ದಾರಿ ಅಗತ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸರ್ಕಾರದ ನೀತಿಗಳು

0: ನ್ಯಾಷನಲ್ ಅವಾರ್ಡ್ಸ್ ಟು ಟೀಚರ್ಸ್ ಡಾಟ್ ಎಜುಕೇಷನ್ ಡಾಟ್ ಗೌ ಡಾಟ್ ಇನ್ ಮೂಲಕ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು 2026ಕ್ಕೆ ಅರ್ಹ ಶಿಕ್ಷಕರಿಂದ ಆನ್ಲೈನ್ ಸ್ವಯಂ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮವನ್ನು ದೂರದರ್ಶನ ಮತ್ತು ಶಿಕ್ಷಣ ಸಚಿವಾಲಯದ ಸ್ವಯಂ ಪ್ರಭಾ ಚಾನೆಲ್ಗಳಲ್ಲಿ ನೇರ ಪ್ರಸಾರ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ಇಂದು ನಡೆಯಲಿದ್ದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಳೆ ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ದಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನಹರಿಸಲಿದ್ದು ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಹಾಗೂ ಸುಸ್ಥಿರ ಅಭಿವೃದ್ದಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿವೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಬದ್ದತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಜೈಪುರದಲ್ಲಿ ನಿನ್ನೆ ನಡೆದ ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಜೈಪುರ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸುವುದರೊಂದಿಗೆ ಮುಕ್ತಾಯವಾಯಿತು. ಇದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಪ್ರವಾಸೋದ್ಯಮ ಸಹಕಾರವನ್ನು ಬಲಪಡಿಸುವ ಚೌಕಟ್ಟನ್ನು ಒದಗಿಸುತ್ತದೆ. ಪ್ರವಾಸೋದ್ಯಮದಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ, ಸುಸ್ಥಿರ ಪ್ರವಾಸೋದ್ಯಮ ವಿಧಾನಗಳು, ಕೌಶಲ್ಯ ಅಭಿವೃದ್ದಿ ಮತ್ತು ಸುಗಮ ಪ್ರಯಾಣ ಸೌಲಭ್ಯ ಸೇರಿದಂತೆ ಸಹಕಾರದ ಪ್ರಮುಖ ಕ್ಷೇತ್ರಗಳನ್ನು ನಿರ್ಣಯ ಒಳಗೊಂಡಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದಡಿಯಲ್ಲಿ ಪ್ರವಾಸೋದ್ಯಮ ಕುರಿತ ಚರ್ಚೆಯನ್ನು ಮುಂದುವರೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಗಜೇಂದ್ರ ಸಿಂಗ್ ಶೇಖಾವತ್ 2047ರ ವೇಳೆಗೆ ಭಾರತದ ವಿಕಸಿತ ಭಾರತ ಪ್ರಯಾಣದಲ್ಲಿ ಪ್ರವಾಸೋದ್ಯಮವು ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಪ್ರಮುಖ ನಗರ ಕೇಂದ್ರಗಳನ್ನು ಮೀರಿ ಪಟ್ಟಣಗಳು, ಹಳ್ಳಿಗಳು ಹಾಗೂ ದೂರದ ಪ್ರದೇಶಗಳಿಗೆ ಆರ್ಥಿಕ ಬೆಳವಣಿಗೆಯನ್ನು ವಿಸ್ತರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿದರು. ಸಭೆಯಲ್ಲಿ 9 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಸಚಿವರ ಸಭೆಯ ಹೊರತಾಗಿ ಪ್ರವಾಸೋದ್ಯಮ ಸಹಕಾರವನ್ನು ಮತ್ತಷ್ಟು ಮುನ್ನಡೆಸಲು ಬ್ರೆಜಿಲ್, ಇರಾನ್, ದಕ್ಷಿಣ ಆಫ್ರಿಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ಭಾರತ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಿತು. ಅಂದಾಜಿಗಿಂತ ಕಡಿಮೆ ಉತ್ಪಾದನೆಯ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಗ್ರಾಹಕರಿಗೆ ಸ್ಥಿರ ಬೆಲೆಗಳನ್ನು ಕಾಯ್ದುಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರೀಸಾ ಜಾಲಿ ಹಾಗೂ ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ನಲ್ಲಿಂದು ಸೆಣಸಲಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯೂ ಶೆಂಗ್ಶು ಮತ್ತು ಟಾನ್ ನಿಂಗ್ ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಯಾ ಯಿ ಫ್ಯಾನ್ ಹಾಗೂ ಜಾಂಗ್ಶು ಕ್ಷಿಯಾನ್ ಅವರನ್ನು 16-21, 21-15, 21-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ಗೆಲುವು ಕುರಿತು ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸಂತೋಷ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕಠಿಣ ಹೋರಾಟದಿಂದಾಗಿ ಗೆಲುವು ಸಾಧ್ಯವಾಗಿ ಸೆಮಿಫೈನಲ್ ಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವ್ಯವಸ್ಥೆಯ ಸುಧಾರಣೆ ಮತ್ತು ಬಲವರ್ಧನೆಗೆ ಯುವಜನರ ತಾಳ್ಮೆ ಜವಾಬ್ದಾರಿ ಅಗತ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸರ್ಕಾರದ ನೀತಿಗಳು ಜನಪರ ಹಾಗೂ ಅಭಿವೃದ್ದಿ ಬೆಳವಣಿಗೆ ಪರ, ಪ್ರಧಾನಿ ನರೇಂದ್ರ ಮೋದಿ. ಸೆಪ್ಟೆಂಬರ್ 5ರಂದು ರಾಷ್ಟಪತಿ ಅವರಿಂದ ದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ.

ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಯುವ ಸಚಿವರ ಸಭೆ, ನಾಳೆ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ಹಾಗೂ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್, ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸೆಮಿಫೈನಲ್ನಲ್ಲಿಂದು ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ವಿಜಯಪುರ ಆಕಾಶವಾಣಿ ಸಮಯ ಬೆಳಗಿನ 7:45 ಆರು ಸೆಕೆಂಡ್ಗಳು. ಆತ್ಮೇರೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ನಮಸ್ಕಾರ, ನಾನು ಡಾಕ್ಟರ್ ಪುಷ್ಪಾ ಸಂಗೊಳಗಿ, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಹೋಮಿಯೋಪತಿ ವೈದ್ಯೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚು ಕಾಡುತ್ತಿವೆ. ಅದರಲ್ಲಿ ಮುಖ್ಯವಾಗಿ ಗರ್ಭಕೋಶದ ಗಡ್ಡೆ, ಇದೊಂದು ನಾನ್ ಕ್ಯಾನ್ಸರಸ್ ಬೆನಿಗ್ನ ಟ್ಯೂಮರ್ ಅಂತ ಹೇಳಬಹುದು. ಗರ್ಭಾಶಯದ ಗಡ್ಡೆಗಳು ಉಂಟಾಗಲು ನಿಖರವಾದ ಕಾರಣಗಳು ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲವಾದರೂ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಕೆಲವೊಂದು ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲಿ ಮುಖ್ಯವಾಗಿ ಶರೀರದಲ್ಲಿ ಹಾರ್ಮೋನುಗಳ ಬದಲಾವಣೆ, ಅದರಲ್ಲಿ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನುಗಳ ಮಟ್ಟ ಹೆಚ್ಚಾದಾಗ ಈ ಗಡ್ಡೆಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ. ಋತುಬಂಧದ ಅಂದರೆ ಮೆನಾಪಾಸ್ ನಂತರ ಈ ಹಾರ್ಮೋನುಗಳ ಮಟ್ಟ ಕಡಿಮೆ ಆದಾಗ ಗಡ್ಡೆಗಳು ತಾವಾಗಿಯೇ ಕುಗ್ಗುತ್ತವೆ. ಸರ್ವೆ ಸಾಮಾನ್ಯವಾಗಿ 30-50 ವಯಸ್ಸಿನ ಮಹಿಳೆಯರಲ್ಲಿ ಅಂದರೆ ಸಂತಾನೋತ್ಪತ್ತಿ ಹಂತದಲ್ಲಿರುವಾಗ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. 30% ಮಹಿಳೆಯರಲ್ಲಿ 30 ವಯಸ್ಸಿನಲ್ಲಿ ಮತ್ತು 70% ಮಹಿಳೆಯರಲ್ಲಿ 50 ವಯಸ್ಸಿನಲ್ಲಿ ಈ ಗರ್ಭಕೋಶದ ಗಡ್ಡೆ ಆಗುವ ಸಾಧ್ಯತೆ ಹೆಚ್ಚು. ಇನ್ನೊಂದು ಕಾರಣವೇನೆಂದರೆ ಅನುವಂಶಿಕತೆ. ಕೆಲವೊಂದು ಕುಟುಂಬಗಳಲ್ಲಿ ತಾಯಿ ಮತ್ತು ಅಜ್ಜಿಗೆ ಗರ್ಭಕೋಶದ ಗಡ್ಡೆ ಸಮಸ್ಯೆ ಇದ್ದರೆ ಅದು ಮುಂದಿನ ಪೀಳಿಗೆಗೆ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚಿರುತ್ತದೆ. ಇನ್ನು ಮತ್ತೆ ಶರೀರದಲ್ಲಿ ಬೊಜ್ಜು ಅಂದರೆ ದೇಹದಲ್ಲಿ ಅಧಿಕ ಕೊಬ್ಬು ಇದ್ದರೆ ಇಸ್ಟ್ರೋಜನ್ ಉತ್ಪಾದನೆ ಹೆಚ್ಚಾಗುತ್ತದೆ. ಇದು ಫೈಬ್ರಾಯ್ಡ್ಗಳ ಬೆಳವಣಿಗೆಗೆ ಪೂರಕವಾಗುತ್ತದೆ. ಮತ್ತೆ ಕೆಲವೊಂದು ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಒಂದು ಕಾರಣವಾಗಿರುತ್ತದೆ. ಅಂದರೆ ಅತಿಯಾದ ಕೆಂಪು ಮಾಂಸ ಸೇವನೆ, ಸಂಸ್ಕರಿತ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳ ಸೇವನೆಯು ಫೈಬ್ರಾಯ್ಡ್ ಅಪಾಯವನ್ನು ಹೆಚ್ಚಿಸಬಹುದು. ಇನ್ನು ಕೆಲವೊಂದು ಕಾರಣ ಕಡಿಮೆ ವಯಸ್ಸಿನಲ್ಲಿ ಮುಟ್ಟಾಗುವುದು, ಅಂದರೆ 10 ವರ್ಷಕ್ಕಿಂತ ಮುಂಚೆ ಮುಟ್ಟಾಗುವುದು, ಮತ್ತೆ ವಿಟಮಿನ್ ಡಿ ಕೊರತೆ, ಅಧಿಕ ರಕ್ತದೊತ್ತಡ ಮತ್ತು ಸ್ಟ್ರೆಸ್ ಕೂಡ ಒಂದು ಕಾರಣವಾಗುತ್ತದೆ. ಈ ರೋಗದ ಲಕ್ಷಣಗಳು ಏನೆಂದರೆ ಸುಮಾರು 50% ಮಹಿಳೆಯರಲ್ಲಿ ಗರ್ಭಕೋಶದ ಗಡ್ಡೆ ಇದ್ದರೂ ರೋಗ ಲಕ್ಷಣಗಳು ಕಂಡುಬರುವುದಿಲ್ಲ. ಇನ್ನು 50% ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ, ಕೆಳಹೊಟ್ಟೆ ನೋವು ಮತ್ತು ಬೆನ್ನು ನೋವು, ಆಗಾಗ ಮೂತ್ರ ವಿಸರ್ಜನೆ ಮಾಡಬೇಕೆನಿಸುವುದು, ಮತ್ತೆ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ನೋವು ಉಂಟಾಗುವುದು, ಇನ್ನು ಕೆಲವೊಂದು ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಮತ್ತೆ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ರೋಗಿಯ ದೇಹ ಮತ್ತು ಮನಸ್ಸಿನ ಸಂಪೂರ್ಣ ಸ್ಥಿತಿಯನ್ನು ಆಧರಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಮತ್ತು ಗಡ್ಡೆಯ ಗಾತ್ರ, ಲಕ್ಷಣಗಳು, ಹಾರ್ಮೋನುಗಳ ಅಸಮತೋಲನೆ ಇವೆಲ್ಲವನ್ನು ಪರಿಗಣಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ನಮ್ಮ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಸುವ ಕೆಲವು ಔಷಧಿಗಳಲ್ಲಿ, ಅಂದರೆ ನಾವು ಕೆಲವೊಂದು ಔಷಧಿಗಳನ್ನು ಕಾನ್ಸ್ಟಿಟ್ಯೂಷನಲ್ ಆಗಿ ಕೊಡುತ್ತೇವೆ ಮತ್ತು ಕೆಲವೊಂದು ಔಷಧಿಗಳನ್ನು ಸ್ಪೆಸಿಫಿಕ್ ಆಗಿ ಕೊಡುತ್ತೇವೆ. ಕಾನ್ಸ್ಟಿಟ್ಯೂಷನಲ್ ಔಷಧಿಗಳಂತೂ ಬಂದಾಗ ಸೇಪಿಯಾ, ಕಲ್ಕೆರೆಕಾರ್ಬ್, ನ್ಯಾಟ್ರೆಮ್ಯೂರ್, ಲ್ಯಾಕೆಸಿಸ್, ತೂಜಾ, ಈ ಔಷಧಿಗಳನ್ನು ಕೊಡುತ್ತೇವೆ. ಫಾರ್ ಎಕ್ಸಾಂಪಲ್, ಸೇಪಿಯಾ ಔಷಧಿಯನ್ನು ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಜೊತೆ ಕ್ಲಾಟ್ಸ್ ಕಂಡು ಬಂದಲ್ಲಿ ಮತ್ತು ತೀವ್ರವಾದ ನೋವು, ಮಾನಸಿಕ ಕಿರಿಕಿರಿ ಇರುವ ಮಹಿಳೆಯರಿಗೆ ಸೂಕ್ತ ಔಷಧಿ ಆಗಿರುತ್ತದೆ. ಇನ್ನು ಕಲ್ಕೆರೆಕಾರ್ಬ್, ಈ ಔಷಧವನ್ನು ದಪ್ಪಗಿರುವ ಮಹಿಳೆಯರಲ್ಲಿ ಅತಿಯಾದ ರಕ್ತಸ್ರಾವ ನಿಲ್ಲಿಸಲು ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಮತ್ತೆ ಫ್ರಾಗ್ಜನಸ್ ಅಮೆರಿಕಾನ, ಈ ಔಷಧವು ಗರ್ಭಕೋಶದ ಗಡ್ಡೆಗಳಿಗೆ ನೀಡಲಾದ ಪ್ರಮುಖ ಔಷಧಗಳಲ್ಲಿ

0: ಬಂದಲ್ಲಿ ಮತ್ತು ತೀವ್ರವಾದ ನೋವು ಮಾನಸಿಕ ಕಿರಿಕಿರಿ ಇರುವ ಮಹಿಳೆಯರಿಗೆ ಸೂಕ್ತ ಔಷಧಿ ಆಗಿರುತ್ತದೆ. ಇನ್ನು ಕಲ್ಕೆರೆ ಕಾರ್ಬ್ ಈ ಔಷಧವನ್ನು ತಪ್ಪಗಿರುವ ಮಹಿಳೆಯರಲ್ಲಿ ಅತಿಯಾದ ರಕ್ತಸ್ರಾವ ನಿಲ್ಲಿಸಲು ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಮತ್ತು ಫ್ರಾಗ್ಜನಸ್ ಅಮೆರಿಕಾನ ಈ ಔಷಧವು ಗರ್ಭಕೋಶದ ಗಡ್ಡೆಗಳಿಗೆ ನೀಡಲಾದ ಪ್ರಮುಖ ಔಷಧಗಳಲ್ಲಿ ಒಂದಾಗಿದೆ. ಇದನ್ನು ಫೈಬ್ರಾಯ್ಡ್ ವಿಥೌಟ್ ಪೇನ್ ಇದ್ದಾಗ ನೀಡಲಾಗುತ್ತದೆ. ಇನ್ನು ಕೆಲವೊಂದು ಔಷಧಗಳು ಥಲಾಪ್ಸಿ ಬರ್ಸಪೇಸ್ಟಾರಿಸ್, ಇಸ್ಟುಲಿಗೋ, ಫಾಸ್ಫರಸ್, ಎರಿಜಿರಾನ್ ಮುಟ್ಟಿನ ಸಮಯದಲ್ಲಿ ವಿಪರೀತ ರಕ್ತಸ್ರಾವ ನಿಲ್ಲಿಸಲು ಪರಿಣಾಮಕಾರಿಯಾಗಿರುವ ಔಷಧಗಳಾಗಿವೆ. ಹೀಗೆ ಸುಮಾರು ಹೋಮಿಯೋಪತಿ ಔಷಧಗಳಿಂದ ರೋಗಿಗಳಲ್ಲಿ ರೋಗ ಲಕ್ಷಣ ಕಡಿಮೆ ಮಾಡುವುದಲ್ಲದೇ ಸುಮಾರು ಫೈಬ್ರಾಯ್ಡ್ ಕೇಸಸ್ಗಳಲ್ಲಿ ಫೈಬ್ರಾಯ್ಡ್ ಸೈಜ್ ಕಡಿಮೆಯಾಗಿದ್ದು ನಮ್ಮ ಆಸ್ಪತ್ರೆ ಒಪಿಡಿಯಲ್ಲಿ ಪ್ರೀ ಆ್ಯಂಡ್ ಪೋಸ್ಟ್ ಟ್ರೀಟ್ಮೆಂಟ್ ಅಲ್ಟ್ರಾಸೋನೋಗ್ರಫಿ ರೆಕಾರ್ಡ್ಸ್ ಇದೆ. ಸುಮಾರು 40-60% ಮಹಿಳೆಯರು ಗರ್ಭಕೋಶದ ಗಡ್ಡೆ ಇದೆ ಅಂದರೆ ಭಯಪಟ್ಟು ಶಸ್ತ್ರಚಿಕಿತ್ಸೆಯಿಂದ ಗರ್ಭಕೋಶವನ್ನೇ ತೆಗೆಸಿಕೊಳ್ಳುತ್ತಾರೆ. ಆದರೆ ನಮ್ಮ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಿಂದ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುವುದಲ್ಲದೇ ಫೈಬ್ರಾಯ್ಡ್ ಸೈಜ್ ಅನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಔಷಧಿಗಳು ಇವೆ. ಧನ್ಯವಾದಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಫೈಬ್ರಾಯ್ಡ್ ಗರ್ಭಕೋಶದ ಗಡ್ಡೆಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪುಷ್ಪಾ ಸಂಗೊಳಗಿ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ

ವಿಜಯಪ್ರಕಾಶವಾಣಿ ಸ್ನೇಹಿತರೆ, ಸಮಯ ಬೆಳಗಿನ 8:35 ಆರು ಸೆಕೆಂಡ್ಗಳು. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮರೆ, ಮುದುಡಿದ ತಾವರೆ ಅರಳಿತು ಮತ್ತು ಅರುಣರಾಗ ಚಿತ್ರಕ್ಕೆಂದು ಅನಂತನಾಗ್ ನಟಿಸಿದ ಎರಡು ಹಾಡುಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಡಿಬಾತಾ ಇದೆ. ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ ಸ್ಟುಡಿಯೋ ಸಮಯ 8:43:44. ಇನ್ನು ಮುಂದೆ ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿದ ಎರಡು ಹಾಡುಗಳು. ಮೊದಲಿಗೆ ಜಯಸಿಂಹ ಚಿತ್ರದ ಗೀತೆ. ಸಿ ಉದಯಶಂಕರ್ ಅವರ ಗೀತೆ ಸಾಹಿತ್ಯಕ್ಕೆ ವಿಜಯಾನಂದ ಅವರ ಸಂಗೀತ.

ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲು ಟ್ಯೂನ್ ಮಾಡಿದ್ದೀರಾ 101.8 ಮೆಗಾಹರ್ಟ್ಸ್ಗಳಲ್ಲಿ. ಸ್ಟುಡಿಯೋ ಸಮಯ 8:53:24 ಆಗ್ತಾ ಇದೆ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈಗ ತಾನೇ ಬಂಧನ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಬಂದ್ವಿ. ಇನ್ನು ಮುಂದೆ ಹಂಸಲೇಖಾ ಅವರು ಹಾಡು ಬರೆದು ಸಂಗೀತ ಸಂಯೋಜನೆ ಮಾಡಿದ, ರವಿಚಂದ್ರನ್ ಜೂಯಿ ಚಾವ್ಲಾ ನಟಿಸಿದ ಶಾಂತಿ ಕ್ರಾಂತಿ ಚಿತ್ರದ ಈ ಗೀತೆ.

ಸ್ನೇಹ ತ್ರೇ ಕಾರ್ಯಕ್ರಮದ 5 ಮತ್ತು 6ನೇ ಗೀತೆಯಾಗಿ ಶಾಂತಿ ಕ್ರಾಂತಿ ಮತ್ತು ಕಿಂದರಜುಗೆ ಚಿತ್ರದ ಗೀತೆಗಳು ಮೂಡಿಬಂದವು. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇದು ವಿಜಯಪುರ ಆಕಾಶವಾಣಿ. ವಿಜಯಪುರ ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.

0: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
1: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
0: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
1: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
0: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
1: ಮೊಬೈಲ್ ನಂಬರ್ 7387242525
0: ಅಥವಾ 9689646218.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.
4: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
5: ಯವ್ವ ಗೀತಕ್ಕ, ನೋಡಲ್ಲಿ ಗಿಡ ಕಡಿಯಾಕತ್ತಾರ, ನಡಿಯೋ ಒಲಿಗೆ ಕಟ್ಟಿಗೆ ಆಗ್ತಾವ ತಗೊಂಬರುನಂತ. ಏ ಗೀತಕ್ಕ, ತುಕೋ ಅಲ್ಲಿ ಒಂದು ಚೆರಿ ಬಿದ್ದತಿ, ಬರೇ ಮಾರಿ ಮಾರಿ ಮಾರಿ ಆ ಕಡೆ ಕಡೆ ನೋಡ್ತಿ. ಅಲ್ಲಿ ಏನು ನೋಡ್ತಿ, ಪಟ ಪಟ ಆರಿಸ್ಕೊಂಡು ಗಿಡಗಳೆಲ್ಲ ಮುರ್ಕೊಂಡು ಕಿಸಿಂದ ಒತ್ತಾಟಿ ಗೋಳೆ ಮಾಡ್ಕೊಂಡು ಚಿಂಪಿ ಮಾಡ್ಕೊಂಡು ಹೊತ್ಕೊಂಡು ಹೋಗ್ನತ್ತ. ನಾನು ಮತ್ತೆ ಈಗ ನೋಡವ, ಸಂಜೆ ಒಂದು ನಾಲ್ಕು ಅಕ್ಷರ ಕಲ್ತಾನ, ಏನಾರ ಬಂದು ಉಪದೇಶ ಹೇಳ್ಕೊತ ಕುಂಡಿರ್ತಾನ. ಅಲ್ಲಿಗಲ್ಲಿ ನೋಡಲಿ ಗಾಡಿ ತಂದ ಟರ್ಬ್ಯಾನ್ ನೋಡಲ್ಲಿ.
6: ಇಕ್ಕಿಯಂತೂ ಇಕ್ಕಿ ಬರೀ ಇದೇ ಚಿಂತೆ ಮಾಡ್ತಿರ್ತೀನಿ ನೋಡು.
5: ಅಯ್ಯ
6: ಮನೆಗೆ ಸೌದೆ ಆಗ್ತಾವ ಅಲ್ಲ, ನಿನ್ನ ಒಂದ್ ಸ್ವಲ್ಪ ಯೋಚನೆ ಮಾಡಕ್ ಬರ್ತೈತಿಲ್ಲ
5: ನಿನ್ನಯ್ಯವ್ವ? ನೀ ಯೋಚನೆ ಮಾಡ್ಕೊತ ಕೂತ್ರಲ್ಲ, ಹೊಟ್ಟಿ ಮ್ಯಾಗ ತಣ್ಣೀರ್ ಬಟ್ಟೆ ಹಾಕೋಬೇಕಾಗ್ತೈತಿ. ಅಲ್ಲ ಅಡಿಗೆ ಮಾಡಕ್ ಬ್ಯಾಡನ್ ಕಟ್ಟಿಗೆ, ಏನ್ ಕಾಲ್ ಹಚ್ಚುನಾ?
6: ಹಂಗಲ್ಲ ಇವ, ಯಾವ ಕಾಲ್ದಾಗ ಅದೀ ನೀನು ಕಟ್ಟಿಗೆ ಅವೆಲ್ಲ ಓದ್ವವ, ಈ ಗ್ಯಾಸ್ ಬಂದದ್ ಗೊತ್ತಿಲ್ಲೇನ?
5: ಅಯ್ಯ
6: ಮರ ಕಡಿಬೇಡ್ರಿ ಕಡಿಬೇಡ್ರಿ ಅಂತ ಅವ್ರ ಅಂತಾರ. ಈಕಿ ನೋಡಿದ್ರ ಮರ ಕಡಿಯಾಗತ್ತಾರ, ಸೌದೆ ಆಗ್ತಾವ ನೀ ಅಂತ.
5: ಹೌದ್ ಬಿಡು, ಈ ಕಡದ ಬಿದ್ದಿದ್ ಮರಗಳು ಅಯ್ಯನ ನಿನ್ನ ಬಂದ ಬಿಟ್ಟ ನೋಡಲ್ಲ ಸಂಜು.
7: ಏನ್ ಗೀತಾ ನೀತಾ ಏನೇನು ಮಾತಾಡಕತ್ತಾರಲ್ಲ, ಏನ್ ಮರಗಳ ಬಗ್ಗೆ ಬಹಳ ಮಾತಾಡಕತ್ತಿರವ, ಏನ್ ಮಾಡಕತ್ತೀರಿ ಅಂತ ನಾ ಅಲ್ಲಕತ್ತೀನಿ. ಮರಗಳ ಬಗ್ಗೆ ಬಹಳ ಮಾತಾಡಕತ್ತೀರಿ, ಏನೋ ಮರ ಕಡಿದು ಏನೇನೋ ಸೌಂಡ್ ಬರಕತ್ತದ, ಹೊರಿ ಬೇರೆ ಕಟ್ಟಿರಿ, ಏನೋ ಮತ್ತ ಅಡಿಗೆ ಬೇರೆ ಮಾತಾಡಕತ್ತೀರಿ, ಏನೇನು ಗುಸುಗುಸಿದು.
6: ಚಲೋ ಟೈಮಿಗೆ ಬಂದಿ ನೋಡ ಸಂಜು. ನೋಡ ಈಕಿ ಅಲ್ಲಿ ಮರ ಕಡಿಯಾಗತ್ತಾರ, ಅದನ್ನು ಬ್ಯಾಡ್ ಅಂತ ನಾನು ಅನ್ನತ್ತೀನಿ. ಈಕೆ ನೋಡಿದ್ರ ಒಲಿಗೆ ಸೌದೆ ಆಗ್ತಾವ, ಬರಬರ ನಡಿ ಕಟ್ಕೊಂಡು ಹೋಗೋಣ ಅಂತ ಈಕೆ ಅನ್ನಾಗತ್ತಾಳ.
7: ಏನ್ ಗೀತಾಕಂದ್ ಒಟ್ಟ ಸುದ್ದಿನೇ ಇಲ್ಲ, ಸುದ್ದಿನೇ ಇಲ್ಲ, ಸುದ್ದಿನೂ ಇಲ್ಲ.
5: ಅಲ್ರಿ ಅಣ್ಣಾರ ಬರೇ ಬಿದ್ದಿದ್ ಯಾಕತ್ತೇವ್ ಬಿಡ್ರಿ, ನಾವೇನೇನು ಕೊಡ್ಲಿ ಚಾಕು ಚೂರಿ ತಂದೇವ್ರಿ ಆ ಗಿಡ ಕಡಿಯಾಕ. ಅಲ್ರಿ ಕಡಿಯೋರ ಬೇರೆ, ಸುಮ್ಮ ಹಾಯ್ಕೊಂಡ್ ಹೊಂಟೇವ್ರಿ.
7: ಗಿಡ ಮರಗಳ ಕಡಿಯೋದು ಅದೇನಪ್ಪ ಅಂತ ಶಿಕ್ಷಾರ ಅಪರಾಧ ಗೊತ್ತದಲ್ಲ ನಿನಗ?
5: ಏ ಗೊತ್ತೈತಿ ಬಿಡ್ರಿ. ಅಲ್ರಿ ಸಂಜು ಅವ್ರ, ನಾವೇನು ಗಿಡ ಖುದ್ದಾಗಿ ಕಡಿಯಾಕತ್ತಿಲ್ರಿ. ನಾನು ಈಕಿ ಸುಮ್ಮನೆ ಹಿಂಗ ಮಾರ್ಕೆಟ್ ಕಡೆ ಹೊಂಟಿದ್ದೀರಿ, ಬಜಾರ್ಕ ಹೊಂಟಿದ್ದೀವ್ರಿ. ಅದಕ್ಕೆ ಆ ಗಿಡದ ಸಾಪ್ಳು ಬತ್ತು ಏನೈತ್ ನಡೀವ ನೀತ ಅನ್ನೋಟಿಗೆ ಸಿಕ್ಕು ನೋಡ್ರಿ. ಒಂದ್ ನಾಕ ಹೊರಿಯದವ್ರ ಏನ್ ಬಾಳಿಲ್ಲ ಹೇಳ್ರಿ.
7: ಮೊದಲು ಬಿಡು, ನಿಮ್ಗ ಗ್ಯಾಸ್ ಬಂದವ ಮತ್ತ ಉಸಿರಾಟದ ತೊಂದರೆ ಆಗ್ತದ.
6: ಏನಾಗ್ತದ ಬಿಡ ಅಯ್ಯಪ್ಪ.
5: ಅಲ್ಲೋ ಅಯ್ಯಪ್ಪ, ನಾ ಮತ್ ಏನು ಹೇಳಿದ್ರು ನೀವು ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀವಿ ಬಿಡಪ್ಪ ಸಂಜು. ಅಲ್ರಿ ಒಂದ್ ಯಾಕ ಆರ್ಸ್ಕೊಂಡ್ ಹೋಯಾಕತ್ತೀನ್ರಿ, ಏನಾರ ನಡಿ.
6: ಅಯ್ಯ
5: ಅಲ್ಲೇನ್ ಕೇಳ್ತಿ, ಅನ್ನ ಹೊತ್ತು ಮುಣಿ ಅಡಿಗೆ ಮಾಡ್ಬೇಕು, ಮತ್ತ ಆ ಕಡೆ ಕಡೆ ಎಲ್ರಿ ಗಿಡ ಕಡ್ದಿರ್ತಾರ, ಮತ್ ತಗೊಂಡ್ ಹೋಗ್
6: ಒಂದಿಷ್ಟು ತಾಳ್ಮೆ ತಗೋ, ಅವ್ರ ಮಾತಾಡುದು ಕೇಳು.
5: ಆಯ್ತು ಬಿಡುವ,
6: ಏನ್ ಹೇಳ್ತೀನಿ
5: ಹೇಳಿ. ಬರಿ ತಳಗ್ ಇಡಸು, ಇಳಿಸ್ಕೇಶಿಂದ ಒಂದಿಟ್ಟು ಕೇಳಿ ಹೋಗುನತ್ ನಡಿ, ನಿಂದ ಆಗಲ್ಲ.
7: ಹೇ ಗೀತಕ್ಕ, ಈ ಮರಗಳಿಂದ ಶುದ್ಧವಾದಂತ ಗಾಳಿ, ನೀರು, ಈ ಗಿಡ ಮರ

0: ಸಂಕಟದಿಂದ ಮತ್ತ ಇದನ್ನ ಕಳ್ಕೊಂಡ್ ಬಿಟ್ಟಪ್ಪ ಅಂತಂದ್ರ ಮುಂದಿನ ಪೀಳಿಗೆ ಬದುಕೋದ್ರಿ ಹೆಂಗ, ನಾವ್ ಬದುಕೋದ್ ಹ್ಯಾಕ?
1: ಅಲ್ರಿ ನಾವೇನೇನ್ ಪುರಾ ಕಾಡ್ ಕಡಿಯಾಕತ್ತೇವೇನ್ರಿ, ಜಗಳಕ್ ಬರ್ತೀರಿ ಏನ್ ಹ್ಯಾಂಗ?
0: ಪ್ರತಿಯೊಬ್ರು ಮರ ಗಿಡಗಳನ್ನ ಕಡ್ದ್ರ ಮತ್ತ ಈ ಭೂಮಿ ಮೇಲ ಗಿಡ ಮರಗಳು ಉಳಿಯೋದ್ ಹೆಂಗ, ಉಸಿರಾಟ ಆಡೋದ್ ಹೆಂಗ?
2: ಅವ್ರು ಹೇಳೋದ್ ಬರೋಬರಿ ಐತಿ, ಹನಿ ಹನಿ ಕೂಡಿದ್ರ ಹಳ್ಳ ಅಂತಾರ.
1: ಹೌದಿಲ್ಲ ಬಿಡುವ ಗೊತ್ತೈತಿ ನನಗೂ, ಯಾಕೋ ಈ ಕಾಡಿ ಕಾಡಿ ಅವು ಏನೋ ಅಂದ್ರ ನೋಡ್ರಿ, ಉಸಿರಾಟದತ್ ಹೇಳಿ ಅದು ಒಂದಿಟ್ಟು ತ್ರಾಸ ಆಗಿತ್ತು ನೋಡ್ರಿ.
0: ನೋಡವ ಗೀತಕ್ಕ, ಈ ಪರಿಸರ ಸಮತೋಲನ ಆಗ್ಬೇಕಪ್ಪ ಅಂತಂದ್ರ ಈ ಗಿಡ ಮರಗಳು ನಮಗ್ ಬೇಕೇ ಬೇಕು. ಒಳ್ಳೆಯ ಗಾಳಿ ಕೊಡ್ತಾವ, ನೆರಳು ಕೊಡ್ತಾವ, ಮಳೆ ತರಿಸ್ತಾವ, ಅವು ಪಾಪ ಏನ್ ಮಾಡ್ಯಾವ ಅಂತ.
2: ಆಮೇಲೆ ಇನ್ನೊಂದು, ನೀ ಹಸಿರು ನೋಡಿದ್ರ ನಿನ್ನ ಮನ್ಸಿಗೆ ಖುಷಿ ಅನಿಸ್ತದೆ
1: ಕಂಡಾಪಟ್ಟಿ. ಮತ್ತ ಅಟ್ಟಿ ಅಲ್ಲ, ಮತ್ತ ನಮ್ ಗಿಡದಾಗ್ರಿ ಬೇನ್ ಗಿಡ ಐತ್ಲ ಮನಿ ಮುಂದ, ಅಲ್ಲಿ ಅಟ್ಟಕೊಂಡು ಗುಬ್ಬಿ ಕಾಯಿ ಮನಿ ಕಟ್ಟಿಯವ್ರಿ, ಗೂಡು ಕಟ್ಟ್ಯಾವ ನೋಡ್ರಿ,
2: ಮತ್ ನೋಡಕ್ ಎಂತ ಚಂದ. ಹೌದಿಲ್ಲ
1: ಹೌದು ವಾರೇ ಕರೇನಿ, ಅಂತದ್ ಪ್ಯಾಟ್ಯಾಗ ಏನ್ ಮಾಡ್ತಾವ, ಗಿಡಗಳು ಇರಂಗಿಲ್ಲ, ಗೂಡು ತಂದ ಸಿಗಿಸ್ತಾವು, ಆಯಾ ಕಲ್ ಕೂತಾವು, ಅವ ಸ್ವಂತ ಕಟ್ಕೊಂಡ್ರ ನಮ್ಮ ಮನಿ ಅಂತ ಗೊತ್ತಾಗ್ತಾವು.
0: ಈಗ ಪ್ರತಿಯೊಬ್ರು ಮರಗಳನ್ನ ನೆಡೋದಾಗ್ಲಿ, ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯ ಆಗ್ಯದ. ಈ ಪರಿಸರ ಸಮತೋಲನಗೊಳಿಸ್ಬೇಕಪ್ಪ ಅಂತಂದ್ರೆ ಈ ಗಿಡ ಮರಗಳ ಪಾತ್ರ ಬಹಳಷ್ಟು ಐತಿ. ಇವತ್ತು ಜಾಗತಿಕ ತಾಪಮಾನ ಏರ್ಲಕತ್ತ, ಎದಕ್ಕೆ ಕಾರಣ ಗೊತ್ತೇನು? ಈ ಮರ ಕಡಿದ್ರಿಂದ.
1: ಈ ವರ್ಷನ ಕಾಲಕ್ಕೆ ಬಹಳ ಬಿಸಿಲು ಇತ್ತು ರೀ ಸಂಜು ಅಣ್ಣವ್ರ,
0: ಮತ್ತೆ ಮಳೆಯ ಕೊರತೆ ಆದದ್ದು ಎದಕ್ಕೆ ಅದು, ಈ ಗಿಡ ಮರಗಳ ಕಡಿಯೋದ್ರಿಂದ.
1: ಸಾಹೇಬ್ರು ಬರೋಬ್ರಿ
2: ಹೀಗೆ ತಿಳ್ಕೊಳಕತ್ತೇವ
0: ನೀತಕ್ಕ,
2: ಸಂಜು ಅಣ್ಣರ್ ಏನಾಗುತ್ತದ ಗೊತ್ತೇನ್ರಿ, ತುಳಸಿಯಿಂದ ಆಕ್ಸಿಜನ್ ಜಾಸ್ತಿ ಸಿಗ್ತದ್ರಿ ನಮಗ. ಆಮೇಲೆ ಮನಿ ಒಳಗ ಒಂದು ಸಣ್ಣ ಪಾಟ್ ಇಡ್ತಾರ್ರಿ, ಅದ್ರೊಳಗ ಆಕ್ಸಿಜನ್ ಪ್ಲಾಂಟ್ ಅಂತ ಸಿಗ್ತದ್ರಿ, ಅದನ್ನ ಹಾಕ್ತಾರ್ರಿ. ಈಗ
1: ಅಂದ್ರ ಉಸಿರಾಟದ ಗಿಡ ಮನ್ಯಾಗ ಹಚ್ಚೋದ್ ಬತ್ತು,
2: ಆಮ್ಲಜನಕ ಜಾಸ್ತಿ ಉತ್ಪಾದನೆ ಮಾಡ್ತದ.
1: ಹೌದು ಅದಂತ ತಂದ್ರ ಕೊಡು ಪ್ಯಾಟಿಗ
2: ತರ್ತೀನಲ್ಲ ಅವಶ್ಯ
0: ಹಾಕ್ಬೇಕ
2: ನೋಡ.
1: ಹಚ್ಚುತ್ತೀನಿ
2: ಮತ್ತ ಅದು ದೊಡ್ಡದಾದ್ಮೇಲೆ ಮತ್ತ ಅದನ್ನ ಕಡಿಯೋಂಗಿಲ್ಲ,
1: ಬಾ ದೊಡ್ಡದಾಗ್ತತಿ ಮತ್ತ ಮನ್ಯಾಗ ಹಚ್ತೀನಿ.
2: ಮನೆಗೆ ಹಚ್ಚಲ್ಲ
1: ನಡ್ತಿತ್ತಿಲ್ಲ. ಸರಿ ಬಿಡುವ, ಹಂಗಂದ್ರ ಒಟ್ಟ ತೋಟಲ್ಲ ನೀವು ಹೇಳೋದು ಏನಂದ್ರೆ ಗಿಡ ಕಡಿಬೇಡ್ರಿ, ಆದಟ್ಟು ಗಿಡ ಹಚ್ಚಿರಿ, ಉಸಿರಾಟಕ್ಕೆ ತೊಂದರೆ ಆಗಂಗಿಲ್ಲ. ಇನ್ನು ಮ್ಯಾಗ ನಾ ಒಟ್ಟೆ ಗಿಡ ಕಡದಲ್ಲಿ ಹೋಗಂಗಿಲ್ಲ, ಗಿಡ ಕಡಿಯೋರ್ಗು ಬಿಡುದಿಲ್ಲ.
0: ನೋಡು ಒಬ್ಬ ವ್ಯಕ್ತಿ ಒಂದು ಮರ ಒಂದು ಸಂಕಲ್ಪ ಮಾಡ್ಬೇಕು, ಮತ್ತ ನಡ್ತಕ್ಕಂತ ಮರ ನಾಳೆ ನಮ್ಮ ಪೀಳಿಗೆಗೆ ಅದು ವರದಾನವಾಗ್ಲಿ. ಮರ ಉಳಿಸ್ರಿ, ಪ್ರಕೃತಿ ಉಳಿಸ್ರಿ, ಗೊತ್ತನ್ನು ತನ್ನ ಮಕ್ಕಳಂತೆ ಸಸಿಗಳನ್ನ ಬೆಳೆಸಿ ದೊಡ್ಡ ಹೆಮ್ಮರವಾಗಿ ಮಾಡಿರ್ತಕ್ಕಂತ
1: ಈಗ
0: ತಿಮ್ಮಕ್ಕ
1: ಅಕ್ಕಿ ಹಾಕೊಟ್ಟಂತ ಹೆಜ್ಜೆ ನಾನು ನೀತಾ ಕೂಡಿ ಒಂದ್ ಕಾಲ ಮುಂದಿಡು ನೀವ ಒಂದ್ ಹೆಜ್ಜೆ ಆಯ್ತಿಲ್ಲೋ.
2: ಅವ್ರು ತೀರ್ಕೊಂಡ್ರು ಸಹಿತ
0: ಅವ್ರ ಹೆಸರು
2: ಉಳಿತು. ಹೌದಿಲ್ಲ
1: ನಡ್ರಿ, ಮತ್ತೆ ಇಲ್ಲಿ ತನ ಬಂದಿರಿ ಸಾಹೇಬ್ರ, ಚಾ ಕುಡ್ದು ಹೋಗಾಕತ್ ನಡ್ರಿ, ಒಂದ್ ಕಪ್ ಚಾ ಮಾಡ್ತೀನಂತ.
0: ಆಯ್ತಕ್ಕ ಆಯ್ತು.

ಶ್ರೋತೃಗಳೇ ನಮಸ್ಕಾರ. ಕೇಳಿ ನೀತಿ ಕಥೆ. ರಾಜನೊಬ್ಬ ಒಂದು ರಾಜ್ಯ ಗೆದ್ದು ಸೈನ್ಯ ಸಮೇತನಾಗಿ ಗೆದ್ದ ರಾಜ್ಯದ ಸಂಪತ್ತಿನೊಂದಿಗೆ ಮರಳಿ ತನ್ನ ರಾಜ್ಯಕ್ಕೆ ಬರ್ತಾ ಇದ್ದ. ಗೆದ್ದ ರಾಜ್ಯದ ಸಂಪತ್ತನ್ನೆಲ್ಲ ಹೊತ್ತ ಆನೆ, ಕುದುರೆ, ಒಂಟೆಗಳು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ವು. ಹೀಗೆ ಬರುವಾಗ ಒಂದು ಆನೆಯ ಮೇಲೆ ತುಂಬಿ ಹೊರಿಸಿದ್ದ ವಜ್ರ, ಮುತ್ತು, ರತ್ನ, ಬಂಗಾರದ ಮೂಟೆಗಳ ಕಟ್ಟು ಸಡಿಲಗೊಂಡು ಅದರಲ್ಲಿರೋ ಎಲ್ಲಾ ಸಂಪತ್ತು ದಾರಿಯುದ್ದಕ್ಕೂ ಚೆಲ್ಲತೊಡಗಿದ್ವು. ಹೀಗಿರ್ಬೇಕಾದ್ರೆ ಆನೆಯ ಸೈನ್ಯದ ಮುಂದೆ ಮುಂದೆ ಸಾಕ್ತಾ ಇದ್ದ ರಾಜನಿಗೆ ಸೈನಿಕರು ವಿಷಯ ತಿಳಿಸಿದ್ರು. ಆಗ ರಾಜ, ಸೈನಿಕರೇ, ತಮ್ಮ ಪ್ರಾಣದ ಹಂಗನ್ನ ತೊರೆದು ರಾಜ್ಯದ ವಿಜಯಕ್ಕಾಗಿ ಹೋರಾಡಿದ್ದೀರಿ, ವಿಜಯದಲ್ಲಿ ತಮಗೂ ಪಾಲಿದೆ. ಚೆಲ್ಲಿ ಹೋಗ್ತಾ ಇರೋ ಸಂಪತ್ತನ್ನ ತಾವೆಲ್ಲರೂ ಕೂಡ ಆಯ್ದುಕೊಳ್ಳಿ ಅಂತ ಹೇಳ್ದ ರಾಜ. ರಾಜನ ಈ ಉದಾರ ಗುಣಕ್ಕೆ ಸೈನಿಕರೆಲ್ಲ ರಾಜನಿಗೆ ಜಯಘೋಷ ಹಾಕ್ತಾ ಸಂಪತ್ತನ್ನ ಆಯ್ದುಕೊಳ್ಳೋದ್ರಲ್ಲಿ ತೊಡಗಿದ್ರು. ಆದ್ರೆ ರಕ್ಷಣೆಗಾಗಿ ರಾಜನ ಪಕ್ಕದಲ್ಲಿಯೇ ನಿಂತಿದ್ದ ಸೈನಿಕ ಮಾತ್ರ ಅಲುಗಾಡಲಿಲ್ಲ. ರಾಜ ಆ ಸೈನಿಕನಿಗೆ, ನೀನು ಸಂಪತ್ತನ್ನ ಆಯ್ದುಕೊಳ್ಳಲು ಹೋಗು ಅಂತ ಹೇಳ್ದ. ಆಗ ಸೈನಿಕ ರಾಜನಿಗೆ ಹೀಗೆ ಹೇಳಿದ, ಮಹಾಪ್ರಭುಗಳೇ, ನನ್ನ ಮೇಲೆ ತಾವು ತುಂಬಾ ಭರವಸೆ ಇಟ್ಟು ತಮ್ಮ ರಕ್ಷಣೆಯ ಕರ್ತವ್ಯವನ್ನ ನನಗೆ ವಹಿಸಿದ್ದೀರಿ. ಹೀಗಾಗಿ ನನಗೆ ತಮ್ಮ ಪ್ರಾಣ ರಕ್ಷಣೆ ಹಾಗೂ ತಮ್ಮ ಪ್ರೀತಿ ವಿಶ್ವಾಸ ನನಗೆ ಮುಖ್ಯ. ಇದ್ರ ಮುಂದೆ ನನಗೆ ಯಾವುದೇ ಸಿರಿ ಸಂಪತ್ತು ಬೇಡ ಅಂತ ಹೇಳ್ದ. ರಾಜ ಸೈನಿಕನ ಕರ್ತವ್ಯ ನಿಷ್ಠೆಗೆ ಮೆಚ್ಚಿ, ನನ್ನ ರಾಜ್ಯದ ಮಹಾಮಂತ್ರಿ ಹುದ್ದೆಗೆ ನೀನೇ ಯೋಗ್ಯನೆಂದು ಹೇಳಿ ಸೈನಿಕನನ್ನ ರಾಜ್ಯದ ಮಹಾಮಂತ್ರಿಯನ್ನಾಗಿ ನೇಮಿಸಿದ. ಶ್ರೋತೃಗಳೇ, ಕೇಳಿದ್ರಲ್ಲ ಇಂದಿನ ನೀತಿ ಕಥೆಯನ್ನ. ಈ ಕಥೆಯ ನೀತಿ ಹೀಗಿದೆ: ನಮಗೆ ವಹಿಸಿಕೊಟ್ಟ ಕೆಲಸವನ್ನ ಶ್ರದ್ಧೆ ನಿಷ್ಠೆಯಿಂದ ಮಾಡಿದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗುವುದಲ್ಲದೆ ಪದವಿ ಸಂಪತ್ತು ಎಲ್ಲವೂ ಕೂಡ ನಮ್ಮ ಹಿಂದೆ ತಾನಾಗಿಯೇ ಬರುವವು. ಶ್ರೋತೃಗಳೇ, ಕೇಳಿದ್ರಲ್ಲ ನೀತಿ ಕಥೆಯನ್ನ. ನಮಸ್ಕಾರ.

0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
1: ಭಾರತಿ ಸುಣಗಾರ್, ಪಂಡರಿ ಡೊಳ್ಳಿ ಹಾಗೂ ಸಂತೋಷಿ ಶಶಿಧರ್ ಕುಸೂರ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
0: ವಿಜಯಪುರ ಆಕಾಶವಾಣಿ ಆತ್ಮೇರ, ಇನ್ನು ಮುಂದೆ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ಮೀರಾ ಬಚನ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟ್ ಅನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್.

0: life easy. Toll free 1-800-420-2233.
1: ಸ್ನೇಹಿತರ ಕನ್ನಡ ಚಿತ್ರಗೀತೆಗಳು ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿ ಬರ್ತಾ ಇವೆ. ಇನ್ನು ಮುಂದೆ ಸಮಯದ ಗೊಂಬೆ ಚಿತ್ರದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್.

0: ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳು ಮೂಡಿಬರ್ತಾ ಇರೋದು ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ, ವಾನಿ ಜಯರಾಮ್ ಅವರ ಇವುಗಳ ಸ್ವರಗಳಲ್ಲಿ ಮೂಡಿಬಂದ ಚಿತ್ರದ ಕೆಲವು ಗೀತೆಗಳನ್ನು ಆಲಿಸುತ್ತಿದ್ದೀರಿ. ಸ್ಟುಡಿಯೋ ಸಮಯ 9:52:03 ಆಗ್ತಾ ಇದೆ. ಮುಂದಿನ ಗೀತೆಗೆ ಹೋಗೋಣ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

ಸ್ನೇಹಿತರೆ, ಇವತ್ತಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕವಿರತ್ನ ಕಾಳಿದಾಸ, ಶ್ರಾವಣ ಬಂತು, ಸಮಯದ ಗೊಂಬೆ, ಶ್ರುತಿ ಸೇರಿದಾಗ, ಮಯೂರ ಮತ್ತು ಬಬ್ರೋಹ

ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್, ಡಾಕ್ಟರ್ ಎಸ್ ಜಾನಕಿ ಹಾಡಿರುವ ಕೆಲವು ಗೀತೆಗಳನ್ನು ಕೇಳುತ್ತಿದ್ದೀರಿ. ಸಿ ಉದಯಶಂಕರ್ ಅವರ ರಚನೆಗಳನ್ನು ಸಂಗೀತಕ್ಕೆ ಅಳವಡಿಸಿದವರು ಎಂ ರಂಗರಾವ್, ಟಿ ಜಿ ಲಿಂಗಪ್ಪ, ಜಿ ಕೆ ವೆಂಕಟೇಶ್ ಅವರು. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ.

ಇದು ವಿಜಯಪುರ ಆಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸರಿಯಾಗಿ 10 ಗಂಟೆಗೆ ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: 1970 ಎಪ್ಪತ್ತರಲ್ಲಿ ತೆರೆಕಂಡಂಥ ಶ್ರೀಕೃಷ್ಣ ದೇವರಾಯ ಚಿತ್ರದಿಂದ ಮೂಡಿಬಂದ ಈ ಒಂದು ಗೀತೆಯನ್ನು ಇದುವರೆಗೆ ನೀವು ಕೇಳ್ತಾ ಇದ್ರೆ. ಎಸ್ ಜಾನಕಿ, ಪಿ ಲೀಲಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿತ್ತು. ಸಾಹಿತ್ಯ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರದ. ಶ್ರೋತೃಗಳೇ, ಗಾನಗಂಗೆ ಕಾರ್ಯಕ್ರಮದಲ್ಲಿ ಟಿ ಜಿ ಲಿಂಗಪ್ಪ ಅವರ ಬಗ್ಗೆ ಸ್ವಲ್ಪ ಮಾಹಿತಿ, ಹಾಗೆಯೇ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವಂಥ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀವಿ. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ, ಈಗ ಒಂದಷ್ಟು ಪ್ರಕಟಣೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন.

0: बरसती धारा। अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: रागम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.

0: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು
1: ಕನ್ನಡದ ಅಕ್ಷರ ಮಾಲೆ,
0: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
1: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ,
0: ವಯೋವೃದ್ಧರಿಗೆ ಬದುಕಿನ ಹಿರಿಮೆ,
2: ಮನೆಗೊಂದು ಎಲ್ಲೆ ಎಲ್ಲಿದೆ,
0: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ಈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಆತ್ಮೀಯ ಶ್ರೋತೃಗಳೇ, ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಟಿ ಜಿ ಲಿಂಗಪ್ಪ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊತಾ ಇದ್ವಿ. ಟಿ ಜಿ ಲಿಂಗಪ್ಪ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ಹಾಗೂ ಜನಪ್ರಿಯ ಸಂಗೀತ ನಿರ್ದೇಶಕರಲ್ಲೊಬ್ಬರು. ತಮ್ಮ ಸುಮಧುರ ಸಂಗೀತ, ಶಾಸ್ತ್ರೀಯ ಸಂಗೀತದ ಸ್ಪರ್ಶ, ಜನಪದ ಸೊಗಡು ಹಾಗೂ ಮನಸ್ಸಿಗೆ ಹತ್ತುವಂಥ ಮೆಲೋಡಿ ಹಾಡುಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಅವರು ಮೂಡಿಸಿದ್ದಾರೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಅನೇಕ ಹಾಡುಗಳು ಕನ್ನಡಿಗರ ಮನಸ್ಸಿನಲ್ಲಿ ಇಂದಿಗೂ ಉಳಿದಿವೆ. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಹಲವು ಚಿತ್ರಗಳ ಹಾಡುಗಳಿಗೆ ಅವರು ನೀಡಿದ ಸಂಗೀತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತೆ. ಅವರ ಸಂಗೀತದಲ್ಲಿ ಶಾಸ್ತ್ರೀಯ ರಾಗಗಳ ಸೊಗಡು ಹಾಗೂ ಸರಳವಾದ ಜನಪ್ರಿಯ ಮೆಲೋಡಿಯ ಸುಂದರ ಸಂಯೋಜನೆ ಕಂಡುಬರ್ತಾ ಇತ್ತು. ಇದರಿಂದ ಸಾಮಾನ್ಯ ಸಂಗೀತ ಪ್ರಿಯರಿಗೂ ಅವರ ಹಾಡುಗಳು ಸುಲಭವಾಗಿ ಹತ್ತಿರ ಆಗ್ತಾ ಇತ್ತು. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ರಾಜ ನನ್ನ ರಾಜ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ. ಚಿತ್ರ 1976 ತೆರೆ ಕಂಡಿತ್ತು.

ಟಿ ಜಿ ಲಿಂಗಪ್ಪ ಅವರು ಆ ಕಾಲದ ಪ್ರಮುಖ ಗಾಯಕ ಗಾಯಕಿಯರ ಪ್ರತಿಭೆಯನ್ನು ಸಮರ್ಥವಾಗಿ ಬಳಸಿಕೊಂಡರು. ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ, ಪಿ ಸುಶೀಲ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಅನೇಕ ಪ್ರಸಿದ್ಧ ಗಾಯಕರ ಧ್ವನಿಗೆ ತಕ್ಕಂತೆ ಹಾಡುಗಳನ್ನು ರೂಪಿಸಿದರು. ಅವರ ಸಂಗೀತ ಸಂಯೋಜನೆಯಲ್ಲಿ ಗಾಯನಕ್ಕೆ ಹೆಚ್ಚಿನ ಮಹತ್ವ ಇದ್ದು ಸಾಹಿತ್ಯದ ಅರ್ಥ ಮತ್ತು ಭಾವನೆ ಸ್ಪಷ್ಟವಾಗಿ ಕೇಳಿಸುವಂತೆ ಸಂಗೀತವನ್ನು ಅವರು ರೂಪಿಸ್ತಾ ಇದ್ದರು. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಬಬ್ರು ವಾಹನ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಚಿ ಉದಯಶಂಕರ್ ಅವರದು. ಈ ಒಂದು ಚಿತ್ರ 1977 ತೆರೆ ಕಂಡಿತ್ತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

1988ರಲ್ಲಿ ತೆರೆ ಕಂಡಂಥ ಚಿತ್ರ ತಾಯಿಗೆ ತಕ್ಕ ಮಗ. ಈ ಚಿತ್ರದಿಂದ ಇದೊಂದು ಗೀತೆಯನ್ನು ಕೇಳಿದಿರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಟಿ ಜಿ ಲಿಂಗಪ್ಪ ಅವರು ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕರಾಗಿ ಮಾತ್ರವಲ್ಲದೆ ಕನ್ನಡ ಸಂಗೀತ ಪರಂಪರೆಯನ್ನು ಶ್ರೀಮಂತಗೊಳಿಸಿದ ಕಲಾವಿದರಾಗಿ ನೆನಪಿನಲ್ಲಿ ಉಳಿತಾರೆ. ಅವರ ಕಾಲದಲ್ಲಿ ಸಂಗೀತ ಸಂಯೋಜನೆಗೆ ಇಂದಿನಂತೆ ಆಧುನಿಕ ಡಿಜಿಟಲ್ ತಂತ್ರಜ್ಞಾನಗಳಿರಲಿಲ್ಲ. ಕಡಿಮೆ ತಂತ್ರಜ್ಞಾನ ಹಾಗೂ ಸೀಮಿತ ಸಂಪನ್ಮೂಲಗಳ ನಡುವೆಯೂ ವಾದ್ಯಗಾರರು, ಗಾಯಕರು ಹಾಗೂ ಸಂಗೀತ ನಿರ್ದೇಶಕರ ಪ್ರತಿಭೆಯೇ ಈ ಒಂದು ಹಾಡುಗಳ ಜೀವ ಆಗಿತ್ತು. ಆ ಕಾಲಘಟ್ಟದಲ್ಲಿ ಟಿ ಜಿ ಲಿಂಗಪ್ಪ ಅವರು ನೀಡಿದ ಸಂಗೀತ ಇಂದಿಗೂ ಕೇಳುಗರನ್ನು ಆಕರ್ಷಿಸುತ್ತೆ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ.

ಟಿ ಜಿ ಲಿಂಗಪ್ಪ ಅವರ ಸಂಗೀತ ಪರಂಪರೆ ಕನ್ನಡ ಚಿತ್ರರಂಗದ ಸುವರ್ಣಯುಗದ ಒಂದು ಪ್ರಮುಖ ಅಧ್ಯಾಯ ಅಂತ ಹೇಳ್ಬೋದು. ಅವರ ಸುಮಧುರ ಸಂಯೋಜನೆಗಳು, ಸಂಗೀತದ ಮೇಲಿನ ಅವರ ಪ್ರೀತಿ ಹಾಗೂ ಕಲಾತ್ಮಕತೆ ಅವರನ್ನು ಕನ್ನಡ ಚಿತ್ರ ಸಂಗೀತದ ಪ್ರಮುಖ ಸಂಗೀತ ನಿರ್ದೇಶಕರ ಸಾಲಿನಲ್ಲಿ ನಿಲ್ಲಿಸಿವೆ.

1987ರಲ್ಲಿ ತೆರೆ ಕಂಡಂಥ ಚಿತ್ರ ಶ್ರುತಿ ಸೇರಿದಾಗ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರುಗಳ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು.

ತಿರುಚಿರಾಪಳ್ಳಿ ಗೋವಿಂದರಾಜುಲು ಲಿಂಗಪ್ಪ ಟಿ ಜಿ ಲಿಂಗಪ್ಪ ಅವರು ಫೆಬ್ರವರಿ ತಿಂಗಳ 5ನೇ ತಾರೀಕು 2000 ಇಸವಿಯಲ್ಲಿ ನಿಧನರಾದರು. ಆದರೆ ಅವರ ಸಂಗೀತ ನಿರ್ದೇಶನದ ಪ್ರತಿಯೊಂದು ಗೀತೆಯೂ ಇಂದಿಗೂ ಜೀವಂತ ಅಮರ. ಇದರೊಂದಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 10:30:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸುನೆರೆಪಾಲ್.

ತೇಜಾಬ್ ಚಿತ್ರದ ಗೀತೆಯನ್ನು ಕೇಳಿ. ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ, ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರಿಂದ.

0: बाजार।
1: कौन है वो?
0: जिससे मैं करती हूँ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಮೇನೆ ಪ್ಯಾರ್ಕಿಯ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು. ಅಸದ್ ಭೋಪಾಲಿಯವರ ಸಾಹಿತ್ಯಕ್ಕೆ ಸಂಗೀತ ರಾಮ್ ಲಕ್ಷ್ಮಣ್ ಅವರಿಂದ.

ದಿಲ್ ಹೇಕಿ ಮಾನತಾನ ಹೇ ಚಿತ್ರದ ಗೀತೆಯನ್ನು ಕೇಳಿದಿರಿ. ಅನುರಾಧ ಪೌಧ್ವಾಲ್ ಅವರ ಧ್ವನಿಯಲ್ಲಿ ಫಯಾಜ್ ಅನ್ವರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ನದೀಮ್ ಶ್ರವಣ್.

ಜೋ ಜೀತಾ ವಹಿ ಸಿಕಂದರ್ ಚಿತ್ರದ ಗೀತೆಯನ್ನು ಕೇಳಿ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರ ಧ್ವನಿಯಲ್ಲಿ, ಮಸರೂಹ್ ಅವರ ಸಾಹಿತ್ಯಕ್ಕೆ ಸಂಗೀತ ಜತಿನ್ ಲಲಿತ್.

0: ಸುನೆರೆ ಪಲ್ ಇದುವರೆಗೆ ಕೇಳಿದರೆ
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸವಿ ನೆನಪು. ನಾರದ ವಿಜಯ ಚಿತ್ರದಿಂದ ಆದ ಗೀತೆಯನ್ನು ಕೇಳಿ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಶ್ವಥ್ ವೈದ್ಯ ಅವರಿಂದ.

0: ಎಸ್ ಜಾನಕಿಯವರ ಧ್ವನಿಯಲ್ಲಿ ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆಯನ್ನು ಕೇಳಿದಿರಿ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆಯನ್ನ ಸಂಗೀತ ಕಳವಡಿಸಿದ್ದವರು ರಾಜನ್ ನಾಗೇಂದ್ರ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಇನ್ನೀಗ ಕೇಳಿ ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ, ಎಂ ರಂಗರಾವ್ ಅವರಿಂದ

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವ್ದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ? ನೆಮ್ಮದಿಯಿಂದ ಇರಬೇಕು ಅನ್ನೋದ? ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ ಬಾಳ್

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ನಂಗ್ ಗೊತ್ತಿದೆ, ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುಡಿಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಧರಣಿ ತತ್ತೋದ್ರಲ್ಲಿದೆ. ಹೊಸ ಬಾಳು.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸಿಂಹದ ಮರಿ ಸೈನ್ಯ ಚಿತ್ರದ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ಸತ್ಯಂ ಅವರಿಂದ.

0: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕ
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ

ನೀನನ್ನ ಗೆಲ್ಲಲಾರ ಚಿತ್ರದಿಂದ ಒಂದು ಗೀತೆಯನ್ನು ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಇಳೆಯರಾಜ.

0: ಇದು ಆಕಾಶವಾಣಿ. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದು ಆಕಾಶವಾಣಿ. ಸಮಯ 11:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕಾಂಚನಗಂಗಾ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಸೋನು ನಿಗಮ್ ಹಾಗೂ ವೈಶಾಲಿ ಅವರುಗಳ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಎ ರಾಜ್ಕುಮಾರ್ ಅವರಿಂದ. ಗೀತೆಗೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ನೀತಿಯ ಕರಡು ಸೆಪ್ಟೆಂಬರ್ 7ರೊಳಗೆ ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರಸ್ತಾವಿತ ನೀತಿಯಲ್ಲಿ ಅಳವಡಿಸಬೇಕಾದ ಪ್ರಮುಖ ಅಂಶಗಳು ಪ್ರವಾಸೋದ್ಯಮ ಹೂಡಿಕೆಗೆ ಇರುವ ಅವಕಾಶಗಳು ಹಾಗೂ ಪ್ರಸ್ತುತ ಎದುರಾಗುತ್ತಿರುವ ನಿಯಂತ್ರಣಾತ್ಮಕ ಸಮಸ್ಯೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು ಎಂದರು. ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳು ಕಡಲ ತೀರ
1: ಪ್ರವಾಸೋದ್ಯಮ ಸಂಪನ್ಮೂಲಗಳನ್ನು ಹೊಂದಿವೆ. ಈ ಸಾಮರ್ಥ್ಯವನ್ನು ಬಳಸಿಕೊಂಡು ಸ್ಥಳೀಯ ಆರ್ಥಿಕತೆ, ಹೂಡಿಕೆ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಸಂಬಂಧ
0: ಸಮಗ್ರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೀತಿ ರೂಪಿಸಲಾಗುವುದು ಎಂದು ಸಚಿವರು ಹೇಳಿದರು.
1: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ರಾಜ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ 178,600 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 79,134 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಹರೀಶ್ ಪೂಂಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜೀವ ಗಾಂಧಿ ವಸತಿ ನಿಗಮದಲ್ಲಿ 2023-24 ಸಾಲಿನಿಂದ 2025-26 ಸಾಲಿನವರೆಗೆ ವಿವಿಧ ವಸತಿ ಯೋಜನೆಗಳಡಿ 3,63,002 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 23,334 ಮನೆಗಳು ಪೂರ್ಣಗೊಂಡಿವೆ. 63,317 ಮನೆಗಳ ಕಾಮಗಾರಿ ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದ್ದು, 2,75,869 ಮನೆಗಳ ಕಾಮಗಾರಿ ಆರಂಭವಾಗಬೇಕಾಗಿದೆ ಎಂದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 2023-24 ಸಾಲಿನಿಂದ ಇಲ್ಲಿಯವರೆಗೆ 92,882 ಮನೆಗಳಿಗೆ ಅನುಮೋದನೆ ದೊರೆತಿದ್ದು, 34,437 ಮನೆಗಳು ಪೂರ್ಣಗೊಂಡಿವೆ. 51,621 ಮನೆಗಳು ಪ್ರಗತಿಯಲ್ಲಿದ್ದು, 9,533 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದರು. ರೈತರಿಗೆ ಸೂಕ್ತ ರೀತಿಯಲ್ಲಿ ನೀರಾವರಿ ಒದಗಿಸಲು, ಡೀಸೆಲ್ ಬಳಕೆ ಕಡಿಮೆ ಮಾಡಲು ಮತ್ತು ಸೌರ ವಿದ್ಯುತ್ ಉತ್ಪಾದನೆಯ ಮೂಲಕ ಹೆಚ್ಚುವರಿ ಆದಾಯ ಗಳಿಸಲು ಸಹಾಯ ಮಾಡುವ ಕೇಂದ್ರ ಸರ್ಕಾರದ ಪಿಎಂ ಕುಸುಮ್ ಯೋಜನೆಯ ಮುಂದಿನ ಹಂತದ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದಲ್ಲಿ ಇಲ್ಲಿಯವರೆಗೆ ಪಿಎಂ ಕುಸುಮ್ ಮೂಲಕ 27,00,000 ಹೆಚ್ಚು ಪಂಪ್ಗಳನ್ನು ಸೌರೀಕರಣಗೊಳಿಸಿದೆ ಮತ್ತು ಈ ಕಾರ್ಯಕ್ರಮ 15.8 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಸೇರಿಸಿದೆ. ಇದು ಪ್ರತಿ ವರ್ಷ ಸುಮಾರು 806 ಮಿಲಿಯನ್ ಲೀಟರ್ ಡೀಸೆಲ್ ಅನ್ನು ಉಳಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಸಂಯೋಜಿತ ದೇಶೀಯ ಸೌರ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಕ್ರಮಗಳ ಬಗ್ಗೆಯೂ ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು ಎಂದು ಮಾಹಿತಿ ನೀಡಿದ್ದಾರೆ. ಯುವ ಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಆಯೋಜಿತ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಒಟ್ಟು ಜನಸಂಖ್ಯೆಯ 1% ಜನರಿಗೆ ಮಾತ್ರ ಸರ್ಕಾರಿ ಉದ್ಯೋಗ ನೀಡಲು ಸಾಧ್ಯ. ಇಂಥ ಸಂದರ್ಭದಲ್ಲಿ 99% ಜನರು ಖಾಸಗಿ ಅಥವಾ ಸ್ವಂತ ಉದ್ಯೋಗಾವಕಾಶ ಸೃಷ್ಟಿಸಿಕೊಳ್ಳಬೇಕು. ಯುವ ಜನತೆ ಸ್ವ ಉದ್ಯೋಗದತ್ತ ಆಸಕ್ತಿ ವಹಿಸಬೇಕು ಎಂದರು. ಭಾರತ 68 ರಾಷ್ಟಗಳಿಗೆ ಸಾಲ ಕೊಡುವ ಹಂತಕ್ಕೆ ಬೆಳೆದಿದೆ. ವಿದ್ಯುತ್ ಹಾಗೂ ಶೌಚಾಲಯಗಳು ಇಲ್ಲದ ಊರುಗಳಿದ್ದ ಭಾರತದಲ್ಲಿ ಇಂದು ಎಲ್ಲ ಮನೆಗಳಿಗೂ ವಿದ್ಯುತ್ ಹಾಗೂ ಶೌಚಾಲಯ ಕಲ್ಪಿಸಲಾಗಿದೆ ಎಂದರು. ಗದಗ ಜಿಲ್ಲೆಯಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಮಳೆಯ ವ್ಯತ್ಯಯ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆಗಳು ಎದುರಿಸುತ್ತಿರುವ ಹಿನ್ನಡೆಯನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಮಧ್ಯ ಋತು ಸಂಕಷ್ಟ ನಿಯಮಾವಳಿಗಳನ್ನು ಜಾರಿಗೊಳಿಸುವ ಕುರಿತು, ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ಒದಗಿಸಲು ಉಪಗ್ರಹ ದತ್ತಾಂಶ ಹಾಗೂ ಜಂಟಿ ಕ್ಷೇತ್ರ ಸಮೀಕ್ಷೆಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಂಚೆ ಇಲಾಖೆ ಗ್ರಾಹಕರಿಗೆ ತ್ವರಿತ ಹಾಗೂ ವಿಶ್ವಾಸಾರ್ಹ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ನೂತನ ಅಂಚೆ ಸೇವಾ ಕೇಂದ್ರವನ್ನು ಆರಂಭಿಸಿದೆ. ಈ ಕೇಂದ್ರದ ಮೂಲಕ ಗ್ರಾಹಕರಿಗೆ ಅಗತ್ಯ ಅಂಚೆ ಸೇವೆಗಳು ಮತ್ತಷ್ಟು ಸುಲಭವಾಗಿ ಮತ್ತು ವೇಗವಾಗಿ ದೊರೆಯಲು ಸಹಕಾರಿಯಾಗಿವೆ ಎಂದು ಗದಗ ವಿಭಾಗೀಯ

ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ಹೇಳಿದ್ದಾರೆ. ಗದಗ್ ನಗರದ ಕುಮಾರವ್ಯಾಸ ವ್ಯಾಪಾರ ಮಳಿಗೆ ಸಂಕೀರ್ಣದಲ್ಲಿ ನೂತನ ಅಂಚೆ ಸೇವಾ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಅಂಚೆ ಇಲಾಖೆ ಇಂದು ಕೇವಲ ಪತ್ರಗಳನ್ನು ತಲುಪಿಸುವ ಸಂಸ್ಥೆಯಾಗಿರದೆ ಜನರ ಅಗತ್ಯಗಳಿಗೆ ಸ್ಪಂದಿಸುವ ಸಮಗ್ರ ಸೇವಾ ಸಂಸ್ಥೆಯಾಗಿ ರೂಪಾಂತರಗೊಂಡಿದೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹವ್ಯಾಸಿ ಚಿತ್ರಕಲಾವಿದೆಯಾದ ಸುಷ್ಮಿತಾ ಎಂ ಅವರೊಂದಿಗೆ ಸಂದರ್ಶನ.
2: ನಮಸ್ತೆ ಕೇಳಿದ್ರೆ, ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ವೃತ್ತಿ ಜೀವನದಲ್ಲಿ ಬ್ಯುಸಿಯಾದಾಗ ನಮ್ಮ ಹವ್ಯಾಸಗಳನ್ನು ಮರ್ತ್ಬಿಡ್ತೀವಿ. ಆದ್ರೆ ಇಲ್ಲೊಬ್ರು ವೃತ್ತಿ ಮತ್ತೆ ಹವ್ಯಾಸ ಎರಡನ್ನ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ತಾ ಎರಡರಲ್ಲೂ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ವೃತ್ತಿಯಿಂದ ಸಿವಿಲ್ ಇಂಜಿನಿಯರಿಂಗ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ, ಜೊತೆಗೆ ಪ್ರವೃತ್ತಿಯಿಂದ ಒಬ್ಬ ಅದ್ಭುತ ಚಿತ್ರಕಲಾವಿದೆ ಆಗಿರುವ ಸುಷ್ಮಿತಾ ಎಂಬವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಇವರ ಕಲಾ ಪ್ರಪಂಚದ ಅನುಭವ ಕುರಿತು ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸುಷ್ಮಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ಥ್ಯಾಂಕ್ ಯು.
2: ಸುಷ್ಮಿತಾ, ನಿಮ್ಮ ಬಗ್ಗೆ ಪುಟ್ಟದಾದ ಪರಿಚಯ ಮಾಡಿಕೊಡಿ ನಮ್ಮ ಕೇಳುಗರಿಗೆ.
3: ನನ್ನ ಹೆಸರು ಸುಷ್ಮಿತಾ ಅಂತ. ನಾನು ಹಿರಿಯೂರವಳು, ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ನಾನು ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ ಒಂದು MNC ಕಂಪನಿಯಲ್ಲಿ, ಬ್ಯಾಂಗ್ಳೂರಲ್ಲಿ. ಅದ್ರ ಜೊತೆಯಲ್ಲಿ ನನ್ನ ಆರ್ಟಿಸ್ಟ್ ಜರ್ನಿನೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ.
2: ಮೊದಲೇದಾಗಿ ನಾವು ನಿಮ್ಮ ಕಲೆಯ ಬಗ್ಗೆ ಮಾತಾಡೋಣ. ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀರಿ ಈ ಚಿತ್ರಕಲೆಯನ್ನ?
3: ಸಿನ್ಸ್ ಫ್ರಮ್ ಚೈಲ್ಡ್ಹುಡ್ ನಾನು ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀನಿ. ಮೇ ಬಿ ಅರೌಂಡ್ 3-4 ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಡಿದ್ದೀನಿ. ಅವಾಗಿಂದ ನಾನು ಡ್ರಾಯಿಂಗ್ ಮಾಡ್ತಾನೆ ಇದ್ದೀನಿ. ಇತ್ತೀಚೆಗೆ ಇನ್ನು ಸ್ವಲ್ಪ ಚೆನ್ನಾಗಿ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ ನನ್ನ ಡ್ರಾಯಿಂಗ್ ಇನ್ನು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣೋ ತರ ಬರ್ತಾ ಇದೆ.
2: 3ನೇ ಕ್ಲಾಸಿಂದ ಚಿತ್ರಕಲೆನ ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ, ಇದಕ್ಕೆ ಪ್ರೇರಣೆ ಯಾರು, ಯಾರಿಂದ ಕಲಿತ್ರಿ ಚಿತ್ರಕಲೆನ?
3: ನಾನು ಆಕ್ಚುಲಿ ಎಲ್ಲೂ ಕಲ್ತಿಲ್ಲ, ನನ್ನ ಸ್ವಂತ ಕಲೆ ಇದು. ನಾನು ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಒಂದು ಪುಟ್ ಪುಟಾಣಿ ಚಿಕ್ಕ ಚಿಕ್ಕದಾಗಿರೋ ಡ್ರಾಯಿಂಗ್ಸ್ ನೆಲ್ಲ ಮಾಡ್ತಾ ಇದ್ದೆ. ಅದನ್ನ ಮನೇಲಿ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ನೋಡ್ಬಿಟ್ಟು ಗುರುತಿಸಿ, ಇಲ್ಲ ನಿನ್ ಕೈಯಲ್ಲಿ ಮಾಡಕ್ ಆಗುತ್ತೆ, ಏನೋ ಒಂದ್ ಮಾಡ್ತೀಯಾ ಹೇಳಿ ಅವ್ರು ನನಗೆ ಸಖತ್ ಎನ್ಕರೇಜ್ ಮಾಡಿದ್ರು. ನಾನು ಅವಾಗಿಂದ ಒಂದು 3rd-4th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡ್ಕೊಂಡೆ ಡ್ರಾಯಿಂಗ್ ಮಾಡೋದಕ್ಕೆ. ಅವಾಗ ಏನೋ ಒಂದು ನಾರ್ಮಲ್ ನೇಚರ್ ತರ ಕೆಲವೊಂದು ಬುಕ್ಕಲ್ಲಿ, ಅವಾಗ ಕನ್ನಡ ಇಂಗ್ಲಿಷ್ ಅಲ್ಲೆಲ್ಲ ನಮಗೆ ಒಂದು ಪಿಕ್ಚರ್ ಕೊಟ್ಟಿರ್ತಿದ್ರು. ಕನ್ನಡ ಲೆಸನ್ಸ್, ಇಂಗ್ಲಿಷ್ ಲೆಸನ್ಸ್, ಯಾವ್ದಾದ್ರು ಆಗಿರುವ ಸಬ್ಜೆಕ್ಟ್ಸ್ ಅಲ್ಲಿ ಪಿಕ್ಚರ್ಸ್ ಕೊಟ್ಟಿರ್ತಿದ್ರು. ಆ ಪಿಕ್ಚರ್ನ ನಾನು ಬುಕ್ ಇಂದ ತಗೊಂಡ್ಬಿಟ್ಟು ಬರೆದು, ಯಾವ್ದು ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಇರುತ್ತೆ ಆ ಇನ್ವಿಟೇಷನ್ ಕಾರ್ಡ್ ಹಿಂದೆ ಬರೆಯೋದು, ಇನ್ ಕೆಲವು ಅಂದ್ರೆ ಈ ನೋಟ್ಬುಕ್ ಹಿಂದೆಗಡೆ ಖಾಲಿ ಇರುತ್ತೆ ಅಲ್ಲಿ ಡ್ರಾಯಿಂಗ್ ಮಾಡೋದು. ಡ್ರಾಯಿಂಗ್ ಮಾಡಿ ನಮ್ಮಲ್ಲಿ ಅದನ್ನ ಅಪ್ರಿಶಿಯೇಟ್ ಮಾಡಿ ಅದನ್ನೆಲ್ಲ ವಾಲ್ ಮೇಲೆಲ್ಲ ಪೇಸ್ಟ್ ಮಾಡ್ತಾ ಇದ್ರು. ಅವಾಗ ನನ್ಗೆ ಇನ್ನೂ ಒಂದ್ ಸ್ವಲ್ಪ ಬರಿಬೇಕು ಬರಿಬೇಕು ಇನ್ಯಾದ್ರೂ ಬರಿಬೇಕು ಅಂತ ಅನಿಸ್ತಿತ್ತು.
2: ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು ನನಗೆ ಅಂತ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕಲಾವಿದರು ಇದ್ರ? ಹೇಗೆ ನಿಮಗೆ ಈ ಕಲೆಯ ಮೇಲೆ ಒಲವು ಬಂತು?
3: ನಮ್ಮನೇಲಿ ಆರ್ಟಿಸ್ಟ್ ಅಂತ ಯಾರು ಇಲ್ಲ, ಬಟ್ ನಾನ್ ಕೇಳ್ಪಟ್ಟಿದ್ದ ಹಾಗೆ ನಮ್ಮ ಮಮ್ಮಿ ಚಿಕ್ಕ ಪುಟ್ಟದಾಗಿ ಡ್ರಾಯಿಂಗ್ಸ್ ಮಾಡ್ತಾ ಇದ್ರಂತೆ ಅವ್ರ ಚೈಲ್ಡ್ಹುಡ್ ಡೇಸ್ ಅಲ್ಲಿ. ಅದನ್ನ ಇವಾಗ್ಲೂ ಅವ್ರ ಒಂದು ರ್ಯಾಕ್ ಅಲ್ಲಿ ಇಟ್ಕೊಂಡಿದ್ದಾರೆ ಚಿಕ್ಕದಾಗಿ ಬರ್ದಿರೋದು. ಮೇ ಬಿ ಅದರಿಂದ ಆದ್ರೂ ಬಂದಿರಬಹುದು. ನನ್ನ ತಾತ ಎಲ್ಲ ಏನಂದ್ರೆ ಗೋಲ್ಡ್ ಸ್ಮಿತ್ ಆಗಿರೋದಕ್ಕೆ ಮೇ ಬಿ ಆ ಕಡೆಯಿಂದಲೂ ನನ್ಗೆ ಕಲೆ ಬಂದಿರಬಹುದೇನೋ ಗೊತ್ತಿಲ್ಲ.
2: ಆದ್ರೆ ನೀವು ಅದನ್ನ ಕಲೆಯನ್ನ ಪೋಷಿಸ್ತಾ ಆ ರೀತಿಯಲ್ಲೇ ಮುಂದುವರಿತಾ ಇದ್ದೀರಿ.
3: ಹೌದು ಹೌದು.
2: ಓಕೆ, ನೀವು ಮೊದಲಿಗೆ ಬಿಡಿಸಿದಂತಹ ಚಿತ್ರ ಯಾವುದು, ಯಾವ್ದಾದ್ರು ನೆನಪಿದೆಯಾ?
3: ಸ್ಟಾರ್ಟಿಂಗ್ ನಾನು ಚಿಕ್ಕ ಪುಟ್ಟದ್ ಬರ್ದೀನಿ, ಅದರಲ್ಲಿ ಒಂದು ಮಾತ್ರ ನೆನಪಿದೆ, ವಿಜಯಲಕ್ಷ್ಮಿ ಪಾಂಡೆದು ಒಂದು ಪುಟ್ಟದಾಗಿ ರೂಲ್ಡ್ ಶೀಟ್ ಅಲ್ಲೇ ಬರ್ದಿದೆ ಚಿಕ್ಕದಾಗಿ. ಅದನ್ನ ನಮ್ ಡ್ಯಾಡಿ ಏನ್ ಮಾಡಿದ್ರು, ಒಂದು ನೋಟ್ಬುಕ್ ಹಿಂದಿಂದ ಶೀಟ್ ಬರುತ್ತೆ ಅದ್ರಲ್ಲಿ ಮೇಲೆ ಪೇಸ್ಟ್ ಮಾಡ್ಬಿಟ್ಟು ವಾಲಿಗೆ ಹಾಕಿದ್ರು. ಅದೇ ನನ್ನ ಫಸ್ಟ್ ಪೋರ್ಟ್ರೇಟ್ ನಾನು ಬರ್ದಿದ್ದು, ಪೋರ್ಟ್ರೇಟ್ ಅಂತ, ಪುಟಾಣಿ ಪೋರ್ಟ್ರೇಟ್ ಅಂತ ಬರ್ದಿದ್ದು. ಅದಾದ್ಮೇಲಿಂದ ಅದೇ ತರ ತುಂಬಾ ನನ್ನ ಬೇರೆ ಡ್ರಾಯಿಂಗ್ ಎಲ್ಲ ಬರ್ದಿದ್ದೆ. ಆಮೇಲೆ 10th ಅಲ್ಲಿ ನಾನು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಗೊತ್ತಲ್ಲ, ಅದನ್ ಅದು ಬರ್ದಿದ್ದೆ. ನನ್ಗೆ ಆಕ್ಚುಲಿ 10th ಅಲ್ಲಿ ವಿನ್ 10th 8th-10th ಒಬ್ರು ಸರ್ ಇದ್ರು, ಅವರು ನನ್ಗೆ ಎನ್ಕರೇಜ್ ಮಾಡ್ತಾ ಇದ್ರು, ಇಲ್ಲ ನಿನ್ ಕೈಲಾಗುತ್ತೆ ಮಾಡು ಅಂತೇಳಿ. ಕಸದಿಂದ ರಸ ಮಾಡಿದಾಳೆ ಸುಷ್ಮಿತಾ ನೋಡಿ, ಇನ್ವಿಟೇಷನ್ ಕಾರ್ಡ್ ಅಲ್ಲೆಲ್ಲ ಬರ್ದಿದ್ದಾಳೆ ಈ ತರ, ಇತ್ ನೀವು ಬರೀರಿ.
2: ಅಂದ್ರೆ ನಿಮ್ಗೆ ಶಾಲೆಯಲ್ಲಿ ಕೂಡ

0: ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇತ್ತು.
1: ಅಪ್ ಟು ಸೆವೆಂತ್ ನನಗೆ ಆತರ ಯಾವ್ದೇ ತರ ಗುರುತಿಸಿಲ್ಲ. ನಾನು ಯಾವಾಗ ಸೆವೆಂತ್ ಕಂಪ್ಲೀಟ್ ಮಾಡಿ ಏತ್ ಗೆ ಜಾಯಿನ್ ಆದೆ, ಅಲ್ಲಿ ಒಬ್ರು ಸರ್ ಗುರುತಿಸ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಗೂ ತೋರಿಸ್ತಾ ಇದ್ರು.
0: ಇವಾಗ ಏನ್ ಹೇಳ್ಬೋದಂದ್ರೆ, ಒಬ್ರು ಶಿಕ್ಷಕರು ಜೀರೋದಿಂದ ಹೀರೋನು ಕೂಡ ಮಾಡ್ತಾರೆ ಒಬ್ಬ ವಿದ್ಯಾರ್ಥಿನಿ ಅನ್ನೋದಕ್ಕೆ ನೀವೇ ಕೂಡ ಸಾಕ್ಷಿ ಅಲ್ವಾ?
1: ಹೌದು, ಅವತ್ತು ಅವ್ರು ಎನ್ಕರೇಜ್ ಮಾಡಿಲ್ಲ ಅಂದಿದ್ರೆ ನಾನು ಇವತ್ತು ಅದನ್ನ ಪ್ಯಾಷನ್ ಆಗಿ ತಗೋತಾನೆ ಇರಲಿಲ್ಲ.
0: ಇನ್ನು ಚಿತ್ರಕಲೆಯಲ್ಲಿ ಯಾವೆಲ್ಲ ಟೈಪ್ಸ್ ಇದಾವೆ, ನಾವೆಲ್ಲ ಕೇಳ್ಪಟ್ಟಿರುವಂತೆ ನೀವು ಯೂಸ್ ಮಾಡೋ ಶೀಟ್ಸ್ ಇದೆ, ಕ್ಯಾನ್ವಸ್ ಅಂತ ಕರಿತೀರಿ ಅಲ್ವಾ, ಅದನ್ನ ಯೂಸ್ ಮಾಡೋ ಪೆನ್ಸಿಲ್ಸ್, ಎರೇಸರ್ಸ್ ಸಾಕಷ್ಟು ಟೈಪ್ಸ್ ಇದಾವೆ, ಅದ್ರ ಬಗ್ಗೆ ಹೇಳಿ.
1: ಶೀಟ್ಸ್ ಅಂತ ಬಂದ್ರೆ ಶೀಟ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೀಟ್ಸ್ ಸಿಗುತ್ತೆ ನಮಗೆ, ಅದು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 200 GSM, 150 GSM, 160 GSM ಅಂತೆಲ್ಲ ಇರುತ್ತೆ. ಬಟ್ ನಮ್ಮ ಡ್ರಾಯಿಂಗ್ ಗೆ ನಾನು ಬಂದ್ಬಿಟ್ಟು ಮೇನ್ ಆಗಿ ಚಾರ್ಕೋಲ್ ಡ್ರಾಯಿಂಗ್ಸ್ ನ ಮಾಡ್ತೀನಿ, ಅದು ಬಿಟ್ರೆ ಗ್ರಾಫೈಟ್ ಡ್ರಾಯಿಂಗ್ಸ್ ನ ಮಾಡ್ತೀನಿ. ಇದಕ್ಕೆ ನಮಗೆ 200 GSM ಶೀಟ್ಸ್ ನಮಗೆ ಸ್ಯೂಟ್ ಆಗುತ್ತೆ. ಪೆನ್ಸಿಲ್ಸ್ ಅಂತ ಬಂದ್ರೆ ಚಾರ್ಕೋಲ್ ಡ್ರಾಯಿಂಗ್ಸ್ ಮಾಡಿದ್ರೆ ನಮಗೆ ತುಂಬಾ ಬೇರೆ ಬೇರೆ ತರ ಪೆನ್ಸಿಲ್ಸ್ ಎಲ್ಲ ಅವಶ್ಯಕತೆ ಇಲ್ಲ ಬರೆಯೋದಕ್ಕೆ. ಚಾರ್ಕೋಲ್ ಡ್ರಾಯಿಂಗ್ ಅಲ್ಲಿ ನಮಗೆ ಮೂರ್ ಪೆನ್ಸಿಲ್ ಸಿಗುತ್ತೆ, ಒಂದು ಮೀಡಿಯಂ, ಸಾಫ್ಟ್, ಇನ್ನೊಂದು ಹಾರ್ಡ್ ಪೆನ್ಸಿಲ್. ಈ ಮೂರ್ ಪೆನ್ಸಿಲ್ ಅಲ್ಲೇ ನಾವು ಅಷ್ಟು ಹೈಪರ್ ರಿಯಲಿಸ್ಟಿಕ್ ಆಗಿ ಡ್ರಾಯಿಂಗ್ ನ ತಗೋಬರ್ಬೋದು. ಅದೇ ಗ್ರಾಫೈಟ್ ಅಂತ ಬಂದ್ರೆ ನಮಗೆ HB ಇಂದ ಹಿಡಿದು 10 HB, ಇನ್ನು ಬೇರೆ ಬೇರೆ ವೆರೈಟೀಸ್ ಎಲ್ಲ ಸಿಗುತ್ತೆ. ಅಲ್ಲಿ ಅಷ್ಟು ತರ ಪೆನ್ಸಿಲ್ಸ್ ಇರುತ್ತೆ, ಅದರಲ್ಲಿ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಕೊಡೋದಕ್ಕೂ HB ಪೆನ್ಸಿಲ್ಸ್ ಯೂಸ್ ಆಗುತ್ತೆ. ನಾವು ಗ್ರಾಫೈಟ್ ಪೆನ್ಸಿಲ್ಸ್ ಆದ್ರೂ ಯೂಸ್ ಮಾಡಬಹುದು, ಚಾರ್ಕೋಲ್ ಪೆನ್ಸಿಲ್ಸ್ ಆದ್ರೂ ಯೂಸ್ ಮಾಡಬಹುದು, ಎರಡೂ ಒಂದೇ ತರ ರಿಯಲಿಸಂ ಬಂದೇ ಬರುತ್ತೆ.
2: ಎರೇಸರ್ ಅಂತ ಬಂದ್ರೆ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎರೇಸರ್ಸ್ ಇರುತ್ತೆ, ಅದರಲ್ಲಿ ಲೈಕ್ ಮೀಡಿಯಂ ಎರೇಸರ್, ಮೆಕ್ಯಾನಿಕಲ್ ಎರೇಸರ್, ಮಾನೋಜೀರೋ ಎರೇಸರ್, ಅಂಡ್ ಸಮ್ಟೈಮ್ಸ್ ನಾವು ನಾರ್ಮಲ್ ಎರೇಸರ್ ಕೂಡ ಯೂಸ್ ಮಾಡ್ತೀವಿ. ನಮ್ಗೆ ಯಾವ್ಯಾವ ಎರೇಸರ್ ನ ಯಾವ್ಯಾವ ತರ ಯೂಸ್ ಮಾಡ್ಬೇಕು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಬ್ಲೆಂಡಿಂಗ್ ಅಂತ ಬಂದ್ರೆ ನಾವು ಬ್ಲೆಂಡಿಂಗ್ ಗೆ ಮೇಕಪ್ ಬ್ರಷರ್, ಬ್ಲೆಂಡಿಂಗ್ ಸ್ಟಂಪ್ಸ್, ಮೇಕಪ್ ಬ್ಲೆಂಡರ್ಸ್, ಕ್ಯೂಟಿಪ್ಸ್, ಟಿಶ್ಯೂಸ್ ಇದೆಲ್ಲ ಯೂಸ್ ಮಾಡ್ತೀವಿ.
0: ಇನ್ನು ಚಿತ್ರಕಲೆ ಅಂದ ತಕ್ಷಣ ನಾವೆಲ್ಲರೂ ಒಂದ್ ಪೇಪರ್ ಮತ್ತೆ ಪೆನ್ಸಿಲ್ ತಗೊಂಡು ಚಿತ್ರ ಬಿಡಿಸಿದಂತ ಅನ್ಕೊಂಡಿರ್ತೀವಿ. ಆದ್ರೆ ಅದರಲ್ಲಿ ಎಷ್ಟೊಂದು ಟೈಪ್ಸ್ ಇದೆ, ಪೆನ್ಸಿಲ್ ನ ಲಿಡ್ ಗಳಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿರುತ್ತೆ ಅಲ್ವಾ? ನಾವು ಆರ್ಟ್ ಮಾಡುವಾಗ ಸಣ್ಣ ತಪ್ಪುಗಳನ್ನ, ಕಲೆಯ ಸೌಂದರ್ಯ ಹಾಳಾಗದಂತೆ ಅದನ್ನ ತಿದ್ದಲು ಬೇರೆ ಬೇರೆ ರೀತಿಯ ಎರೇಸರ್ ಗಳು ಹೆಲ್ಪ್ ಆಗುತ್ತೆ. ಹಾಗೆ ಬ್ಲೆಂಡಿಂಗ್ ಬಗ್ಗೆ ತಿಳಿಸ್ಕೊಟ್ರಿ ನೀವು. ಓಕೆ, ಇನ್ನು ನಿಮಗೆ ಇಷ್ಟವಾದಂತ ಚಿತ್ರಕಲಾವಿದ ಯಾರು?
1: ಚಿತ್ರಕಲಾ ಅಂತ ಅಂದ್ರೆ ನಾನ್ ಮುಂಚೆ ಆಕ್ಚುಲಿ ನನ್ನ ಚೈಲ್ಡ್ಹುಡ್ ಡೇಸ್ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಈ ತರ ಚಿತ್ರಕಲಾವಿದ ಇದಾರೆ, ಡಿಫ್ರೆಂಟ್ ಆರ್ಟಿಸ್ಟ್ ಇದಾರೆ, ಅವ್ರನ್ನ ನಾವು ಇನ್ಸ್ಪೈರ್ ಆಗಿ ತಗೋಬೇಕು, ಈ ತರ ನನಗೆ ಐಡಿಯಾಸ್ ಇರಲಿಲ್ಲ. ಬಟ್ ಇತ್ತೀಚೆಗೆ ನಾನು ನೋಡಿರೋದು ಅರುಣ್ ಯೋಗಿರಾಜನ ನೋಡಿ, ನನಗೆ ಯಾವಾಗ ಅವರು ರಾಮ್ಲಲ್ಲಾ ಶಿಲ್ಪೆಯನ್ನ ಕೆತ್ತಿದ್ರು ಅದನ್ನ ನೋಡಿ ಅವ್ರ ಡೆಡಿಕೇಶನ್ ಇನ್ಸ್ಪೈರ್ ಮಾಡ್ತು. ಈ ತರ ನಾನು ಕೆಲವೊಂದು ಆರ್ಟಿಸ್ಟ್ ಅನ್ನು ನೋಡಿದೀನಿ, ನನಗಿಂತ ಚೆನ್ನಾಗಿ ಡ್ರಾ ಮಾಡೋರು ಯಾರೇ ಅವ್ರನ್ನೆಲ್ಲ ನೋಡಿ ಎಲ್ಲರೂ ನನಗೆ ಇನ್ಸ್ಪಿರೇಷನ್. ಒಬ್ಬೊಬ್ರು ಒಂದೊಂದ್ ತರ ಡ್ರಾಯಿಂಗ್ ಮಾಡ್ತಾರೆ, ಒಬ್ಬೊಬ್ರಲ್ಲೂ ಒಂದೊಂದ್ ಕಲಿಯೋದಿರುತ್ತೆ. ಈಗ ನಾನೇ ಬೆಸ್ಟ್ ಅಂತ ಹೇಳ್ಕೊಳಕ್ಕೆ ಆಗಲ್ಲ.
0: ಅಂದ್ರೆ ಇದು ಸುಶ್ಮಿತ ಹೇಗೆ ಅಂದ್ರೆ ಕಲೆ ಅನ್ನೋದು ನಿರಂತರವಾಗಿರ್ಬೇಕು, ಅದನ್ನ ಎಲ್ಲೂ ಕೂಡ ಸ್ಟಾಪ್ ಮಾಡೋದಾಗದೇ ಇಲ್ಲ ಅಲ್ವಾ?
1: ಹೌದು,
0: ನಿರಂತರವಾಗಿ ಹರಿತಾನೆ ಇರ್ಬೇಕು. ಹೇಗೆ ನೀರ್ ಹರಿತಾ ಇರುತ್ತೆ ಹಾಗೆ ಕಲೆ ಅನ್ನೋದು, ಹಾಗೆ ಕಲಿಕೆ ಅನ್ನೋದು ನಿರಂತರವಾಗಿದ್ರೆ ಮಾತ್ರ ಆದ್ರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ.
1: ಹೌದು, ಈಗ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಜೀವನದಲ್ಲಿ ಏನು ಮಾಡಕ್ಕಾಗಲ್ಲ. ಈ ಡ್ರಾಯಿಂಗ್ ಒಂದು ಸ್ಟೇಜ್ ಅಲ್ಲಿ ನೀವು ಕ್ವಿಟ್ ಮಾಡಿದ್ರೆ ಮತ್ತೆ ಅದೊಂಥರ ಆರ್ಟ್ ಬ್ಲಾಕ್ ಆದಂಗ ಆಗುತ್ತೆ. ಆರ್ಟ್ ಬ್ಲಾಕ್ ಅಂತ ಅಂದ್ರೆ ನಿಮ್ಗೆ ತಲೆನೆ ಓಡಲ್ಲ, ಎಲ್ಲಿಂದ ಶುರು ಮಾಡಬೇಕು ಎಲ್ಲಿಗೆ ಎಂಡ್ ಮಾಡಬೇಕನ್ನೋದೇ ಗೊತ್ತಾಗಲ್ಲ. ಸೊ ನಾನ್ ಏನ್ ಸಜೆಸ್ಟ್ ಮಾಡ್ತೀನಿ ಬೇರೆಯವರಿಗೆ ಅಂದ್ರೆ, ಅಟ್ಲೀಸ್ಟ್ ಡೈಲಿ ಏನಾದ್ರೂ ಒಂದ್ ಸ್ಕೆಚ್ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ಜಸ್ಟ್ ರಫ್ ಸ್ಕೆಚ್ ನ ರಫ್ ಬುಕ್ ಅಲ್ಲಿ ಅಥವಾ ಅವ್ರ ವರ್ಕ್ ಬುಕ್ ಅಲ್ಲಿ ಡ್ರಾ ಮಾಡ್ತಾನೆ ಇದ್ರೆ ನಮ್ ಪ್ರಾಕ್ಟೀಸ್ ನಮ್ ಕೈ ಬಿಟ್ಟು ಹೋಗಲ್ಲ. ಆಕ್ಚುಲಿ
0: ಹಾಬೀಸ್ ಮರಿಬೇಡ್ರಿ, ಪ್ರಾಕ್ಟೀಸ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಇದೀರಿ.
1: ಹಾಬೀಸ್ ಏನಕ್ ಬಿಡಬಾರ್ದು ಅಂತ ಅಂದ್ರೆ, ಈಗ ಪ್ರೊಫೆಷನಲ್ ಕೈ ಹತ್ತುತ್ತೆ ಎಲ್ಲಾನು ಕೆಲ್ಸ. ಇತ್ತೀಚಿಗೆ ನೀವು ನೋಡ್ತಿರೋ ಪ್ರಕಾರ ಎಲ್ಲಾ IT ಕಂಪನಿಲಿ ಎಲ್ರಿಗೂ ಕೆಲ್ಸ ಇರಲ್ಲ, ಕೆಲವೊಂದ್ ಸರಿ ಅವ್ರ ಕೆಲ್ಸನೇ ತೆಗಿತಾರೆ. ಅಂತ ಸಮಯದಲ್ಲಿ ನಮ್ಗೇನೂ ಗೊತ್ತಿಲ್ಲ ಅಂತ ಕುಗ್ಗಿ ಹೋಗೋ ಬದ್ಲು ನಮ್ಮ ಪ್ಯಾಷನ್ ನಾವು ತಗೊಂಡೋಗ್ಬೋದು. ಆ ಪ್ಯಾಷನ್ ಇವಾಗಿಂದಲೇ ತಗೊಂಡೋದ್ರೆ ಅಂತ ಸ್ಟೇಜ್ ಅಲ್ಲಿ ಮೇ ಬಿ ಹೆಲ್ಪ್ ಆಗ್ಬಹುದು.
0: ಅಂದ್ರೆ ಪ್ಯಾಷನ್ ನ ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಬದುಕನ್ನ ಕಟ್ಕೊಳ್ಳೋದು
1: ಸುಲಭ ಆಗುತ್ತೆ.
0: ಯಾಕಂದ್ರೆ ನೀವು ಹೇಳ್ತಾ ಇದ್ರೆ MNC ಕಂಪನಿಗಳಿಂದ ಯಾರನ್ನ ಯಾವಾಗ
1: ತೆಗಿತಾರೆ ಅಂತ ಹೇಳಕ್ ಬರಲ್ಲ. ಏನೇ ಟ್ಯಾಲೆಂಟ್ ಇದ್ರು ಏನೇ ಇದ್ರು ಕೆಲವೊಂದ್ ಸರಿ ಈ ತರ ಸಿಚುಯೇಷನ್ ರೀಸೆಂಟ್ ಆಗೂ ನೋಡಿದೀವಿ. ಈ ತರ ಇದ್ದಾಗ ಏನ್ ಮಾಡೋದು ಅಂತ ಅವ್ರಿಗೆ ದಿಕ್ಕೆ ತೋಚಲ್ಲ. ಆ ಸಂದರ್ಭ ಯಾರಿಗೂ ಮಕ್ಕಳಿಗೂ ಬರಬಾರದು. ಅದಕ್ಕೆ ಇತ್ತೀಚಿನ ಯಾರು ಪೇರೆಂಟ್ಸ್ ಇದೆ ಏನಾದ್ರೂ ಒಂದು ಕೋರ್ಸ್ ಅಥವಾ ಏನಾದ್ರೂ ಒಂದು ಆರ್ಟ್ ಕಲೆ ಏನೇ ಒಂದು ಕಲ್ಸಿದ್ರೆ ಆ ಕಲೆಯಿಂದ ಅರ್ನ್ ಮಾಡೋ ತರ ಕಲ್ತ್ಕೋಬೇಕೇ ಹೊರತು ಆ ಕಲೆನ ಸುಮ್ನೆ ಏನೋ ಒಂದ್ ಮಾಡ್ತೀನಿ ಅನ್ನೋದಿರಬಾರದು.
0: ಅದರಿಂದ ಬದುಕನ್ನ

0: ರೂಪಿಸ್ಕೊಳ್ಬೇಕು, ಹೌದು ಕಲ್ತ್ಕೋಬೇಕು. ಹೌದು, ಆ ತರ ಇರೋ ಅಂತ ಒಂದು ಕಲೆನ ನಾವ್ ಯಾವಾಗ್ಲೂ ಪ್ರೊಫೆಷನ್ ಜೊತೆ ಪ್ಯಾಷನ್ ಜೊತೆಲಿ ತಗೊಂಡ್ ಹೋಗ್ಬೇಕು ಅಂತ ನನ್ಗೆ.
1: ನೀವು ಏನ್ ಹೇಳ್ತಾ ಇದ್ದೀರಿ ಅಂತ ಅಂದ್ರೆ, ಪೋಷಕರು ಸುಷ್ಮಿತಾ ನೀನು ಬರೀ ಓದು ಅಷ್ಟೇ, ಎಜುಕೇಶನ್ ಕಂಟಿನ್ಯೂ ಮಾಡಿ, ಕಲೆ ಬಗ್ಗೆ ಸಾಕಷ್ಟು ಪೋಷಕರು ಅದ್ರ ಬಗ್ಗೆ
0: ಗಮನ ಕೊಡಲ್ಲ. ಹೌದು, ಈ ಇದಕ್ಕೇನ್ ಹೇಳ್ತೀನಿ ಅಂದ್ರೆ, ನಮ್ಮ ಮಮ್ಮಿ ಡ್ಯಾಡಿ ಆಕ್ಚುಲಿ ಅವರು ಸಪೋರ್ಟ್ ಮಾಡ್ತಾ ಇದ್ರು ನನ್ಗೆ, ಪ್ರತಿಯೊಂದರಲ್ಲೂ ಅವ್ರು ಸಪೋರ್ಟ್ ಮಾಡ್ತಿದ್ರು, ಇವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಯಾವಾಗ್ಲೂ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಏನ್ ಮಾಡ್ತಿದ್ರು ನಮ್ ಡ್ಯಾಡಿ ಅಂದ್ರೆ, ಒಂದು ಕಲರ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ತಂದ್ಕೊಡೋದು, ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪೆನ್ಸಿಲ್ಸ್ ಕೊಡೋದು. ಸೊ ನನ್ಗೆ ಏನಾಗ್ತಿತ್ತು ಅವಾಗ, ವಾವ್ ಏನೋ ತಂದ್ಕೊಟ್ಟಿದ್ದಾರೆ, ಇನ್ನೊಂದ್ ಮಾಡೋಣ, ಈ ಡ್ರಾಯಿಂಗ್ ಟ್ರೈ ಮಾಡೋಣ, ಈ ಪೇಂಟಿಂಗ್ ನ ಟ್ರೈ ಮಾಡೋಣ ಅಂತ ಹೊಸದಾಗಿ ನಾನೇನಾದ್ರು ಟ್ರೈ ಮಾಡ್ಬೇಕು ಅಂತ ನನ್ನಲ್ಲಿ ಮನಸ್ಸಲ್ಲಿ ಛಲ ಅಥವಾ ಏನೋ ಆಸಕ್ತಿ ಅಂತ ಅನ್ಬೋದು ಬರ್ತಾ ಇತ್ತು. ನಮ್ಮ ಮಮ್ಮಿನೂ ಅಷ್ಟೇ, ನಾ ಏನ್ ಮಾಡಿದ್ರು ಏನಾದ್ರು ಮಾಡು, ನಾ ಇರ್ತೀನಿ ಜೊತೆಲಿ ಅಂತ ಎನ್ಕರೇಜ್ ಮಾಡ್ತಾರೆ,
1: ಬೆಂಬಲ ಕೊಡ್ತಾನೆ,
0: ಬೆಂಬಲ ಹೌದು ಅವ್ರು ಕೊಡ್ತಾನೆ. ಆದ್ರೆ ಒಂದ್ ಎಕ್ಸ್ಟೆಂಟ್ ಅಲ್ಲಿ ನಾನೇನ್ ಮಾಡಿದೆ, ನಾನು ಡ್ರಾಯಿಂಗ್ ಡಿಪ್ಲೊಮಾ ಮಾಡ್ತೀನಿ ಅಥವಾ ಫೈನ್ ಆರ್ಟ್ ಕೋರ್ಸ್ ಗೆ ಸೇರ್ಕೋತೀನಿ ಅಂತಂದೆ. ಅವಾಗ ಏನಂದ್ರೆ, ಅವಾಗಿನ ಸಿಚುಯೇಷನ್ ಅಲ್ಲಿ ಅವ್ರಿಗೇನಾಗ್ಬಿಡ್ತು, ಓಕೆ ಕಲೆಗೆ ಬೆಲೆ ಇಲ್ಲ ಈ ಜಗತ್ತಲ್ಲಿ ಅನ್ನೋ ಒಂದು ಫೀಲ್ ಅಲ್ಲಿ, ಇಲ್ಲ ನೀನು ಒಂದೇನಾದ್ರು ಡಿಗ್ರಿ ಮಾಡ್ಕೋ, ಆಮೇಲೆ ಮುಂದೆ ನೀನು ಬೇಕಂದ್ರೆ ನೀನ್ ಹೆಂಗೆ ನಿನ್ ಇಷ್ಟದಂಗೆ ಮಾಡುಂತ. ಅವ್ರು ಹೇಳಿದ ಪ್ರಕಾರ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡು ಎಂ ಟೆಕ್ ಮಾಡ್ಕೊಂಡೆ. ಅವ್ರು ಹೇಳಿದ ಪ್ರಕಾರ ನಾನು ಪೇರೆಂಟ್ಸ್ ಆಸೆ ಅಂತೆ ಇಂಜಿನಿಯರ್ ಆದೆ, ಅದ್ರ ಜೊತೆ ನನ್ನ ಪ್ಯಾಷನ್ ಆಸೆ ಅಂತೆ ನನ್ನ ಪ್ಯಾಷನ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ.
1: ನೀವು ಹೇಳ್ತಾ ಇದ್ರೆ ಚಿತ್ರಕಲೆಯಲ್ಲಿ ಸಾಕಷ್ಟು ಯಾವೆಲ್ಲ ಟೈಪ್ಸ್ ಇದಾವೆ, ಹಾಗೇನೆ ಒಂದು ಪೆನ್ಸಿಲ್ ಇಂದ ಕೂಡ ನೀವೆಲ್ಲ ಶೀಟ್ಸ್ ಆಗಿರ್ಬೋದು ಪ್ರತಿಯೊಂದು ಮಾತಿನ ನೀಡಿದ್ರೆ, ಒಂದು ಆರ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ, ನೀವು ಎಷ್ಟು ಎಫರ್ಟ್ಸ್ ಹಾಕಬೇಕಾಗುತ್ತೆ ಅದಕ್ಕೆ?
0: ಒಂದ್ ಆರ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ ದಟ್ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ದಿ ಪೇಪರ್. ಈಗ ನಾವ್ ಯಾವ ಪೇಪರ್ ಸೈಜ್ ತಗೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. A5 ಸೈಜ್ ಇದೆ, A4 ಸೈಜ್ ಇದೆ, A3 ಸೈಜ್ ಇದೆ. ನಾನ್ ಇಷ್ಟು ಸೈಜ್ ಅಪ್ ಟು A3 ಸೈಜ್ ವರ್ಗೂ ಡ್ರಾ ಮಾಡ್ತೀನಿ. ಇನ್ನು ದೊಡ್ಡ ದೊಡ್ಡ ಆರ್ಟ್ ದೊಡ್ಡ ದೊಡ್ಡ ಸೈಜಸ್ ತಗೋತಾರೆ, A0 ಸೈಜ್, A1, A2 ಎಲ್ಲಾ ಸೈಜಸ್ ತಗೋತಾರೆ. ಬಟ್ ನಾವು ಒಂದು ಮಿನಿಮಮ್ ಅಂತ ಅಂದ್ರೆ, ಮಿನಿಮಮ್ ಟೈಮ್ ಅಂದ್ರೆ, ಈಗ A5 ಸೈಜ್ ಅಂದ್ರೆ ಮಿನಿಮಮ್ 4 ಅವರ್ಸ್ ಬೇಕಾಗುತ್ತೆ ನಾವು ಅಷ್ಟು ರಿಯಲಿಸ್ಟಿಕ್ ಆಗ್ತಾರೆ. ಅದಕ್ಕೆ ನಾವು ಚೂಸ್ ಮಾಡೋ ಪಿಕ್ಚರ್ ಕೂಡ ಮ್ಯಾಟರ್ ಆಗುತ್ತೆ. ಯಾವ ತರ ಪಿಕ್ಚರ್ ನ ಚೂಸ್ ಮಾಡ್ತೀವಿ, ಎಷ್ಟು ರಿಯಲಿಸಂ ನಾವು ಅದರಲ್ಲಿ ತರ್ತಿ ಅನ್ನೋದು ಮ್ಯಾಟರ್ ಆಗುತ್ತೆ.
1: ಓಕೆ, ನೀವಿನ್ನು ಯಾವ ಕಂಟೆಂಟ್ ಮೇಲೆ ಹೆಚ್ಚಾಗಿ ಚಿತ್ರ ಬಿಡಿಸೋದಕ್ಕೆ ಇಷ್ಟಪಡ್ತೀರಾ?
0: ನಾನು ಜಾಸ್ತಿ ಟ್ರೈ ಮಾಡೋದು ದೇವರುಗಳು ಲೈಕ್, ಆಮೇಲೆ ತುಂಬಾ ಝೂಮ್ಡ್ ವ್ಯೂ ಇರೋ ತರ ಫೇಸ್ ಆಗಿರ್ಬೋದು, ಪೋರ್ಟ್ರೇಟ್ಸ್ ಆಗಿರ್ಬೋದು. ಈ ಇತ್ತೀಚೆಗೆ ಕಮರ್ಷಿಯಲ್ ಪೋರ್ಟ್ರೇಟ್ಸ್ ಬಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇಷ್ಟ.
1: ಇನ್ನು ಈ ಆಫೀಸ್ ವರ್ಕ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರ್ ಅಂತ ಹೇಳಿದ್ರೆ, MNC ಕಂಪನಿಯಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀರಿ, ಆಫೀಸ್ ವರ್ಕ್, ಆರ್ಟ್ ವರ್ಕ್, ಹಾಗೆ ಮನೆ ಜವಾಬ್ದಾರಿ ಹೇಗೆ ನಿಭಾಯಿಸ್ತಾ ಇದ್ದೀರಿ?
0: ಇದು ಆಕ್ಚುಲಿ ನಾನು ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಏನಂದ್ರೆ ನಾನು ವರ್ಕ್ ಮಾಡುವಾಗ ನಮ್ಮ ಮಮ್ಮಿ ನನ್ನ ಪಾಪನ ನೋಡ್ಕೋತಾರೆ. ನನ್ಗೆ ಆಕ್ಚುಲಿ 6 ಮಂತ್ಸ್ ಬೇಬಿ ಇದೆ, ಆ ಟೈಮಲ್ಲಿ ನಮ್ಮ ಮಮ್ಮಿ ಬೇಬಿ ನೋಡ್ಕೋತಾರೆ, ನಾನು ಮಿಡಲ್ ಅಲ್ಲಿ ಬಂದ್ಬಿಟ್ಟು ಫೀಡ್ ಮಾಡಿ ಮಗು ವರ್ಕ್ ಮಾಡ್ತೀನಿ. ಸಾಟರ್ಡೆ ಸಂಡೇಸ್ ಯಾವಾಗ ನನಗೆ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಾನು ನನ್ನ ಡ್ರಾಯಿಂಗ್ಸ್ ನ ಮಾಡ್ತೀನಿ. ಅವಾಗ್ಲೂ ನಮ್ಮ ಮಮ್ಮಿ ನೋಡ್ಕೋತಾರೆ, ಈ ತಲೆ ಕಟ್ಸ್ಕೊಬೇಡ, ನೀನ್ ವರ್ಕ್ ಮಾಡು, ನಿಂದೇನಿದೆ ನೋಡ್ಕೋತೀನಿ ಪಾಪುನ ಅಂತ ಹೇಳ್ತಾರೆ. ನಿನ್ನ ಏನಿದೆ ನಿನ್ನ ಡ್ರೀಮ್ ಅದಕ್ಕೆ ನಾನು ಬೆನ್ನಾಗಿ ನಿಂತಿರ್ತೀನಿ ಅಂತ ಹೇಳ್ತಾರೆ. ಅವ್ರೊಬ್ರೇ ಅಂತಲ್ಲ, ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ನನಗೆ. ಏನೇ ಒಂದಾಗಿರ್ಬೋದು, ನನಗೆ ಈ ತರದ್ ಬೇಕು ಪೆನ್ಸಿಲ್ಸ್, ನಮ್ ಡ್ಯಾಡಿನೂ ಅಷ್ಟೇ, ನನ್ನ ಹಸ್ಬೆಂಡ್ ಅಷ್ಟೇ, ಅವರಿಬ್ರು ನನ್ಗೆ ಎಲ್ಲಾದ್ರಲ್ಲೂ ಎನ್ಕರೇಜ್ ಮಾಡ್ತಾರೆ. ನನ್ನ ತಂಗಿನೂ ಅಷ್ಟೇ, ಅವಳು ಅಷ್ಟೇ ಸಪೋರ್ಟ್ ಮಾಡ್ತಾಳೆ. ಏನೇ ಒಂದು ನಾನು ಕುಗ್ಗೋದ್ರೆ ಯಾವತ್ತಾದ್ರೂ ಅವಳು ನನಗೆ ಧೈರ್ಯ ಹೇಳಿ, ಇಲ್ಲ ನಿನ್ ಕೈಲಿ ಆಗುತ್ತೆ ಮಾಡು ಅಂತ ಹೇಳೋದೇ ನನ್ನ ತಂಗಿ.
1: ನಾವು ಸಾಕಷ್ಟು ಮಹಿಳೆಯರನ್ನ ನೋಡಿರ್ತೀವಿ ಸುಷ್ಮಿತಾ, ಮಗು ಆದ್ಮೇಲೆ ಅವರೆಲ್ಲ ಕೆರಿಯರ್ ಇಂದ ಬ್ರೇಕ್ ತಗೋತಾರೆ, ಹಾಗೇನೆ ಎಲ್ಲಾ ಮನೆಗಳಲ್ಲೂ ಕೂಡ ಸಪೋರ್ಟ್ ಸಿಗೋದಿಲ್ಲ ಸಾಧನೆ ಮಾಡೋದಕ್ಕೆ. ಮಗು ಆದ್ಮೇಲೆ ಎಲ್ಲಾ ಟೈಮ್ ಅನ್ನ ಮಗುವಿಗಾಗಿ ಇಡ್ಬೇಕು ಅಂತಾನೆ ಹೇಳ್ತಾರೆ. ಆದ್ರೆ ನಿಮ್ಮ ವಿಷಯದಲ್ಲಿ ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ನಿಮಗೆ ಸದಾ ಬೆಂಬಲಕ್ಕೆ ನಿಂತಿದ್ದಾರೆ, ನಿಮ್ಮ ಕನಸನ್ನ ಸಾಕಾರಗೊಳಿಸಿದ್ದಕ್ಕೆ ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಲ್ವಾ?
0: ಫ್ಯಾಮಿಲಿ ಸಪೋರ್ಟ್ ಇದೆಲ್ಲ ಸಾಧ್ಯ ಆಗುತ್ತೆ. ಅದರ ಜೊತೆಲಿ ನಮ್ಗೆ ಛಲ ಇರ್ಬೇಕು, ಇಲ್ಲ ನಾವೇನಾದ್ರೂ ಒಂದ್ ಮಾಡೇ ಮಾಡ್ತೀವಿ ಅಂತ ಛಲ ಇದ್ರೆ ಯಾವ್ದು ನಮಗೆ ಕಷ್ಟ ಅಂತ ಅನ್ಸಲ್ಲ. ನನ್ಗೂ ಕೆಲವೊಂದ್ಸರಿ ಅನ್ಸುತ್ತೆ ನಾನು ನಮ್ ಬೇಬಿಗೆ ಟೈಮ್ ಕೊಡ್ತಾ ಇಲ್ವೇನೋ ಅಂತ, ಬಟ್ ಇಲ್ಲ ಆ ಟೈಮ್ ಕೊಡ್ಬೇಕು ಅಂತೇಳಿ ಕೆಲವೊಂದ್ಸರಿ ಫ್ರೀ ಮಾಡ್ಕೊಂಡು ಬೇಬಿಗೂ ಟೈಮ್ ಕೊಟ್ಕೊಂಡು ನನ್ನ ಡ್ರಾಯಿಂಗಿಗೂ ಟೈಮ್ ಕೊಟ್ಕೊಂಡು ವರ್ಕ್ ಮಾಡ್ತೀನಿ. ಇದೆಲ್ಲ ಮನೆಯಲ್ಲಿ ಅವ್ರ ಸಪೋರ್ಟ್ ಇರೋದಕ್ಕೆ ನಾನು ಇಷ್ಟೆಲ್ಲ ಮಾಡೋದಕ್ ಸಾಧ್ಯ. ಯಾವ ಸಪೋರ್ಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗಬಹುದು.
1: ಅಂದ್ರೆ ಬೆಂಬಲನೇ ನೀಡದೇ ಇದ್ರೆ ನಮ್ಮ ಕಲೆಗೆ ಪ್ರೋತ್ಸಾಹನೆ ನೀಡದಲೇ ಇದೆ, ಅದು ಖಂಡಿತ ಅದಲ್ಲೇ ಚಿಗುರು
0: ಕಿತ್ತಾಕ್ದಂಗೆ ಕುಡಿನ ಅಷ್ಟೇ. ಹೌದು.
1: ಓಕೆ, ಇನ್ನು ಹವ್ಯಾಸಕ್ಕಾಗಿ ಚಿತ್ರ ಬಿಡಿಸೋದನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ, ಬಟ್ ಮುಂದೆ

0: ದಿನಗಳಲ್ಲಿ ಇದನ್ನೇ ವೃತ್ತಿಯಾಗಿ ಮಾಡಬೇಕಂತ ಏನಾದರೂ ಯೋಜನೆಗಳನ್ನು ಹಾಕೊಂಡಿದ್ದೀರಾ?
1: ಈಗ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನನ್ನ ಡ್ರಾಯಿಂಗ್ಸ್ ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಕೆಲವು ಆರ್ಡರ್ಸ್ ಬರ್ತಾ ಇದೆ. ಸೊ ಆಲ್ರೆಡಿ ಪ್ರೊಫೆಷನ್ ಆಗಿ ಒಂದ್ ಕಡೆಯಿಂದ ತಗೊಂಡು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ಒಳ್ಳೆ ಒಳ್ಳೆ ಡ್ರಾಯಿಂಗ್ಸ್ ಮಾಡಬೇಕು, ಕ್ಲಾಸಸ್ ಮಾಡಬೇಕು, ಈ ತರ ಎಲ್ಲ ಐಡಿಯಾಸ್ ಇದೆ, ಸ್ಟಾರ್ಟ್ ಮಾಡಬೇಕು.
0: ಸಾಮಾನ್ಯವಾಗಿ ಈ ಚಿತ್ರಕಲಾವಿದರು ಆರ್ಟ್ ಗ್ಯಾಲರಿಗಳಲ್ಲಿ ಈ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾರಲ್ವಾ, ನೀವು ಸಹ ನಿಮ್ಮ ಚಿತ್ರಕಲೆಗಳನ್ನ ಎಲ್ಲಾದರೂ ಪ್ರದರ್ಶನ ಮಾಡಿದ್ದೀರಾ?
1: ನಾನು ಆಕ್ಚುಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ ರೀಸೆಂಟ್ ಆಗಿ, ಬಟ್ ನನಗೆ ಬೇಬಿ ಇರೋದ್ರಿಂದ ನನ್ಗೆ ಅದ್ ಮಾಡೋದಕ್ಕಾಗ್ಲಿಲ್ಲ. ಬಟ್ ನಾ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತೀನಿ. ಅದಕ್ಕೆ ಕೆಲವೊಂದು ಸೈಟ್ಸ್ ಇದೆ, ಪ್ರೊಫೆಷನಲ್ ಅಂದ್ರೆ ಕೆಲವೊಂದು ಸೈಟ್ಸ್ ಇದೆ, ಆನ್ಲೈನ್ ಸೈಟ್ಸ್ ಎಲ್ಲ, ಅಲ್ಲಿ ನಾವು ನಮ್ಮ ಡ್ರಾಯಿಂಗ್ಸ್ ನ ಅಪ್ಲೋಡ್ ಮಾಡಬಹುದು. ಕೆಲವರು ಅಲ್ಲಿಂದಲೂ ಬೈ ಮಾಡೋರು ಇರ್ತಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಂತ ಬಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂತ ಎಲ್ಲ ಇದೆ, ಇಲ್ಲಿ ನಮ್ಮ ಕಲೆನ ನಾವು ಪ್ರದರ್ಶನ ಮಾಡಬಹುದು.
0: ಸಾಮಾಜಿಕ ಜಾಲತಾಣಗಳ ಮೂಲಕ ನಿಮ್ಮ ಕಲೆ ಜನರಿಗೆ ತಲುಪಬಹುದು.
1: ಹೌದು ಹೌದು, ಪಬ್ಲಿಕ್ ಅಂತ ಬಂದ್ಬಿಟ್ರೆ ನಾವು ಆರ್ಟ್ ಗ್ಯಾಲರಿನೇ ಚೂಸ್ ಮಾಡ್ಕೋಬೇಕು. ಕೆಲವೊಂದು ಮೇಳಗಳಲ್ಲೆಲ್ಲ ನಮಗೆ ಪರ್ಮಿಷನ್ ಕೊಡ್ತಾರೆ, ಅಂತ ಕಡೆ ಹೋಗ್ಬಿಟ್ಟು ನಮ್ಮ ಚಿತ್ರಕಲೆನ ಪ್ರದರ್ಶನ ಮಾಡಬಹುದು, ಬೋತ್ ಆನ್ಲೈನ್, ಕಮರ್ಷಿಯಲ್, ಪಬ್ಲಿಕ್ ಅಂತ. ಸೊ ನಾವೆಲ್ಲ ಕಡೆನೂ ನಮ್ಮ ಕಲೆನ ಪ್ರದರ್ಶನ ಮಾಡಬಹುದು.
0: ಓಕೆ, ಇನ್ನು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ನೀವು ಹೆಚ್ಚಿಗೆ ಜನರನ್ನ ನಿಮ್ಮ ಕಲೆಯ ಮೂಲಕ ಕನೆಕ್ಟ್ ಆಗಬಹುದು ಅಂತ ಅನಿಸ್ತಾ ಇದೆಯಾ ನಿಮಗೆ?
1: ಹೌದು, ಇತ್ತೀಚಿನ ದಿನಗಳಲ್ಲಿ ನಾನು ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಡೈಲಿ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ, ನನ್ನ ಡ್ರಾಯಿಂಗ್ ವಿಡಿಯೋಸ್, ಡ್ರಾಯಿಂಗ್ ಪ್ರೋಸೆಸ್ ವಿಡಿಯೋಸ್ ಎಲ್ಲ ಹಾಕ್ತಿದ್ದೀನಿ. ಜನರಿಗೂ ಇಷ್ಟ ಆಗ್ತಿದೆ, ಅಲ್ಲಿಂದ ನನಗೆ ತುಂಬಾ ಕಮಿಷನ್ ಆರ್ಡರ್ಸ್ ಬರ್ತಾ ಇದೆ. ಸೊ ನಾನು ಬೆಳಿತಿದ್ದೀನಿ, ಜೊತೆಲಿ ಅವರಿಗೂ ಹೆಲ್ಪ್ ಆಗೋ ತರ ನನ್ನ ಅವ್ರ ಬಜೆಟ್ಗೆ ಎಷ್ಟು ನಾನು ಯಾವ ತರ ಡ್ರಾಯಿಂಗ್ ಮಾಡಬಹುದು, ಒಳ್ಳೆ ಡ್ರಾಯಿಂಗ್ ಅವ್ರ ಬಜೆಟ್ಗೆ ನಾನು ಒಳ್ಳೆ ಡ್ರಾಯಿಂಗ್ಸ್ ನ ಕೊಡಬಹುದಲ್ವಾ, ಆ ತರ ನಾನು ಮಾಡ್ತಾ ಇದ್ದೀನಿ. ಪಬ್ಲಿಕ್ಗೆಲ್ಲ ಈಸಿಯಾಗಿ ಕನೆಕ್ಟ್ ಆಗೋ ತರ ಆರ್ಟ್ ವರ್ಕ್ಸ್ ಎಲ್ಲ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀನಿ,
0: ಅಪ್ಲೋಡ್ ಮಾಡ್ತಾ ಇದ್ದೀರಿ. ಹಾಗೆ ಸಾಕಷ್ಟು ಕಮಿಷನ್ ಆರ್ಡರ್ಸ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಇನ್ನು ಸಾಕಷ್ಟು ಜನ ನೀವು ಚಿತ್ರ ಬಿಡಿಸೋದನ್ನ, ಹಾಗೇನೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಅವೈಲಬಲ್ ಇರೋದಕ್ಕೆ ಆ ಕಲೆಯನ್ನ ಎಲ್ಲರೂ ನೋಡಿರ್ತಾರೆ. ನಿಮ್ಮ ಹತ್ರ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಕ್ಲಾಸಸ್ ಏನಾದರೂ ಮಾಡ್ತಾ ಇದ್ದೀರಾ?
1: ಅಕ್ಕಪಕ್ಕದ ಮನೆಯಿಂದ ಕೆಲವು ಮಕ್ಕಳುಗಳು ಬರ್ತಾರೆ, ಜಸ್ಟ್ ಅವರಿಗೆ ಏನ್ ಗೊತ್ತೋ ಅದನ್ನ ಚಿಕ್ಕ ಪುಟ್ಟದಾಗಿ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಮುಂದಿನ ದಿನಗಳಲ್ಲಿ ನಾನು ಒಂದು ಕ್ಲಾಸಸ್ ತರ ಮಾಡಬೇಕು ಅಂತ ಐಡಿಯಾ ಇದೆ ನನಗೆ. ಆನ್ಲೈನ್ ಕ್ಲಾಸಸ್ ಆಗ್ಬಹುದು, ಆಫ್ಲೈನ್ ಕ್ಲಾಸಸ್ ಆಗಿರ್ಬೋದು, ಮಕ್ಳಿಗೆ ರೀಚ್ ಆಗುತ್ತೆ. ಅವಾಗ ಮಕ್ಳು ಕಲಿಯೋದಕ್ಕೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾರೆ, ದೂರ ದೂರ ಆನ್ಲೈನ್ ಅಲ್ಲ ಸರ್ಚ್ ಮಾಡ್ತಾರೆ, ಒಳ್ಳೆ ಟೀಚರ್ಸ್ ಸಿಗಲ್ಲ. ಸೊ ಮೇಬಿ ಕಡೆಯಿಂದ ನಾನು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಬಹುದು ಅಂತ ನನ್ಗೆ ಆಸೆ ಇದೆ, ಮಾಡ್ಬೇಕು ಅಂದಲ್ಲ.
0: ಇನ್ನು ನೀವು ಮುಂದಿನ ದಿನಗಳಲ್ಲಿ ಆರಂಭಿಸಲಿರುವ ಚಿತ್ರಕಲಾ ತರಗತಿಗಳು ನೂರಾರು ಹೊಸ ಪ್ರತಿಭೆಗಳನ್ನ ಬೆಳೆಸಲಿ. ಇಂದಿನ ಡಿಜಿಟಲ್ ಜಗತ್ನಲ್ಲಿ ಮಕ್ಕಳಿಗಿಂತಹ ನೈಜ ಕಲೆಯ ತರಬೇತಿ ಅತ್ಯಂತ ಅಗತ್ಯ ಅಂತ ಅನ್ಸುತ್ತೆ. ನಿಮ್ಮ ಹೊಸ ಹಾದಿಯ ಪಯಣ ಆದಷ್ಟು ಬೇಗ ಶುರುವಾಗ್ಲಿ. ಹಾಗೆ ನೀವು ಹೇಳಿ, ಇತ್ತೀಚೆಗೆ ಡ್ರಾಯಿಂಗ್ ಕ್ಲಾಸ್ನ ಸೇರಿದ್ದೀನಿ ಅಂತ, ಅದ್ರ ಬಗ್ಗೆ ಹೇಳಿ.
1: ನಾನು ಹಿಂಗೆ ಇನ್ಸ್ಟಾ ಸ್ಕ್ರೋಲ್ ಮಾಡುವಾಗ ಒಂದು ಕ್ಲಾಸ್ ಬಗ್ಗೆ ನೋಡಿದೆ, ನನ್ನ ಬೇಬಿಗೆ 3 ಮಂತ್ಸ್ ಇತ್ತು. ಸೊ ನಾನು ಈ ಮೆಟರ್ನಿಟಿ ಲೀವ್ ನ ಏನು ವೇಸ್ಟ್ ಯಾಕೆ ಮಾಡೋದು, ಪಾಪು ಮಲಗಿರೋ ಟೈಮಲ್ಲಿ ಯಾಕೆ ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡೋದು ಅಂತೇಳಿ ಏನಾದರೂ ಕಲಿಬೇಕು ಅನಿಸ್ತಿತ್ತು. ಸೊ ಹೀಗೆ ಇನ್ಸ್ಟಾ ಸ್ಕ್ರೋಲ್ ಮಾಡುವಾಗ ನಾನೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ನ ನೋಡಿದೆ, ಅಲ್ಲಿ ಮೆನ್ಷನ್ ಮಾಡಿದ್ರು 2 ಮಂತ್ಸಲ್ಲಿ ಹೈಪರ್ ರಿಯಲಿಸಂ ಕೋರ್ಸ್ನ ಹೇಳ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಅವ್ರದ್ದು ಡೆಮೋ ಕ್ಲಾಸ್ನ ಅಟೆಂಡ್ ಮಾಡಿದೆ. ಮ್ಯಾಮ್ ತುಂಬಾ ಚೆನ್ನಾಗಿ ಡೆಮೋ ಕೊಟ್ಟಿದ್ರು. ಮ್ಯಾಮ್ ಹೆಸರು ಬಂದ್ಬಿಟ್ಟು ಸುಪ್ರಿಯಾ ರಾಜ್ ಅಂತ ಹೇಳ್ಬಿಟ್ಟು. ಅವ್ರದ್ದು 2 ಮಂತ್ಸ್ ಕೋರ್ಸ್ನ ಜಾಯಿನ್ ಆದೆ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅಲ್ಲಿ ನನ್ಗೆ ಮೇಗೆ ನಾನೇನ್ ಕಲಿತೆ ಅಂದ್ರೆ, ನನ್ ಮ್ಯಾಮ್ ನ ಯಾವಾಗ್ಲೂ ಕೇಳ್ತಾ ಇದ್ದೆ, ಮ್ಯಾಮ್ ನನ್ ಡ್ರಾಯಿಂಗ್ ಹೆಂಗಿದೆ ಅಂತ ನಾನು ಕೇಳಲಿಲ್ಲ. ಯಾವಾಗ್ಲೂ ಮಿಸ್ಟೇಕ್ಸ್ ನ ಹೇಳಿ ಮ್ಯಾಮ್, ನನ್ ಮಿಸ್ಟೇಕ್ಸ್ ಏನ್ ಹೇಳಿ ಅಂತ ನಮ್ ಮ್ಯಾಮ್ ಯಾವಾಗ್ಲೂ ಮಿಸ್ಟೇಕ್ ಹೇಳ್ತಿದ್ರು. ಅದರಿಂದ ನಾನು ಇನ್ನೂ ತುಂಬಾ ಚೆನ್ನಾಗಿ ನನ್ನ ಆರ್ಟ್ ನ ಇನ್ನೂ ರಿಯಲಿಸ್ಟಿಕ್ ಆಗಿ ತಗೋಬರೋದಕ್ಕೆ ಹೆಲ್ಪ್ ಆಯ್ತು. ನಮ್ ಮ್ಯಾಮ್ ಎಲ್ಲ ಮಿಸ್ಟೇಕ್ಸ್ ನೆಲ್ಲ ಫೈಂಡ್ ಔಟ್ ಮಾಡಿ ಹೇಳ್ತಾ ಇದ್ರು, ಓಕೆ ಇದನ್ ಸರಿ ಮಾಡ್ಕೊ, ಇದನ್ ಸರಿ ಮಾಡ್ಕೊ. ಇವತ್ ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ನನ್ನ ಫಸ್ಟ್ ಮೆಂಟರ್ ಅಂದ್ರೆ ಡ್ರಾಯಿಂಗ್ ಮೆಂಟರ್ ಮೇಬಿ ನನ್ನ ಮ್ಯಾಮ್ ಹೆಸರು ಹೇಳ್ಬಹುದು. ಚೆನ್ನಾಗಿತ್ತು, ಬಟ್ 2 ಮಂತ್ಸ್ ಅಷ್ಟೇ ಆ ಕೋರ್ಸ್ ನಾನು ಜಾಯಿನ್ ಆಗಿದ್ದು. ಮುಂದೆ ಕಂಟಿನ್ಯೂ ಮಾಡಬೇಕು, ಬೇರೆ ಬೇರೆ ಮೀಡಿಯಮ್ಸ್ ನ ಕಲಿಬೇಕು ಅಂತ ಆಸೆ ಇದೆ. ಆಸ್ ಆಫ್ ನೌ ನಾನು ಬರೀ ಚಾರ್ಕೋಲ್ ಮೀಡಿಯಂ ಮತ್ತೆ ಗ್ರಾಫೈಟ್ ಮೀಡಿಯಂನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಬೇರೆ ಕಲರ್ ಮೀಡಿಯಮ್ಸ್ ಅಲ್ಲಿ ಪೇಸ್ಟಲ್ ವಾಟರ್ ಕಲರ್ಸ್ ಅಂತ ಎಲ್ಲ ತುಂಬಾ ಕಲರ್ ಮೀಡಿಯಮ್ಸ್ ಬರುತ್ತೆ, ಅದನ್ನು ಕಲಿಬೇಕು, ಕಲರ್ ಪೆನ್ಸಿಲ್ ಮೀಡಿಯಂ ಎಲ್ಲ. ಬಟ್ ನನ್ಗೆ ಈಗ ಇತ್ತೀಚೆಗೆ ಜಾಸ್ತಿ ಇದ್ರ ಮೇಲೆ ಫೋಕಸ್ ಇರೋದ್ರಿಂದ ಅದಕ್ಕೆ ಕೊಡಕ್ ಆಗ್ತಿಲ್ಲ. ವೆನ್ ಐ ಗೆಟ್ ಟೈಮ್ ನಾನು ಅದನ್ನ ಆ ಕಡೆನು ಅದನ್ನು ಕಲಿತೀನಿ. ಈಗ ನನ್ನ ಆನ್ಲೈನ್ ಕ್ಲಾಸಸ್ ಅಲ್ಲಿ ಅವರು ನನಗೆ ಆರ್ಟಿಸ್ಟಿಕ್ ಚಾಲೆಂಜ್ ಕೊಟ್ಟಿದ್ರು, 10 ಡೇಸ್ ನಾವು 10 ಡ್ರಾಯಿಂಗ್ಸ್ ನ ಮಾಡಬೇಕಿತ್ತು, ಹೈಪರ್ ರಿಯಲಿಸ್ಟಿಕ್ ಡ್ರಾಯಿಂಗ್ಸ್ ನ ಬೇಕಿತ್ತು. ಈ 10 ಡೇಸ್ ನಾನು ಮಾಡಿ ಡ್ರಾಯಿಂಗ್ ನ ನಮ್ಮ ಮ್ಯಾಮ್ ಅಪ್ರಿಶಿಯೇಟ್ ಮಾಡಿದ್ರು, ಆಮೇಲೆ ನಾನು ಆ ಚಾಲೆಂಜ್ ಅಲ್ಲಿ ವಿನ್ ಆಗಿ ಟ್ರೋಫಿನೂ ಬಂತು.
0: ಓಕೆ, ಕಂಗ್ರಾಚುಲೇಷನ್ಸ್, ಟ್ರೋಫಿ ಕೂಡ ಗೆದ್ದಿದ್ದೀರಿ ನೀವು.

0: ನಿಮ್ಮ ಕೆಲಸದ ಒತ್ತಡಗಳ ನಡುವೆನೂ ಕೂಡ ನಿಮ್ಮ ಕಲೆಯನ್ನ ಬಿಡದೆ ಅದನ್ನು ಮುಂದುವರಿಸ್ತಾ ಇದ್ದೀರಾ. ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳಿಗೂ ಒಳ್ಳೇದಾಗ್ಲಿ.
1: ನಿಮ್ಮ ಗುರುಗಳ ಬಗ್ಗೆ ಹೇಳ್ತಾ ಇದ್ರೆ ಅವರು ನನಗೆ ಸಾಕಷ್ಟು ಚಿತ್ರಕಲೆಯಲ್ಲಿ ಏನಾದ್ರೂ ಮಿಸ್ಟೇಕ್ ಆದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಹಾಗೇನೆ ನನ್ನ ತಪ್ಪುಗಳನ್ನೆಲ್ಲ ತಿದ್ದಿ ತೀಡಿ ನನ್ನನ್ನು ಇಷ್ಟೊಂದು ಚೆನ್ನಾಗಿ ರೂಪುಗೊಳಿಸಿದ್ದಾರೆ ಚಿತ್ರಕಲೆಯಲ್ಲಿ ಅಂತ. ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಮುಂದೆ ಗುರಿ ಇರ್ಬೇಕಂತೆ, ಹಿಂದೆ ಇರ್ಬೇಕಂತೆ ಅಲ್ವಾ?
2: ಅದು ಟ್ರೂ. ಅದ್ ಮ್ಯಾಮ್ ನನಗೆ ಆಕ್ಚುಲಿ ಸ್ಫೂರ್ತಿ. ಅವ್ರನ್ನ ನೋಡಿ ನನ್ಗೆ ಇನ್ನೂ ಚೆನ್ನಾಗಿ ನಾನು ಬೆಳಿಬೇಕು. ಮ್ಯಾಮ್ ಕೈ ಮ್ಯಾಮ್ ಇಷ್ಟೆಲ್ಲ ಮಾಡ್ತಾ ಇದಾರೆ, ನಾನು ಇನ್ನೂ ಒಂದ್ ಸ್ವಲ್ಪ ಏನಾದ್ರು ಮಾಡಬಹುದು ಅಂತ ಅನ್ಸುತ್ತೆ. ಹೌದು, ನೀವ್ ಹೇಳಿದ್ ಕರೆಕ್ಟೇ. ಈಗ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಗುತಿ ಅಂತ ಹೇಳ್ತಾರಲ್ಲ, ಆ ತರ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಅವಾಗ್ಲೇ ಒಂದಾದ್ರೂ ಸಾಧಿಸಕಾಗದು.
0: ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆದ್ರೆ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನಿಮ್ಮ ಮುಂದಿನ ಯೋಜನೆಗಳೇನು?
2: ನನ್ ಮುಂದಿನ ಗುರಿ ಬಂದ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಮತ್ತೆ ಆಫ್ಲೈನ್ ಕ್ಲಾಸ್ ಮಾಡ್ಬೇಕು ಅಂತ ಇದ್ದೀನಿ. ಅದ್ರ ಜೊತೆಲಿ ಕಮಿಷನ್ ಆರ್ಟ್ ಕೂಡ ಕಂಟಿನ್ಯೂ ಮಾಡ್ತೀನಿ, ಅದನ್ನು ಮಾಡ್ತಾ ಎರಡು ಕ್ಲಾಸಸ್ ಕೂಡ ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ದೀನಿ.
0: ಓಕೆ, ಇನ್ನು ವೃತ್ತಿ ಮತ್ತೆ ಪ್ರವೃತ್ತಿ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ತಾ ಸಾಧನೆಯನ್ನ ಮುಂದುವರಿಸ್ತಾ ಇದ್ದೀರಿ, ಹೀಗೆ ನಿಮ್ಮ ಕಲೆಯನ್ನ ಮುಂದುವರಿಸ್ತಾ ಇರಿ. ಇಂದಿನ ದಿನಗಳಲ್ಲಿ ಮಹಿಳೆಯರು ಕೇವಲ ಕಚೇರಿ ಕೆಲಸ ಅಥವಾ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅಂದ್ರೆ ತಮ್ಮಲ್ಲಿರುವ ಚಿತ್ರಕಲೆ ಆಗ್ಬೋದು, ಕರಕುಶಲ ಕಲೆಯಾಗಿರ್ಬೋದು, ಅಡಿಗೆ ಅಥವಾ ಬರವಣಿಗೆಯಂತಹ ಹವ್ಯಾಸಗಳನ್ನ ಕೇವಲ ಮನರಂಜನೆಗಾಗಿ ಬಳಸದೆ ಒಂದು ಉತ್ತಮ ಆದಾಯದ ಮೂಲವನ್ನಾಗಿ ಮಾಡಿಕೊಳ್ಳಲು ಇವತ್ತು ಸಾಕಷ್ಟು ನೈಜ ಅವಕಾಶಗಳಿದೆ. ಅಂದ್ರೆ ಇಂದಿನ ಇಂಟರ್ನೆಟ್ ಯುಗದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಮ್ಮ ಹವ್ಯಾಸವನ್ನ ಬಿಸಿನೆಸ್ ಆಗಿ ಕೂಡ ಬದಲಾಯಿಸಬಹುದು. ಉದಾಹರಣೆಗೆ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಸಿವಿಲ್ ಇಂಜಿನಿಯರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಬಿಡುವಿನ ವೇಳೆಯಲ್ಲಿ ತಾನು ಬಿಡಿಸುವ ಚಿತ್ರಕಲೆಗಳನ್ನು ಆನ್ಲೈನ್ ಆರ್ಟ್ ಗ್ಯಾಲರಿಗಳ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಪೇಜ್ಗಳ ಮೂಲಕ ಪ್ರದರ್ಶನವನ್ನ ಮಾಡಿ ಆರ್ಡರ್ಗಳನ್ನ ಪಡಿತಾ ಇದ್ದಾರೆ. ಇದರಿಂದ ವೃತ್ತಿಯ ಆದಾಯದ ಜೊತೆಗೆ ಹವ್ಯಾಸದಿಂದಲೂ ಒಂದು ನಿರಂತರವಾದ ಹೆಚ್ಚುವರಿ ಆದಾಯ ಕೂಡ ಸಿಗ್ತಾ ಇದೆ. ಇದು ಕೇವಲ ಹಣ ಗಳಿಸುವ ವಿಷಯ ಮಾತ್ರ ಅಲ್ಲ, ಮಹಿಳೆಯರಿಗೆ ಸ್ವತಂತ್ರವಾಗಿ ಬದುಕೋದಕ್ಕೆ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಓಕೆ ಕೇಳುಗರೆ, ವೃತ್ತಿ ಜೀವನದಲ್ಲಿ ನಾವೆಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಹವ್ಯಾಸನ ಜೀವಂತವಾಗಿ ಇಟ್ಕೊಂಡ್ರೆ ಜೀವನ ಎಷ್ಟು ಸುಂದರವಾಗಿರುತ್ತೆ ಅನ್ನೋದಕ್ಕೆ ಸುಷ್ಮಿತಾ ಅವರೇ ಸಾಕ್ಷಿ. ಸ್ನೇಹಿತರೆ, ನಿಮಗೂ ಕೂಡ ಯಾವ್ದಾದ್ರೂ ಒಂದು ಹವ್ಯಾಸ ಇದ್ರೆ ಇವತ್ತಿನಿಂದಲೇ ಆ ಕಲೆಗೆ ಒಂದಿಷ್ಟು ಸಮಯವನ್ನು ಕೊಡಿ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಈ ಅಪರೂಪದ ಜರ್ನಿಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮುಂದಿನ ಎಲ್ಲಾ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಗಳಾಗಿರ್ಬೋದು, ಆರ್ಟ್ ವರ್ಕ್ಗಳಾಗಿರ್ಬೋದು, ಇವೆಲ್ಲದಕ್ಕೂ ನಮ್ಮ ಆಕಾಶವಾಣಿ ಕಡೆಯಿಂದ ಆಲ್ ದಿ ಬೆಸ್ಟ್.
2: ಎಲೆಮರೆ ಕಾಯಿಯಂತೆ ಇದ್ದ ನನ್ನ ಪ್ರತಿಭೆಯನ್ನು ಗುರುತಿಸಿ ಇಲ್ಲಿವರೆಗೂ ಕರ್ಕೊ ಬಂದಿರೋ ಆಕಾಶವಾಣಿಯವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಥ್ಯಾಂಕ್ ಯು.
0: ನಮಸ್ಕಾರ.
3: ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹವ್ಯಾಸಿ ಚಿತ್ರಕಲಾವಿದೆಯಾದ ಸುಷ್ಮಿತಾ ಎಂ ಅವರಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸುಷ್ಮಾ ವಿ, ಸಂಕಲನ ಅನುಶ್ರೀ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: 4.9 ಪಾಯಿಂಟ್ 1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
1: ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ?
2: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
3: ಬಿಲ್ ಮಾಡ್ತಿದ್ದಾರೆ.
0: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
4: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ?
4: ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1800-420-2233.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಿವುಡುತನಕ್ಕೆ ಕಾರಣ ಮತ್ತು ಪರಿಹಾರ. ಈ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಹಾಗೂ ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಿಯ ಕೇಳುಗರೇ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರಿನ ರಿಮ್ಸ್ನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಆಗಿರತಕ್ಕಂಥ ಮತ್ತು ಇಎನ್ಟಿ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಯು ಅವರು ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಕಿವುಡುತನಕ್ಕೆ ಕಾರಣಗಳು ಏನು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
3: ನಮಸ್ಕಾರ.

0: ರಾಯಚೂರಿನ ರಿಮ್ಸ್ನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಆಗಿರತಕ್ಕಂತ ಮತ್ತು ENT ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತ ಡಾಕ್ಟರ್ ವೆಂಕಟೇಶ್ ಯು ಅವರು ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಕಿವುಡುತನಕ್ಕೆ ಕಾರಣಗಳು ಏನು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
1: ನಮಸ್ಕಾರ
0: ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಆಗಿರ್ಬೋದು, ವಯಸ್ಸಿನಲ್ಲಿ ಬಂದಿರತಕ್ಕಂಥ ಹಿರಿಯರಲ್ಲಿ ಆಗಿರ್ಬೋದು, ಜೊತೆಗೆ ಮಧ್ಯ ವಯಸ್ಸಿನಲ್ಲಿ ಕೂಡ ಸಾಕಷ್ಟು ಜನಗಳಿಗೆ ಈ ಕಿವುಡುತನ ಅನ್ನತಕ್ಕಂಥ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಈಗ ನೀವು ವೈದ್ಯರಾಗಿ ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದೀರಿ. ಈ ಕಿವುಡುತನ ಅಂದ್ರೇನು, ಕಿವುಡುತನಕ್ಕೆ ಏನು ಕಾರಣ ಇದೆ, ಜೊತೆಗೆ ಈ ಕಿವುಡುತನ ಬರಲಿಕ್ಕೆ ಸಾಮಾಜಿಕವಾಗಿ ಅಥವಾ ನಮ್ಮ ಪರಿಸರದಲ್ಲಿ ಏನು ಸಮಸ್ಯೆಗಳು ಕಂಡು ಬರ್ತದೆ, ಜೊತೆಗೆ ಈಗಾಗಲೇ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಇತ್ತೀಚಿನ ದಿನಮಾನಗಳಲ್ಲಿ ಈ ಸೌಂಡ್ ಪೊಲ್ಯೂಷನ್ದಿಂದ ಕೂಡ ಕಿವುಡುತನ ತುಂಬಾ ಕಂಡು ಬರ್ತದೆ ಅನ್ನುವಂಥದ್ದು ಸಂಶೋಧನೆಯಿಂದ ಕೂಡ ಗೊತ್ತಾಗ್ತದೆ. ಹೊರಗಡೆ ತುಂಬಾ ಸೌಂಡ್ ಮಾಡ್ತಕ್ಕಂಥದ್ದು, ಅತಿಯಾದ ಶಬ್ದ ಮಾಲಿನ್ಯದಿಂದ ಕೂಡ ಕಿವುಡುತನ ಹೆಚ್ಚಾಗಿ ಕಂಡು ಬರ್ತದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಈಗ ತಾವು ವೈದ್ಯರಾಗಿ ಪ್ರಾರಂಭದಲ್ಲಿ ಸರಿ, ಕಿವುಡುತನ ಅಂದ್ರೆ ಏನು, ಕಿವುಡುತನದ ಕಾರಣಗಳ ಬಗ್ಗೆ ಮಾತಾಡೋಣ ಹೇಳಿ ಸರ್. ಕಿವುಡುತನ ಅಂದ್ರೆ ಏನು?
1: ಕಿವುಡುತನ ಅಂದ್ರೆ ಎರಡು ಕಿವಿನು ಕೇಳಿಸದೇ ಇರೋದು, ಅದು ಪರ್ಸೆಂಟೇಜ್ ಮೇಲೆ ನಾವು ಅದನ್ನ ವಿಭಾಗ ಮಾಡ್ತೀವಿ. ಬೇರೆ ಬೇರೆ ವಿಭಾಗ, ಮೈಲ್ಡ್, ಮಾಡ್ರೇಟ್, ಮಾಡ್ರೇಟ್ ಟು ಸಿವಿಯರ್, ಸಿವಿಯರ್ ಅಂಡ್ ಪ್ರೊಫೌಂಡ್ ಅಂತ ಈ ತರ ವಿಧಗಳಿದಾವೆ. ಮೈಲ್ಡ್ ಟು ಮಾಡ್ರೇಟ್ ಅದು ಕರೆಕ್ಟ್ ಮಾಡಬಹುದು, ಕರೆಕ್ಟ್ ಮಾಡಿ ಬೇಗನೆ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟ್ ಮಾಡಬಹುದು,
0: ಸರಿ ಮಾಡಬಹುದು.
1: ಸಿವಿಯರ್ ಟು ಪ್ರೊಫೌಂಡ್ ಡೆಫ್ನೆಸ್, ಯೂಶುವಲಿ ಕಿವಿಯಲ್ಲಿ ಮೂರು ಭಾಗಗಳಿದಾವೆ, ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ, ಮೂರು ವಿಧ ಇದಾವೆ. ಹೊರ ಕಿವಿ ಮತ್ತೆ ಮಧ್ಯ ಕಿವಿ ಇದು ಕಾಸಸ್ ಕರೆಕ್ಟಬಲ್. ಈ ಒಳಗಡೆ ಕಿವಿ ಅಫೆಕ್ಟ್ ಆದ್ರೆ ಸ್ವಲ್ಪ ಅದು ಕರೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ, ನಾರ್ಮಲ್ ಟ್ರೀಟ್ಮೆಂಟ್ ಇಂದ ಕರೆಕ್ಟ್ ಮಾಡೋದು ಕಷ್ಟ. ಆಮೇಲೆ ಕಿವುಡುತನದಲ್ಲಿ ಬೇರೆ ಬೇರೆ ವಿಧಗಳಿದಾವೆ.
0: ಎಷ್ಟು ವಿಧಗಳಿದೆ?
1: ಮೂರು ವಿಧಗಳಿದಾವೆ: ಕಂಡಕ್ಟಿವ್ ಡೆಫ್ನೆಸ್, ಸೆನ್ಸರಿ ನ್ಯೂರಲ್ ಡೆಫ್ನೆಸ್ ಅಂಡ್ ಮಿಕ್ಸ್ಡ್, ಬೋತ್ ಕಂಡಕ್ಟಿವ್ ಅಂಡ್ ಸೆನ್ಸರಿ ನ್ಯೂರಲ್ ಡೆಫ್ನೆಸ್
0: ಅಂತ.
1: ಕಂಡಕ್ಟಿವ್ ಡೆಫ್ನೆಸ್ ಅಂದ್ರೆ ಈಗ ನಾನು ಮೂರು ಭಾಗಗಳಿದಾವೆ ಕಿವಿಯಲ್ಲಿ, ಹೊರ ಕಿವಿ ಮತ್ತೆ ಮಧ್ಯ ಕಿವಿ ಅಫೆಕ್ಟ್ ಆದಾಗ ನಾವು ಅದನ್ನ ಕಂಡಕ್ಟಿವ್ ಡೆಫ್ನೆಸ್ ಅಂತೀವಿ. ಒಳ ಕಿವಿ ಸೆನ್ಸರಿ ನ್ಯೂರಲ್ ಅಂದ್ರೆ ಒಳ ಕಿವಿ ಮತ್ತೆ ಅದರ ನರ್ವ್ ಕನೆಕ್ಷನ್ಸ್, ಸೆಂಟ್ರಲ್ ಕನೆಕ್ಷನ್, ಬ್ರೈನ್ ಕನೆಕ್ಷನ್ ಇರ್ತದಲ್ಲ, ಅದು ಇನ್ವಾಲ್ವ್ ಆದಾಗ ನಾವು ಸೆನ್ಸರಿ ನ್ಯೂರಲ್. ಸೆನ್ಸರಿ ಅಂದ್ರೆ ಕಾಕ್ಲಿ, ಒಳಗಡೆ ಕಿವಿ, ಒಳಗಡೆ ಕಿವಿ. ನ್ಯೂರಲ್, ನ್ಯೂರಲ್ ಅಂದ್ರೆ ನರ್ವ್ ಪಾತ್ವೆ ಇವು ಅಫೆಕ್ಟ್ ಆದಾಗ ಅದಕ್ಕೆ ಸೆನ್ಸರಿ ನ್ಯೂರಲ್ ಡೆಫ್ನೆಸ್. ಆಮೇಲೆ ಮೂರನೇ ವಿಧ ಅಂದ್ರೆ ಕಂಡಕ್ಟಿವ್ ಮತ್ತೆ ಸೆನ್ಸರಿ ಮಿಕ್ಸ್ಡ್. ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ, ಮೂರು ಅಫೆಕ್ಟ್ ಆಗಿರ್ತದೆ. ಮೂರು ಅಫೆಕ್ಟ್ ಆದಾಗ ಮಿಕ್ಸ್ಡ್ ಡೆಫ್ನೆಸ್. ನಮ್ಮ ಇದು ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಾಮನ್ ಕಾಸಸ್ ಅಂದ್ರೆ ಕಂಡಕ್ಟಿವ್ ಕಾಸಸ್. ಕಂಡಕ್ಟಿವ್ ಕಾಸಸ್ ಅಂದ್ರೆ ಈಗ ಹೊರಗಡೆ ಕಿವಿಯಲ್ಲಿ ಸಿಂಪಲ್ ವ್ಯಾಕ್ಸ್, ಅದು ಸ್ವೆಲ್ ಆಗಿ ಒಂದೊಂದ್ಸರಿ ಹಾಗೆ ನೆಗ್ಲೆಕ್ಟ್ ಬಿಟ್ಟರೆ ತೆಗೆದೆ ಇದ್ರೆ ಕಿವುಡುತನ ಬರೋ ಚಾನ್ಸ್ ಇರ್ತದೆ. ಅದು ಆಮೇಲೆ ಈಗ ಫಾರಿನ್ ಬಾಡಿ ಅಂತೀವಿ, ಫಾರಿನ್ ಬಾಡಿ, ಮಕ್ಕಳು ಯೂಶಲಿ ಬಳಪ ಹಾಕೊಳೋದು, ರಬ್ಬರ್ ಹಾಕೊಳೋದು, ಕಲ್ಲು ಹಾಕೊಳೋದು, ಮಣಿಗಳು ಹಾಕೊಂಡು ಅದು ಹಾಕೊಂಡ್ರೆ ಬ್ಲಾಕ್ ಆಗಿ ಕಡಿಮೆ ಕೇಳಿಸುತ್ತೆ. ಆಮೇಲೆ ತಮಟೆ, ಮಧ್ಯ ಕಿವಿ ಅಂದ್ರೆ ತಮಟೆ ಮತ್ತೆ ಅದ್ರ ಮೂಳೆಗಳು, ಸ್ಮಾಲ್ ಸ್ಮಾಲ್ ಮೂಳೆಗಳು, ಅದು ಅಫೆಕ್ಟ್ ಆದಾಗೆ ಅದಕ್ಕೆ ನಾವು ಮಧ್ಯ ಕಿವಿದು ಕಿವುಡುತನ ಅಂತೀವಿ. ಹೊರಗಡೆ ಕಿವಿ ಮತ್ತೆ ಮಧ್ಯ ಕಿವಿದು ಕರೆಕ್ಟೇಬಲ್ ಕಾಸಸ್, ಸರಿಪಡಿಸಬಹುದು. ಡಾಕ್ಟರ್ ಹತ್ರ ಬಂದ್ರೆ ಟ್ರೀಟ್ಮೆಂಟ್ ಬೇಗ ಬಂದ್ರೆ ಬೇಗ ವಾಸಿ ಆಗೋ ಚಾನ್ಸಸ್ ಜಾಸ್ತಿ.
0: ಸರಿಪಡಿಸಲಾಗದ್ದು ಯಾವುದು ಸರ್?
1: ಒಳಗಡೆ ಮತ್ತೆ ಹೊರ ಮಧ್ಯ ಕಿವಿ. ಈಗ ತುಂಬಾ ಸೋರಿಬಿಟ್ಟು ಮೂಳೆಗಳು ಅಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಚಿಕ್ಕ ಚಿಕ್ಕ ಮೂರು ಮೂಳೆ ಇರ್ತವೆ, ಅವೆಲ್ಲ ತಿಂದು ಹೋಗೋ ಚಾನ್ಸ್ ಇರ್ತದೆ. ಮೂಳೆ ತಿನ್ನೋ ಕಾಯಿಲೆ ಇದೆ ಅಂತೀವಿ ನಾವು ಕಿವಿಯಲ್ಲಿ,
0: ಕಿವಿಯಲ್ಲಿ
1: ಕೊಲೆಸ್ಟ್ರಾಮ್ ಅಂತ, ಅದು ಡೆವಲಪ್ ಆಗಿಬಿಡ್ತೈತಿ. ಹಾಗೆ ಬಿಟ್ಬಿಟ್ರೆ ಸೋರದು, ಅದು ಟ್ರೀಟ್ಮೆಂಟ್ ತಗೊಳ್ಳದೆ ಬಿಟ್ಬಿಟ್ರೆ ಒಳಗಡೆ ಮೂಳೆ ತಿನ್ನೋ ಕಾಯಿಲೆ ಜಾಸ್ತಿ ಜಾಸ್ತಿ ಆಗಿಬಿಟ್ಟು ಮೂಳೆಗಳೆಲ್ಲ ಸೌದು ಹಾಳಾಗಿ ಅವಾಗ ಅದು ಕಿವುಡುತನ ಪರ್ಮನೆಂಟ್ ಆಗಿಬಿಡುತ್ತೆ. ಅದು ಮತ್ತೆ ENT ಸರ್ಜನ್ ಹತ್ರನೇ ಬಂದ್ಬಿಟ್ಟು ಆಪರೇಷನ್ ಮಾಡಿಸ್ಕೋಬೇಕಾಗುತ್ತೆ.
0: ಆಪರೇಷನ್ ಮಾಡಿಸ್ಕೊಂಡ್ರೆ ಅದು ಸರಿಪಡಿಸಬಹುದು.
1: ಸರಿಪಡಿಸಬಹುದು. ಬಟ್ ಈಗ ಹೊಸ ಕಾರ್ ತಗೊಂಡಂಗೆ, ಹೊಸ ಕಾರು ಹಳೆ ಅದು ಹೊಸ ಕಾರ್ ಹೇಗೆ ಚೆನ್ನಾಗಿ ನಡೀತದೆ, ಅದು ಆಕ್ಸಿಡೆಂಟ್ ಕಾರ್ ರಿಪೇರಿ ಮಾಡಿದ್ರೆ ಹೆಂಗ ಇರ್ತೈತಿ, ಆತರ ಇರ್ತದೆ. 100% ಕೊಡಕ್ ಆಗೋದಿಲ್ಲ, 70-80% ಇಂಪ್ರೂವ್ಮೆಂಟ್ ಕೊಡಬಹುದು ನಾವು.
0: ಸರ್, ಈಗ ಕಿವುಡುತನಕ್ಕೆ ಕಾರಣಗಳ ಬಗ್ಗೆ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಕಿವುಡುತನ ಬರ್ತದೆ ಅನ್ನುವಂಥದ್ದು. ಸರ್, ಈಗ ಸಾಕಷ್ಟು ಜನಗಳಲ್ಲಿ ಯಾವುದೇ ಕಾರಣಗಳಿಲ್ಲದೆ, ಈಗ ಯಾವನು ಏನು ಹಾಕ್ಕೊಳ್ಳಂಗಿಲ್ಲ, ಏನು ಇಲ್ಲ, ಆದರೆ ಕಿವುಡುತನ ಬಂದಿದೆ ನನಗೆ, ಕಿವಿ ತೊಂದರೆ

0: ಆಗಿದೆ ಅಂತ ಹೇಳ್ತಿರ್ತಾರೆ. ಅದು ಯಾವ ಕಾರಣಕ್ಕೆ ಬಂದಿರ್ತದೆ?
1: ಇನ್ಫೆಕ್ಟಿವ್ ಕಾಸಸ್ ಸಮ್ಟೈಮ್ ಇನ್ಫೆಕ್ಟಿವ್ ಕಾಸಸ್ ಅಂದ್ರೆ ಈಗ ಕಿವಿಗೆ ಮತ್ತೆ ಗಂಟ್ಲಿಗೆ ಒಂದು ಟ್ಯೂಬ್ ಇರ್ತದೆ, ಗಂಟ್ಲು ಟ್ಯೂಬ್ ಮಧ್ಯದಲ್ಲಿ ಅದು ಮೂಗಿಗೆ ಕನೆಕ್ಷನ್ ಇರ್ತೈತಿ, ಗಂಟ್ಲಿಗೆ ಕನೆಕ್ಷನ್ ಇರ್ತೈತಿ,
0: ಉಸಿರಾಡಕ್ಕೆ
1: ಅದು ಈಕ್ವಿಲಿಬ್ರಿಯಂ ಮಾಡ್ತಾ ಇರ್ತೈತಿ. ಕಿವಿ ಒಳಗಡೆ ಗಾಳಿ ಇದ್ರೆ ಮಾತ್ರ ನಮಗೆ ಕೇಳಿಸೋದು, ಗಾಳಿ ಇರ್ಲೇಬೇಕು, ಇಲ್ಲಾಂದ್ರೆ ಕೇಳಿಸೋದಿಲ್ಲ. ಇದು ಆ ಟ್ಯೂಬ್ ಬ್ಲಾಕ್ ಆಗಿಬಿಟ್ರೆ, ಯಾವಾಗ ಬ್ಲಾಕ್ ಆಗುತ್ತೆ ಅಂದ್ರೆ ಮೂಗು ಕಟ್ಕೊಳೋದು, ನೆಗಡಿ ಬಂದಾಗ, ತುಂಬಾ ನೆಗಡಿ ಬಂದಾಗ, ಅಲರ್ಜಿ ರೈನ್ ಅಲರ್ಜಿ
0: ಕ್ರೈಸಿಸ್,
1: ಆಮೇಲೆ ಮೂಗಲ್ಲಿ ಗಡ್ಡೆಗಳು ಆಗದ, ಪಾಲಿಪ್ಸ್ ಅಂತೀವಿ ನಾವು, ಪಾಲಿಪ್ಸ್ ಅಥವಾ ಗ್ರೋತ್, ಗ್ರೋತ್ ಆದಾಗ ಟ್ಯೂಬ್ ಮುಚ್ಕೊಳೋ ಚಾನ್ಸ್ ಇರ್ತೈತಿ. ಅವಾಗ ಅದು ಗಾಳಿ ಓಪನ್ ಆಗೋದಿಲ್ಲ, ಗಾಳಿ ಎಲ್ಲ ಕ್ರಮೇಣ ಕಡಿಮೆ ಆಗಿ ಇನ್ಫೆಕ್ಷನ್ ಆಗ ಚಾನ್ಸ್ ಇರ್ತೈತಿ. ಅದು ಒಂದು. ಆಮೇಲೆ ಗಂಟ್ಲು ಇನ್ಫೆಕ್ಷನ್, ಪದೇ ಪದೇ ಗಂಟ್ಲು ನೋವು ಅಂತಾರಲ್ಲ ಮಕ್ಳು, ಎಸ್ಪೆಷಲಿ ಮಕ್ಕಳಲ್ಲಿ ಗಂಟ್ಲು ನೋವು ಬಹಳ ತೊಂದರೆ ಕೊಡ್ತಾ ಇದೆ. ಸೊ ಅವಾಗ ಇನ್ಫೆಕ್ಷನ್ ಗಂಟ್ಲಿಂದ ಕಿವಿ ಹೋಗೋ ಚಾನ್ಸ್ ಇರ್ತದೆ. ಸೊ ನಾ ಕಿವಿ ಸೋರ್ತಾನೆ ಇರ್ಲಿಲ್ಲ, ಒಂದೇ ಸರಿಗೆ ಸೋರುತ್ತೆ ಅಂದ್ರೆ ಇದರಿಂದನೇ ಆಗೋದು. ಇನ್ಫೆಕ್ಟಿವ್ ಕಾಸಸ್ ಅಂತೀವಿ ನಾವು, ಬ್ಯಾಕ್ಟೀರಿಯಾ ವೈರಲ್, ವೈರಲ್ ಇಂದ ಬ್ಯಾಕ್ಟೀರಿಯಾ ಆಗುತ್ತೆ, ಆ ತರ ಆಗಿಬಿಟ್ಟು ಅದು ಒಂದು ಕಾಸಸ್, ಅದು ಇನ್ಫೆಕ್ಟಿವ್ ಕಾಸಸ್. ಆಮೇಲೆ ಕಿವುಡುತನ ಯಾಕೆ ಬರುತ್ತೆ ಅಂದ್ರೆ, ಈಗ ನ್ಯೂಟ್ರಿಷನಲ್ ಪ್ರಾಬ್ಲಮ್ ಇಂದನು ಬರುದು, ಪೋಷಕಾಂಶಗಳು ಕಡಿಮೆ ಇರ್ತದೆ, ಇಮ್ಯುನಿಟಿ ಕಡಿಮೆ ಇರ್ತೈತಿ. ಸೊ ಇದು ಒಂದೇ ಸರಿಗೆ ಫ್ಲೇರ್ ಅಪ್ ಆಗಿ ಜಾಸ್ತಿ ಆಗಿ ಅದು ಒಂದು. ಆಮೇಲೆ ಅವೇರ್ನೆಸ್ ಕಡಿಮೆ, ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ ಜನಗಳಿಗೆ, ಹಳ್ಳಿ ಜನಗಳಿಗೆ ಅವೇರ್ನೆಸ್ ಕಡಿಮೆ. ಅನ್ಹೈಜಿನಿಕ್ ಕಂಡೀಷನ್, ಕಿವಿ ಕೈಯಲ್ಲಿ ಏನಿರ್ತೈತೆ ಅದನ್ನ ಕಿವಿಯಲ್ಲಿ ಹಾಕೊಂತಾರೆ, ಅದೆಲ್ಲ ಮಾಡಬಾರ್ದು, ಅದು ಒಂದ್ ಕಾರಣ. ಆಮೇಲೆ ಇದು ನಾ ಹೇಳಿದ್ನಲ್ಲ ಈಗ ಇನ್ಫೆಕ್ಟಿವ್ ಕಾಸಸ್,
0: ಸೆಕೆಂಡ್
1: ಸೋಂಕು, ಸೋಂಕಿನಿಂದ ಬರೋ ಚಾನ್ಸಸ್ ಇದೆ. ಆಮೇಲೆ ಕಂಜನಟಲ್ ಕಾಸಸ್, ಇನ್ಫೆಕ್ಟಿವ್ ಕಂಜನಟಲ್ ಕಾಸಸ್ ಅಂದ್ರೆ ಹುಟ್ಟು ಕಿವಿಡ್ತನ, ಕ್ರಮೇಣ ಇದು ಅಕ್ವೈರ್ಡ್ ಡೆಫ್ನೆಸ್ ಅಂತೀವಿ, ಕಂಜನಟಲ್ ಅಕ್ವೈರ್ಡ್, ಅಕ್ವೈರ್ಡ್ ಅಲ್ಲಿ ಇದು ಇನ್ಫೆಕ್ಟಿವ್ ಕಾಸಸ್ ಇದೆಲ್ಲ ಬರ್ತದೆ. ನಾ ಹೇಳಿದ್ನಲ್ಲ ಇನ್ಫೆಕ್ಟಿವ್ ಕಾಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್
0: ಇನ್ಫೆಕ್ಷನ್,
1: ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಇದರಿಂದನು ಬರ್ತದೆ.
0: ಸರಿ, ಈಗ ಹುಟ್ಟುತ್ತಾನೆ ಸಾಕಷ್ಟು ಜನ ಕಿವುಡರಾಗಿ ಹುಡ್ತಾರೆ, ಅದು ಯಾವ ಕಾರಣಕ್ಕಾಗಿ ಹಂಗಾಗ್ತದೆ, ಇದಕ್ಕೆ ಏನು ಕಾರಣ ಅಂತ?
1: ಹುಟ್ಟು ಕಿವುಡುತನ ಯೂಶಲಿ ಕನ್ಸಾಂಗ್ಯುನಿಯಸ್ ಮ್ಯಾರೇಜ್ ಅಂತೀವಿ, ರಿಲೇಟಿವ್ಸ್ ಅಲ್ಲೇ ಮದುವೆ ಆಗೋದು, ಜೆನೆಟಿಕ್ ಕಾಸಸ್, ಹೆರಿಡಿಟರಿ ಅಂತೀವಿ, ಜೆನೆಟಿಕ್ ಹೆರಿಡಿಟರಿ ಕಾಸಸ್, ಅದು ಒಂದು ಕಾಸು. ಆಮೇಲೆ ಮಗು ಹೊಟ್ಟೆಯಲ್ಲಿ ಇದ್ದಾಗ ಫಸ್ಟ್ 3 ಮಂತ್ಸ್ ಅಲ್ಲಿ ಯಾವುದೇ ಮಾತ್ರೆ ತಗೊಂಡಿದ್ರೆ, ಆಗಬಾರದ ಮಾತ್ರೆ, ಈಗ ಕೆಲವೊಂದು ಮಾತ್ರೆಗಳು ತಗೋಬಾರ್ದು, ಗರ್ಭಿಣಿ
0: ಡಾಕ್ಟರ್ನ
1: ಕನ್ಸಲ್ಟ್ ಮಾಡಿ
0: ತಗೋಬೇಕು,
1: ಅದರಿಂದ ಕಿವಿ ಬೆಳವಣಿಗೆ ಕಡಿಮೆ ಆಗೋ ಚಾನ್ಸ್ ಇರ್ತದೆ, ಆವಾಗ ತೊಂದರೆ ಆಗುತ್ತೆ. ಆಮೇಲೆ ಸಮ್ಟೈಮ್ಸ್ ಇದೆ ಇನ್ಫೆಕ್ಷನ್ ಆದಾಗ, ತಾಯಿಗೆ ಇನ್ಫೆಕ್ಷನ್ ಆದಾಗ ಟಾರ್ಚ್ ಇನ್ಫೆಕ್ಷನ್ ಅಂತೀವಿ, ಟಾರ್ಚ್
0: ಯಾವ ತರ ಇನ್ಫೆಕ್ಷನ್ ಆದಾಗ ತೊಂದರೆ ಆಗ್ತದೆ?
1: ರೊಬೆಲ್ಲ, ಟಿಒ, ಆರ್ ಸಿ ಎಚ್, 5 ಇನ್ಫೆಕ್ಷನ್ ಇದಾವೆ, ವೈರಲ್ ಇನ್ಫೆಕ್ಷನ್. ಸೊ ಅದರಿಂದ ಬರೋ ಚಾನ್ಸ್ ಇದೆ. ಆಮೇಲೆ ಒಂದ್ ಐಡಿಯೋಪತಿಕ್ ಅಂತ ಗೊತ್ತೇ ಇರೋ, ಕಾಜೆ
0: ಗೊತ್ತಾಗಲ್ಲ,
1: ಕಾಜೆ ಗೊತ್ತಾಗ
0: ಯಾವ ಕಾರಣ ಇಲ್ದಿದ್ರು
1: ಕಾರಣನು ಗೊತ್ತಾಗಲ್ಲ, ಎಷ್ಟೇ ಟೆಸ್ಟ್ ಮಾಡಿದ್ರು. ಸೊ ಈ ಕಾರಣದಿಂದ ಹುಟ್ಟು ಕಿವಿಡುತನ ಬರಬಹುದು. ಹುಟ್ಟು ಕಿವಿಡುತನ
0: ಅಂದ್ರೆ
1: ಒಳ ಕಿವಿ ಅಫೆಕ್ಟ್ ಆಗಿದ್ರೆ, ಹುಟ್ಟು ಕಿವಿಡುತನ ಯಾವಾಗ ಅಂತೀವಿ ಅಂದ್ರೆ ಒಳ ಕಿವಿ ಮತ್ತೆ ಅದರ ನರು ಮತ್ತೆ ಸೆಂಟ್ರಲ್ ಕನೆಕ್ಷನ್ ಅಂತೀವಿ, ಆ ಕಿವಿ ಅಫೆಕ್ಟ್ ಆದಾಗೆ ನಾವು ಹುಟ್ಟು ಕಿವಿಡುತನ ಅಂತೀವಿ.
0: ಸರಿ, ಈಗ ಹುಟ್ಟು ಕಿವಿಡುತನವನ್ನು ಕಂಡುಕೊಳ್ಳೋದು ಹೇಗೆ? ಯಾಕಂದ್ರೆ ನಾವು ಮಕ್ಕಳು ಹುಟ್ಟಿದ ಮೇಲೆನೆ,
1: ಈಗ ನಾವು ಒಂದ್ ದಿನ ಮಗುವನ್ನ ನಾವು ಟೆಸ್ಟ್ ಮಾಡಬಹುದು, ಓಟೋ ಅಕಾಸ್ಟಿಕ್ ಕೆಮಿಷನ್ ಅಂತ ಬಂದಿದೆ, ಬೆರಾ ಅಂತ ಬಂದಿದೆ, ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ ನಾವು. ನಮ್ಮ ಹಾಸ್ಪಿಟಲ್ ಡೆಲಿವರಿ ಆದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಬಿಡ್ತೀವಿ, ಫಸ್ಟ್ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚಿತವಾಗಿನೇ ಮಗುಗೆ ಕೇಳಿಸುತ್ತೆ ಇಲ್ಲ ಅಂತ, ಓಟೋ ಅಕಾಸ್ಟಿಕ್ ಕೆಮಿಷನ್ ಅಂಡ್ ಬೆರಾ ಅಂತ ಮಾಡ್ತೀವಿ, ಮಕ್ಕಳಲ್ಲೇ ಮಾಡಬಹುದು. ಅದು ಒಂದ್ ದಿವಸ ಹುಟ್ಟಿದ ನೀವು 2 ವರ್ಷದವರೆಗೆ ಹೋಗಿ, ಹಳ್ಳಿಗಳಲ್ಲೆಲ್ಲ 2 ವರ್ಷದವರೆಗೆ ವೇಟ್ ಮಾಡ್ತಾರೆ, ಬರ್ತದೆ ಅಂತ ವೇಟ್ ಮಾಡೋ ಅವಶ್ಯಕತೆ ಇಲ್ಲ.
0: ಹುಟ್ಟಿದ
1: ಒಂದ್ ದಿವಸದ ಮಗುಗೆ ನಾವು ಆತರ ಟೆಸ್ಟ್ ಮಾಡೋವು ನಮ್ಮ ಹತ್ರ ಇದಾವೆ, ಅವನ್ನೆಲ್ಲ ಮಾಡಬಹುದು. ಎಂಟ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಯೂಶಲಿ ಡಾಕ್ಟರ್ ಎನಿ ಡಾಕ್ಟರ್ ಎಲ್ಲ ಎಲ್ಲರಿಗೂ ಗೊತ್ತಿರ್ತೈತಿ ಎಲ್ಲಿ ಟೆಸ್ಟ್ ಮಾಡ್ತಾರಂತ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ನೀವು ಯೂಶಲಿ ರಾಯಚೂರಲ್ಲಿ ಇದೆ, ಆಮೇಲೆ ENT ಸೆಂಟರ್ಗಳಲ್ಲೆಲ್ಲ ಎಲ್ಲ ಕಡೆ ಇರ್ತದೆ, ಎಲ್ಲೆಲ್ಲಿ ENT ಡಾಕ್ಟರ್ಸ್ ಇರ್ತಾರೆ ಅಲ್ಲೆಲ್ಲ ಇರ್ತದೆ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಹೋಗ್ಬೋದು.
0: ಹುಟ್ಟುತ್ತಲೇ ಮಗು ಹುಟ್ಟಿದ ತಕ್ಷಣನೇ ಕೆಲವೊಂದು ಲಕ್ಷಣಗಳ ಮೂಲಕನೇ ಈ ಮಗುಗೆ ಕಿವಿ ಕೇಳಿಸಲ್ಲ ಅನ್ನೋವಂಥದ್ದು ಗೊತ್ತಾಗುತ್ತೆ, ವೈದ್ಯರಿಗೂ ಗೊತ್ತಾಗುತ್ತೆ, ಅದು ಯಾವ ಲಕ್ಷಣಗಳು ಇದ್ರೆ ಗೊತ್ತಾಗುತ್ತೆ ಅಂತ.
1: ಮಗುಗೆ ಈಗ ಸಡನ್ ಆಗಿ ಜೋರಾಗಿ ನಾಯ್ಸ್ ಹಾಕಿದ್ರೆ, ತಟ್ಟೆ ಬಿತ್ತು ಅಂದ್ರೆ ಹಿಂಗೆ ಸ್ಟಾರ್ಟ್ಲಿಂಗ್ ರಿಫ್ಲೆಕ್ಸ್ ಅಂತೀವಿ, ಅದೆಲ್ಲ ಇರೋದಿಲ್ಲ ಮಗುಗೆ. ಚಪ್ಪಾಳೆ ತಟ್ ಮಾತಾಡಿಸಿದ್ರು ಮಗು ರೆಸ್ಪಾನ್ಸ್ ಮಾಡೋದಿಲ್ಲ. ಆಮೇಲೆ ನಿದ್ರೆ ಮಾಡೋ ಹೊತ್ತಿನಾಗ ಜೋರಾಗಿ ಶಬ್ದ ಬಂದ್ರು ಎದ್ದೇಳೋದಿಲ್ಲ.

0: ಎದ್ದೇಳಿದಿಲ್ಲ. ಈ ತರ ನೋಡಿದ್ರೆ ಕರೆದ್ರೆ ಈ ತರ ಹಿಂದ್ಗಡೆಯಿಂದ ಕರೆದ್ರೆ ಅವಾಗ ತಿರುಗಿ ನೋಡೋದು ಆ ತರ ಎಲ್ಲ ಮಾಡೋದಿಲ್ಲ. ಸೊ ಅವಾಗ ನಿಮಗೆ ಅನುಮಾನ ಬಂದ್ರೆ ಈ ಎಂಟಿ ಡಾಕ್ಟರ್ ಹತ್ರ ಹೋದ್ರೆ ಬೆಟ್ರ್.
1: ಈಗ ಹುಟ್ಟುತ್ತ ಮಗುಗೆ ಕಿವುಡತನ ಬಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ?
0: ಇದೆ ಸರ್, ಪರಿಹಾರ ಇದೆ. ಇವಾಗ ಗೌರ್ಮೆಂಟ್ ಸ್ಕೀಮ್ಗಳು ಇದಾವೆ, ಗೌರ್ಮೆಂಟ್ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಫಸ್ಟ್ ಹಿಯರಿಂಗ್ ಏಡ್ ಅಂತ ಕೊಡ್ತೀವಿ, ಸ್ವಲ್ಪ ಕಡಿಮೆ ಸಿವಿಯರ್ ಡೆಫ್ನೆಸ್ ಇತ್ತಂದ್ರೆ ಹಿಯರಿಂಗ್ ಏಡ್ ಇಂದ ಇಂಪ್ರೂವ್ ಆಗುತ್ತೆ, ಒಂದೊಂದ್ಸರಿ ಆಗುತ್ತೆ. ಎರಡು ಕಿವಿ ಅಫೆಕ್ಟ್ ಆದ್ರೆ ಮಾತ್ರ ಕೊಡ್ತಾರೆ. ಒಂದ್ ಕಿವಿ ಚೆನ್ನಾಗಿತ್ತು ಇನ್ನೊಂದ್ ಕಿವಿ ಚೆನ್ನಾಗಿರಲಿಲ್ಲ ಅಂದ್ರೆ ಕೊಡೋದಿಲ್ಲ, ಬೇಕಾಗಿಲ್ಲ. ಆಮೇಲೆ ಮಕ್ಕಳಿಗೆ ಬೇಗನೆ ತೋರಿಸಿಬಿಟ್ಟು ಗೊತ್ತಾಯ್ತಂದ್ರೆ ಟ್ರೀಟ್ಮೆಂಟ್ ತಗೋಬೇಕು, ಜಾಸ್ತಿ ವೇಟ್ ಮಾಡಂಗಿಲ್ಲ. ಮುಂದೆ ಅದು ನೀವು ದೊಡ್ಡ ಆಪರೇಷನ್ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಅದಕ್ಕೆ ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತೀವಿ ನಾವು. ನ್ಯೂರಲ್ ಅಂದ್ರೆ ಬ್ರೇನ್, ಅದರಲ್ಲಿ ಕೀಳ ಅಂಶ ಇರ್ತದೆ ಬ್ರೇನ್ ಅಲ್ಲಿ, ಕಿವಿಗೆ ಕಿವಿಗೋಸ್ಕರನೇ ಅದು ಡೆವಲಪ್ ಆಗೋದಿಲ್ಲ. ಸೊ ಯೂಶಲಿ 2 ವರ್ಷದ ಒಳಗಡೆನೆ ಆಪರೇಷನ್ ಮಾಡಿದ್ರೆ ತುಂಬಾ ಒಳ್ಳೇದು. 2-3 ವರ್ಷ ಓಕೆ, 3-6 ವರ್ಷದವರೆಗೆ ಮಾಡ್ಬೋದು. 6 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಮಗುಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲ್ಲ, ಸ್ಪೀಚ್ ಡೆವಲಪ್ ಆಗ್ಬೇಕು, ಮಗುಗೆ ಕೇಳಿಸಿದ್ರೆ ಮಾತ್ರ ಮಾತಾಡಕ್ಕೆ
1: ಬರ್ತದೆ.
0: ಸೊ ಕಿವಿಯಲ್ಲಿ ಏನು ಇನ್ಪುಟ್ ಹೋಗುತ್ತೆ ಅದು ಬಾಯಿಂದ ಔಟ್ಪುಟ್. ಸೊ ಕಿವಿಗೆ ತೊಂದ್ರೆ, ಮಗುಗೆ ಗೊತ್ತಾಗಿಲ್ಲ ಅಂದ್ರೆ ಶಬ್ದಗಳು ಕೇಳಿಸ್ತಾ ಇದ್ರೆ ಬಾಯಿಂದ ಮಾತಾಡಕ್ಕೆ ಬರೋದಿಲ್ಲ, ಆರ್ಟಿಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಕಾಕ್ಲಿಯರ್ ಇಂಪ್ಲಾಂಟ್, ಹಿಯರಿಂಗ್ ಏಡ್ ಕಾಕ್ಲಿಯರ್ ಇಂಪ್ಲಾಂಟ್ ಇದಾವೆ. ಕಾಕ್ಲಿಯರ್ ಇಂಪ್ಲಾಂಟ್ ಇಸ್ ಲೇಟೆಸ್ಟ್,
1: ಈಗ
0: ಲೇಟೆಸ್ಟ್. ಎಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಘನ ಸರ್ಕಾರ ಎಲ್ಲ ಇದು ಮಾಡ್ತಾ ಇದೆ, ಅದು ಕಾಕ್ಲಿಯರ್ ಇಂಪ್ಲಾಂಟ್ ನ ಕೊಟ್ಟು ಮಕ್ಕಳಿಗೆ ಸರಿಪಡಿಸೋ ಸಹಾಯ ಮಾಡ್ತಾ ಇದೆ.
1: ಅಂದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂದ್ರೆ ಇದು
0: ಆಪರೇಷನ್ ಮಾಡ್ಲಿಕ್ಕೆ ಒಂದು ಮಿಷಿನ್ ಇರ್ತತಿ, ಅದನ್ನ ಮಿಷಿನ್ ನ ಒಳಗಡೆ ಕಿವಿಯಲ್ಲಿ ಹಾಕಿಬಿಟ್ಟು ಆಮೇಲೆ ಟ್ರೈನಿಂಗ್ ತಗೋಬೇಕು. 1-2 ಇಯರ್ಸ್ ಆಡಿಯೋ ವರ್ಬಲ್ ಥೆರಪಿ ಅಂತೀವಿ ನಾವು, ಎಬಿಟಿ, ಆಡಿಯೋ ವರ್ಬಲ್ ಥೆರಪಿ. ಅದು ಬಹಳ ಅದೇ ಇಂಪಾರ್ಟೆಂಟ್. ಶಸ್ತ್ರಚಿಕಿತ್ಸೆ 10%, ಆಮೇಲೆ ಮಕ್ಕಳದು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ 90%. ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ಮಗುಗೆ ಹೆಂಗ್ ಮಾತಾಡೋದು ಅದು.
1: ಸರ್, ಈಗ ಹಿರಿಯರಲ್ಲಿ ಕೂಡ 50 ವರ್ಷ ನಂತರ ಈ ರೀತಿಯ ಕಿವಿಯ ಒಂದು ಕೇಳುವಂತದ್ದು ಕಡಿಮೆ ಆಗ್ತದೆ, ಆವಾಗ ಯಾವ ತರ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ?
0: ಇದು ನಾರ್ಮಲ್ ನಾರ್ಮಲ್ ಫಿನಾಮಿನ ಅಂತ, 60 ವರ್ಷದ ಮೇಲೆ ಸ್ವಲ್ಪ ಕಿವಿ ಕಡಿಮೆ ಆಗದ್ ನರು ಕೆಲಸ ಕಡಿಮೆ ಮಾಡ್ಕೊಂಡು ಬರ್ತದೆ.
1: ಕಡಿಮೆ
0: ನಮಗೆ ಆಗ್ಬೋದು, ನಾರ್ಮಲ್ ಇದ್ದವ್ರಿಗೆ ಆಗ್ಬೋದು, ಏನ್ ತೊಂದ್ರೆ. ಅಥವಾ ಈ ನಾಯ್ಸ್ ಪೊಲ್ಯೂಷನ್ ಅಲ್ಲಿ ಅಂದ್ರೆ
1: ಶಬ್ದ
0: ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಬೇಗ ಆಗುತ್ತೆ. ಸೊ ಅವಾಗ ನರು ಡೆಫ್ನೆಸ್ ಗೆ ಕೆಲಸ ಬಿಡ್ಬೇಕಾಗುತ್ತೆ. ನಾಯ್ಸ್ ಪೊಲ್ಯೂಷನ್ ಇದ್ರೆ ಬೇರೆ ಕೆಲಸ ಹುಡ್ಕೋಬೇಕು, ಅಂದ್ರೆ ಬೇರೆ ಶಿಫ್ಟ್ ಮಾಡ್ಕೋಬೇಕು. ನಾಯ್ಸ್ ಪೊಲ್ಯೂಷನ್ ಇಂದ ಅಫೆಕ್ಟ್ ಆಗೋರಿದ್ರೆ, ಆಮೇಲೆ ಈಗ 60 ವರ್ಷದ ಮೇಲೆ ಆಗ್ಬಿಟ್ಟಿದೆ, ಈಗ ಅವರಿಗೆ ಹಿಯರಿಂಗ್ ಏಡ್ ಕೊಡ್ಬೋದು, ಹಿಯರಿಂಗ್ ಏಡ್ ಅಂತ ಕೊಡ್ತೀವಿ. ಆಮೇಲೆ ಅವ್ರ ಹತ್ರ ಅನುಕೂಲತೆ ಇದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅವ್ರಿಗೆ ಬಹಳ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಮುಂಚೆನೆ ಕೇಳಿಸಿರ್ತತಿ ಬ್ರೈನಿಗೆಲ್ಲ, ಅವರ ಟ್ರೈನಿಂಗ್ ಆಗಿಬಿಟ್ಟಿರ್ತತಿ. ಸೊ ಅವ್ರಿಗೆಲ್ಲ ತೊಂದರೆ ಏನಾಗೋದಿಲ್ಲ ಅವ್ರಿಗೆ. ಈಗ ನಮ್ ಕಾಕ್ಲಿಯರ್ ಇಂಪ್ಲಾಂಟ್ ನಮ್ ಪ್ರೋಗ್ರಾಮ್ ನಡೀತಾ ಇದೆ ರಿಮ್ಸ್ ಹಾಸ್ಪಿಟಲ್ ಅಲ್ಲಿ. 2 ಇಯರ್ಸ್ ಒಳಗೆ ಮಗು ಇತ್ತಂದ್ರೆ ಫ್ರೀ ಆಗಿ ಗೌರ್ಮೆಂಟ್ ಇಂಪ್ಲಾಂಟ್ ಕೊಡ್ತಾ ಇದೆ,
1: ಮಾಡಿಸ್ಕೋಬಹುದು.
0: 2-3 ಇಯರ್ಸ್ ಬೆಂಗಳೂರಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ಇದೆ, ಅವ್ರು ಪರ್ಮಿಷನ್ ತಗೊಂಡು ನಾವು ಮಾಡಬಹುದು.
1: ಓಕೆ,
0: ಅಪ್ ಟು 3 ಇಯರ್ಸ್ ವರೆಗೂ ಗೌರ್ಮೆಂಟ್ ಕಾಕ್ಲಿಯರ್ ಇಂಪ್ಲಾಂಟ್ ನ ಫ್ರೀ ಆಗಿ
1: ಕೊಡ್ತಾರೆ.
0: ಆಮೇಲೆ ಅವ್ರಿಗೆ ಬರೋ ಬಸ್ ಚಾರ್ಜ್ ಗೆ ಸ್ವಲ್ಪ ಖರ್ಚಿಗಂತಾನು ಥೆರಪಿಗೋಸ್ಕರನೆ ಅವ್ರಿಗೊಂದು ಸ್ವಲ್ಪ ದುಡ್ಡನ್ನು ಕೊಡ್ತಾರೆ ಆ ಸ್ಕೀಮ್ ಅಲ್ಲಿ, ಆ ತರ ಅಳವಡಿಸಿಕೊಂಡಿದ್ದಾರೆ.
1: ಓಕೆ,
0: ಫ್ರೀ ಕಾಕ್ಲಿಯರ್ ಇಂಪ್ಲಾಂಟ್, ಇಂಪ್ಲಾಂಟ್ ಫ್ರೀ ಇರ್ತದೆ. ಆಮೇಲೆ ಪೇರೆಂಟ್ಸ್ ಗಳಿಗೆ ಸ್ವಲ್ಪ ಖರ್ಚಿಗೆ ಮೇಲ್ ಖರ್ಚಿಗೆ ಅಮೌಂಟ್ ಕೊಡ್ತಾರೆ ಸ್ವಲ್ಪ.
1: ಸರ್, ಸಾಕಷ್ಟು ರೀತಿಯ ಜನಗಳಲ್ಲಿ ಈ ಕಿವುಡತನ ಅನ್ನೋದು ಈಗ ಸಾಮಾನ್ಯ ಕಂಡು ಬರ್ತದೆ, ಶಬ್ದ ಮಾಲಿನ್ಯದಿಂದ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡೋರ್ಗಾಗಿರ್ಬೋದು, ಇತ್ತೀಚಿನ ದಿನಮಾನಗಳಲ್ಲಿ ಸಿಕ್ಕಾಪಟ್ಟೆ ಮೈಕ್ ಸೌಂಡು, ಆ ಸೌಂಡು, ಆಮೇಲೆ ಹೊರಗಡೆ ವೆಹಿಕಲ್ ಸೌಂಡು, ಈ ಹೆಚ್ಚಾಗಿ ಈ ತರ ಒಂದು ಮಕ್ಕಳಲ್ಲಿ ಕೂಡ ಕಿವಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ನೋವು, ಕಿವಿ ನೋವು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕಿವುಡತನ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು. ಹಂಗಾಗಿ ಸರ್, ಈಗ ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ತುಂಬಾ ಕಷ್ಟ, ಆದರೆ ಕೂಡ ನಾವು ಮುನ್ನೆಚ್ಚರಿಕ್ರಮವಾಗಿ ಏನು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದ್ರೆ ಒಳ್ಳೇದು ಅಂತ ಹೇಳ್ತೀರಿ?
0: ಇವಾಗ ನಾಯ್ಸ್ ಪೊಲ್ಯೂಷನ್ ಅವಾಯ್ಡೆನ್ಸ್ ಇಸ್ ಅ
1: ಬೆಸ್ಟ್
0: ಟ್ರೀಟ್ಮೆಂಟ್. ಅವಾಯ್ಡೆನ್ಸ್ ಅದರಿಂದ ದೂರ ಇರೋದು ಒಳ್ಳೆ ಟ್ರೀಟ್ಮೆಂಟ್. ಬರಕ್ಕೆ ಕೆಲವೊಂದು ಕಡೆ ನಿರ್ವಹ ಇಲ್ಲ,
1: ಅನಿವಾರ್ಯ
0: ಜೀವನ ನಡೆಸಲೇಬೇಕು. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಅದನ್ನ ಡ್ಯಾಂಪನ್ ಮಾಡ್ಬೇಕು, ಕಡಿಮೆ ಕೇಳಿಸಂಗೆ ಮಾಡ್ಕೋಬೇಕು. ಬರ್ಸ್ ಬಡ್ಸ್ ತರ ಬರ್ತದೆ.

0: ಬರ್ಡ್ಸ್ ತರ ಬರ್ತದೆ, ಪ್ರೊಟೆಕ್ಟಿವ್ ಬರ್ಡ್ಸ್ ಅಂತ ಬರ್ತದೆ ಇಯರ್ ಬರ್ಡ್ಸ್, ಅವನ್ನ ಈಗ ಫ್ಯಾಕ್ಟ್ರಿಯಲ್ಲಿ ವಿಯರ್ ಮಾಡ್ಕೋಬೇಕು. ಆಮೇಲೆ ಇಷ್ಟು ಗಂಟೆ ಅಂತ ಮಾಡ್ಬೇಕು ಕೆಲಸ ಫ್ಯಾಕ್ಟ್ರಿಯಲ್ಲಿ ಮಾಡ್ತಾ ಇತ್ತಂದ್ರೆ ವಾರ್ಕ್ ಇಷ್ಟು ಅವರ್ಸ್ ಅಂತ ಕೊಟ್ಟಿರ್ತಾರೆ, ಗೌರ್ಮೆಂಟ್ ಫಿಕ್ಸ್ ಮಾಡಿರ್ತೈತೆ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೋಸ್ ಆಗ್ಬಾರ್ದು. ಆಮೇಲೆ ಇಷ್ಟು ಎಕ್ಸ್ಪೋಸ್ ಆದ್ಮೇಲೆ ಅವ್ರಿಗೆ ರೆಸ್ಟ್ ಕೊಡ್ತಾರೆ, ಅವ್ರಿಗೆ ಲೀವ್, ಮನೆಗೆ ಮನೆಯಲ್ಲಿ ಲೀವ್ ತಗೋಬಹುದು. ಸೊ ದಟ್ ಇಂಪ್ರೂವ್ಮೆಂಟ್ ಆಗ ಅದು ಕಡಿಮೆ
1: ಆಗುತ್ತೆ,
0: ನರ್ವ್ ಎಫೆಕ್ಟ್ ಆಗೋದು ಕಡಿಮೆ ಆಗುತ್ತೆ, ಅದ್ ಮಾಡ್ಬೋದು. ಇಲ್ಲಾಂದ್ರೆ ಇಯರ್ ಬಡ್ಸ್ ಪ್ರೊಟೆಕ್ಟಿವ್ ತುಂಬಾ ಇತ್ತಂದ್ರೆ ಕಾಟನ್ ಇಟ್ಕೋಬಹುದು, ಕಾಟನ್ ಇಟ್ಕೊಂಡ್ರು ಸ್ವಲ್ಪ 10-20% ಡೆಸಿಬಲ್ ಕಡಿಮೆ ಆಗುತ್ತೆ, 10% ಡೆಸಿಬಲ್ ಕಡಿಮೆ ಆಗುತ್ತೆ. ಆಮೇಲೆ ಇಯರ್ ಬಡ್ಸ್ ಬಂದಿದ್ದಾವೆ ಅವ್ನು ತಗೋಬಹುದು, ಆತರ ಮಾಡ್ಕೋಬಹುದು.
1: ಈಗ ಹೊರಗಡೆ ಮೈಕು ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಸೌಂಡ್ ಹಾಕಿರ್ತಾರೆ,
0: ದೂರ ಇರ್ಬೇಕು, ಅದರಿಂದ ದೂರ
1: ಇರೋದು ಒಳ್ಳೇದು.
0: ಅದು ಯೂಶುವಲಿ ಒಂದೊಂದ್ಸರಿ ಹಾರ್ಟ್ ಬೀಟ ಕಡಿಮೆ ಸ್ಟಾಪ್ ಮಾಡೋ ವಿಧ ಇರ್ತೈತಿ ಇವತ್ತೆಲ್ಲ. ಈಗ ಮೈಥಾಲಜಿಯಲ್ಲಿ ಶಬ್ದಕ್ಕೆ ಅಷ್ಟೊಂದು ಪವರ್ ಇದೆ,
1: ಪವರ್ ಇದೆ
0: ಶಬ್ದಕ್ಕೆ. ಈಗ ವಾಟರ್ ಪವರ್, ಗಾಳಿ ಪವರ್, ಅದೇ ತರ ಶಬ್ದದ ಪವರ್.
1: ನಿಜವಾಗ್ಲು ಸರ್ ತುಂಬಾ ಒಂದು ಪರಿಣಾಮಕಾರಿ ಆಗಿರ್ತಕ್ಕಂತ ಈ ಶಬ್ದದ ಮೂಲಕ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದು. ಈ ಶಬ್ದ ನಮ್ಗೆ ಕೇಳಿಸಿದಾಗ, ಸೌಂಡ್ ನಮ್ಗೆ ಕೇಳಿಸಿದಾಗ ಮಾತ್ರ ನಮಗೆ ರಿಯಾಕ್ಟ್ ಮಾಡಲಿಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಯಾರಾದರೂ ಏನಾದರೂ ಮಾತಾಡ್ತಾರೆ, ಏನಾದರೂ ವಿಚಾರ ಹೇಳ್ತಾರೆ ಅಂದರೆ ನಮಗೆ ಅದು ಕೇಳಂಗಿಲ್ಲ, ಅಂದರೆ ನಾವು ಏನು ಕೂಡ ರೆಸ್ಪಾನ್ಸ್ ಮಾಡೋಕ್ಕೂ ಆಗಲ್ಲ. ಹಂಗಾಗಿ ಕಿವಿಯ ಒಂದು ಕೇಳುವಿಕೆ ಏನಿದೆಯಲ್ಲ, ಮನುಷ್ಯನ ಜೀವನಕ್ಕೆ ಅಷ್ಟೇ ಅಲ್ಲ, ಇಡೀ ಸಕಲ ಜೀವರಾಶಿಗಳಿಗೆ ತುಂಬ ಇಂಪಾರ್ಟೆಂಟ್. ಹಂಗಾಗಿ ಸರ್, ಸರ್ ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಕಿವಿಡುತನ ಬರಬಾರ್ದು, ಒಳ್ಳೆ ಒಂದು ಆರೋಗ್ಯಯುತ ಜೀವನ ಮಾಡ್ಬೇಕಂದ್ರೆ ಏನು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
0: ಪ್ರಿಕಾಷನ್ ತಗೋಬೇಕಾಗುತ್ತೆ, ಪ್ರಿಕಾಷನ್. ಈಗ ಒಳ್ಳೆ ಫುಡ್ ತಗೋಬೇಕು, ನ್ಯೂಟ್ರಿಷನ್, ನ್ಯೂಟ್ರಿಷನ್ ಅನಿಮಿಯಾ ಆ ಥರ ಇತ್ತಂದ್ರೆ ಸೊ ನ್ಯೂಟ್ರಿಷನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅದಕ್ಕೆ ಯೋಗ ಎಕ್ಸಸೈಸು ಅದೆಲ್ಲ ಮಾಡಿದ್ರೆ ಬಾಡಿಯಲ್ಲಿ ಇಮ್ಯುನಿಟಿ ಚೆನ್ನಾಗಾಗುತ್ತೆ, ಅದನ್ನ ಮಾಡ್ಕೋಬಹುದು. ಆಮೇಲೆ ಈಗ ಅದೇ ನಾಯ್ಸ್ ಅಂತ ದೂರ ಇರೋದು ಬೆಟ್ರು, ನಾಯ್ಸ್ ಪೊಲ್ಯೂಷನ್ ಆ ಥರ ಅಂದ್ರೆ. ಆಮೇಲೆ ಇನ್ಫೆಕ್ಷನ್ ಅನ್ಹೈಜೆನಿಕ್ ಕಂಡೀಷನ್ಸ್ ಅವೆಲ್ಲ ಮಾಡಬಾರ್ದು. ಕಿವಿಯಲ್ಲಿ ಚೈನ್ ಹಾಕೊಳೋದು, ಕೀ ಬಂಚ್ ಹಾಕೊಳೋದು, ಕಡ್ಡಿ
1: ಹಾಕೊಳ್ಳೋದು.
0: ಆಮೇಲೆ ಸೋರ್ತಾ ಇದ್ರೆ ನೀವು ಇಮಿಡಿಯೇಟ್ ಆಗಿ ಹತ್ರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೋದು, ತೋರಿಸಿ ENT ಡಾಕ್ಟರ್ ಹತ್ರ ತೋರಿಸಿದ್ರೆ ಒಳ್ಳೆಯದು, ಹತ್ರ ಡಾಕ್ಟರ್ ಇದ್ರೂ ನಡೀತೈತೆ. ಸೊ ಅವರು ಅಡ್ವೈಸ್ ಮಾಡಿ ಅದರಲ್ಲೇ ಇಂಪ್ರೂವ್ಮೆಂಟ್ ಆಯ್ತಂದ್ರೆ ಓಕೆ, ಇಲ್ಲಾಂದ್ರೆ ಮುಂದೆ ನೆಕ್ಸ್ಟ್ ENT ಸರ್ಜನ್ ಹತ್ರ ಹೋಗಿ ತೋರಿಸ್ಕೋಬೇಕು. ಇಮಿಡಿಯೇಟ್ ಆಗಿ ಅರ್ಲಿ ಟ್ರೀಟ್ಮೆಂಟ್ ಇಸ್ ದ ಬೆಟರ್ ಟ್ರೀಟ್ಮೆಂಟ್, ಅದ್ ಆ ತರ ಪ್ರಿವೆಂಟ್ ಮಾಡಬಹುದು. ಆಮೇಲೆ ಕಿವಿಯಲ್ಲಿ ನೀರು ಹೋಗೋದು, ತೂತ ತಮಟೆ ತೂತ ಇದ್ದಾಗ ಕಿವಿಯಲ್ಲಿ ನೀರು ಹೋಗೋದು ಅವಾಯ್ಡ್ ಮಾಡ್ಬೇಕು. ಸೊ ಅದು ಇನ್ನೂ ಜಾಸ್ತಿ ಮಾಡೋ ಚಾನ್ಸ್ ಇರ್ತೈತಿ.
1: ಕೆಲವರು ಕಿವಿಯಲ್ಲಿ ಏನಾದ್ರು ಬಿದ್ದದ ಅಂತ ನೀರ್ ಹಾಕೊಂಡು ಅದನ್ನ ತೆಗೆದು
0: ಎಣ್ಣೆ ಹಾಕ್ತಾರೆ, ನೀರ್
1: ಹಾಕ್ತಾರೆ,
0: ಅವೆಲ್ಲ ಮಾಡಬಾರ್ದು, ಒಳ್ಳೇದಲ್ಲ. ಅದು ಗುಳುಗುಳ ಅಂತ ಶಬ್ದ ಬರ್ತೈತಿ ಅದೊಂದು ಸರಿ, ಅದು ಅದು ನರ ಡೆಫ್ನೆಸ್ ಇದ್ರೆ ಬರುತ್ತೆ ಗುಳುಗುಳ ಅಂತ.
1: ಕೆಲವರು ಏನ್ ಮಾಡ್ತಾರೆ ಸರ್, ಕಿವಿಯಲ್ಲಿ ಏನಾದ್ರೂ ಹುಳ ಹೋಗಿದೆ, ಏನಾದ್ರೂ ಇದೋಗಿದೆ ಅಂದ್ರೆ ಎಣ್ಣೆ ಹಾಕ್ತಿರ್ತಾರೆ,
0: ಎಣ್ಣೆ ಹಾಕ್ತಾರೆ, ಅದ ಹಾಕ್ಬಾರ್ದು.
1: ಮತ್ತೆ ಹುಳ ಬರ್ಬೇಕಂದ್ರೆ ಏನಾದ್ರೂ ಮಾಡ್ಲೇಬೇಕು ಅನ್ನುವಂತ ಒಂದು ಇದಕ್ಕೆ ಮಾಡಿರ್ತಾರೆ ಅನ್ನುವಂಥದ್ದು, ಅದಕ್ಕೆ ಪರಿಹಾರ
0: ಅದು. ಹುಳ ಇದ್ರೆ ಆತರ ಗುಳುಗುಳು ಶಬ್ದ ಬರೋದಿಲ್ಲ, ಒಂದ್ ಸರಿ ನೀರ್ ಹಾಕಿ ನೀರ್ ಹಾಕಿರ್ತಾರೆ. ಆಮೇಲೆ ನರ ಡೆಫ್ನೆಸ್ ಅಂತ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತಾರ, ಅದು ಪೇಷಂಟ್ಗಳಿಗೆ ಏನಾಗುತ್ತೆ, ಗುಳುಗುಳ ಏನೋ ಗುಳುಗುಳು ಹುಳ ಇದ್ದಂಗೆ ಅನಿಸುತ್ತೆ, ಅದ್ರಲ್ಲಿ ಏನು ಇರೋದಿಲ್ಲ ಮೋಸ್ಟ್ ಆಫ್ ದಿ ಟೈಮ್.
1: ಎಷ್ಟೋ ಜನ ಕಿವಿಯಲ್ಲಿ ಇರುವೆ ಹೋಗಿರತಕ್ಕಂಥದ್ದು ಇಂಥವೆಲ್ಲ ಹೋಗಿರ್ತಕ್ಕಂಥದ್ದು ನೋಡಿರ್ತೀವಿ.
0: ಇರುವೆ ಹೋದ್ರೆ ಅದೇ ವಾಶ್ ಮಾಡ್ಕೋಬಹುದು, ಇರುವೆ ಹೋಯ್ತು ಅಂದ್ರೆ ನೀರ್ ಹಾಕಿ ವಾಶ್ ಮಾಡ್ಕೋಬಹುದು, ಬಟ್ ಅದು ಹೊರಗಡೆ ಬರಂಗಿರ್ಬೇಕು ನೀರು,
1: ಒಳಗಡೆ ಒಳಗಡೆ
0: ಅದಕ್ಕೆ. ಆಮೇಲೆ ಅದಕ್ಕೆ ಕೆನಾಲ್ ಇರ್ತೈತಲ್ಲ, ಅದ್ರ ವಿಡ್ತು ಸರ್ಕಲ್ ತರ ಇರ್ತೈತೆ ಅದು. ಸೊ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ನೀವು ತೆಗಿಯಕ್ ಹೋಗ್ಬಾರ್ದು, ಡಾಕ್ಟರ್ ಹತ್ರನೇ ಹೋಗ್ಬೇಕು. ಆತರ ಇನ್ಫೆಕ್ಷನ್ ಆಗಿ ಅದು ಇಂಜುರಿ ಆಗ್ಬಿಡ್ತೈತೆ,
1: ಇಂಜುರಿ ಆಗ್ಬಿಡ್ತೈತೆ.
0: ನೀವೇ ತಕ್ಕೊಳಕ್ ಹೋದ್ರೆ, ನೋಡ್ಲಿಲ್ದಂಗೆ ತಕ್ಕೊಳಕ್ ಹೋದ್ರೆ, ಎಕ್ಸ್ಪರ್ಟೈಸ್ ಇಲ್ಲ ಅಂದ್ರೆ ಇಂಜುರಿ ಆಗಿ ಇನ್ಫೆಕ್ಷನ್ ಆಗಿ ಅದು ಎಲ್ಲ ಮತ್ತೆ
1: ಬೇರೆ
0: ಬೇರೆ ಮಧ್ಯ ಕಿವಿ ಮತ್ತೆ ಮೂಳೆಗಳು ಅಫೆಕ್ಟ್ ಆಗೋ ಚಾನ್ಸ್ ಇರ್ತೈತೆ, ತಮಟೆ ಮೂಳೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ನಮ್ದು ಕಾಕ್ಲಿಯರ್ ಇಂಪ್ಲಾಂಟ್ ಪ್ರೋಗ್ರಾಮ್ ರಿಮ್ಸ್ ಅಲ್ಲಿ ನಡೀತಾ ಇದೆ, ಜನಗಳು ಅದನ್ನ ಉಪಯೋಗ ತಗೋಬೇಕಂತ ನನ್ನ ವಿನಂತಿ. 2-3 ಅಪ್ ಟು 3 ಇಯರ್ಸ್ ವರೆಗೆ ಮಾಡ್ತಾ ಇದೀವಿ, ಮೂರು ವರ್ಷದವರೆಗೆ ಮಾಡ್ತಾ ಇದೀವಿ, ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಗೌರ್ಮೆಂಟ್ ಅವರು, ಗೌರ್ಮೆಂಟ್ ಸಪ್ಲೈ ಇದೆ. ಇಲ್ಲಿವರೆಗೂ ಅದು ಸ್ವಲ್ಪ ಇಂಪ್ಲಾಂಟ್ ಇಂದು ಸಪ್ಲೈ ಕಡಿಮೆ ಇತ್ತು, ಇವಾಗ ಮತ್ತೆ ಗೌರ್ಮೆಂಟ್ ಅದಕ್ಕೆ ಪ್ರೊಸೀಜರ್ ಎಲ್ಲ ಮಾಡಿಬಿಟ್ಟು ಅದನ್ನ ಕೊಡ್ತಾ ಇದೆ ಗೌರ್ಮೆಂಟ್, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಅದರ ಉಪಯೋಗವನ್ನ
1: ಸಾರ್ವಜನಿಕರು
0: ಮಾಡ್ಕೋಬಹುದು 3 ವರ್ಷದವರೆಗೂ.

0: ಒಳ್ಳೇದು ಸರ್, ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕಿವುಡತನಕ್ಕೆ ಕಾರಣ ಏನು ಮತ್ತು ಅದಕ್ಕೇನು ಪರಿಹಾರ ಇದೆ, ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ನಮಗೆ ಕಿವುಡತನ ಬರಂಗಿಲ್ಲ ಅನ್ನುವಂಥ ಮಾಹಿತಿಯನ್ನು ನಮ್ಮ ಆಕಾಶವಾಣಿ ಕೇಳುಗರಿಗೆ ಕೊಟ್ಟಿದ್ರಿ. ತಾವು ಬಂದು ನಮ್ಮ ಆಕಾಶವಾಣಿಯಲ್ಲಿ ಮಾತನಾಡಿದ್ದಕ್ಕಾಗಿ ತಮಗೆ ಧನ್ಯವಾದ ಸರ್.
1: ಥ್ಯಾಂಕ್ ಯು ಸರ್.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಿವುಡತನಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಹಾಗೂ ENT ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನವನ್ನು ಕೇಳಿದರು. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬಿವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರ

0: ಭಾವಗೀತೆಯನ್ನ ಕೇಳ್ತಾ ಇದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ

0: ಮುಖ್ಯಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾತನಾಡುವವರು ವೃಷಭೇಂದ್ರ ಸ್ವಾಮಿ ಕೆಪಿ.
1: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಒಂದು ಯೋಜನೆಯನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು July 1, 2015 ಪ್ರಾರಂಭ ಮಾಡಿದ್ರು. 2003 ಮತ್ತು 2004 ಹಿಂದೆ ಕರ್ನಾಟಕದಲ್ಲಿದ್ದಂತಹ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ಈಗ ನಮ್ಮ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲೇ ತರಲಾಗಿದೆ. ಬಂಧುಗಳೇ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳ್ತಾರೆ. ಅಂದರೆ ಪ್ರತಿ ಹನಿಗೆ ಅಧಿಕ ಬೆಳೆ ಅನ್ನುವಂಥ ಘೋಷವಾಕ್ಯದೊಂದಿಗೆ ಹರ್ ಖೇತೋ ಕೋ ಪಾನಿ, ಪ್ರತಿ ಬೆಳೆಗೂ ಕೂಡ ನೀರು ಅನ್ನುವಂಥ ಧ್ಯೇಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಬಂಧುಗಳೇ, ಈ ಒಂದು ಯೋಜನೆಯಿಂದ ಕಡಿಮೆ ನೀರಿನಲ್ಲೂ ಕೂಡ ಹೆಚ್ಚು ಭೂಮಿಯನ್ನು ವ್ಯವಸಾಯಕ್ಕೆ ಬಳಸ್ಬೋದು. 1 ಎಕರೆಗೆ ಮೊದಲೆಲ್ಲ ನಾವು ನೀರಾಯಿಸಬೇಕಾದ್ರೆ 1 ಎಕರೆ ನಾವು ಫಸಲು ಮಾಡ್ತಾ ಇದ್ರೆ, ಈ ಒಂದು ಯೋಜನೆಯಿಂದ 1-3 ಎಕರೆ 4 ಎಕರೆ ಮಾಡ್ಬೋದು. ಕಾರಣ, ನಾವು ನೀರು ಹಾಯಿಸುವಾಗ ಏನಾಗ್ತದೆ, ನಾವು ನೀರು ಬಿಟ್ಟಲ್ಲೇ ಅದು ನೀರು ಕುಡಿತಾ ಇರ್ತದೆ, ಮುಂದೆ ಹೋಗ್ತಕ್ಕಂಥದ್ದಿಲ್ಲ. ನೀರು ನಾವು ಹಾಯಿಸ್ಬೇಕು ಅಂದರೆ ಅದು ಮಣ್ಣನ್ನು ಹದ ಮಾಡಿ ಪಾತಿ ಮಾಡಿ ನೀರನ್ನು ಮುಂತೆಗೆದುಕೊಂಡು ಹೋಗ್ಬೇಕು ಅಂತಂದರೆ, ನಾವು ಎಲ್ಲಿ ಬಿಟ್ಟಿರ್ತೇವೋ ಆ ನೀರು ಪ್ರಥಮದಿಂದ ಕೊನೆಯ ಬೆಳೆಗೆ ಅದು ನೀರು ಸೇರೋದಿಲ್ಲ. ನಾವು ಮೊದಲಲ್ಲಿ ಬಿಟ್ಟಿರ್ತೇವೋ ಅಲ್ಲಿ ತೇವಾಂಶ ಆಗಿ ಬೆಳೆ ಹಾಳಾಗ್ತಕ್ಕಂಥದ್ದು ಹೆಚ್ಚಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಈ ಒಂದು ಯೋಜನೆಯಲ್ಲಿ ಏನು ಮಾಡ್ಬೋದು, ನಾವು ಸ್ಪ್ರಿಂಕ್ಲರ್ಗಳ ಮುಖಾಂತರ ಇರ್ಬೋದು, ಡ್ರಿಪ್ಗಳ ಮುಖಾಂತರ ಇರ್ಬೋದು, ಎಲ್ಲ ಕಡೆಯೂ ಕೂಡ ಸಮಾನಾಂತರವಾಗಿ ನಾವು ನೀರನ್ನು ಕೊಡ್ತಕ್ಕಂಥದ್ದು ಭೂಮಿಗೆ ಉಚಿತವಾಗ್ತದೆ. ಬಂಧುಗಳೇ, ಜೊತೆಗೆ ಕಡಿಮೆ ನೀರಿನಲ್ಲೂ ಹೆಚ್ಚು ಬೆಳೆಯಬಹುದು. ನಿಮ್ಗೆ ಗೊತ್ತಿದೆ, ಮೊದಲೆಲ್ಲ ನಾವು ಬೆಳೀತಾ ಇದ್ದಾಗ ನೀರು ಕೊಟ್ಟೋದಕ್ಕೆ ನೀರು ಕೊಡ್ತಾ ಇದ್ದು ಭಾಳ ಸಮಸ್ಯೆ ಆಗ್ತಾ ಇತ್ತು. ಇದರಲ್ಲಿ ನಾವು ಎಷ್ಟೆಷ್ಟು ಬೇಕು ನೀರು ಮಣ್ಣಿನ ತೇವಾಂಶಗ ಅನುಗುಣವಾಗಿ ನಾವು ನೀರನ್ನು ಕೊಡ್ಬೋದು. ಜೊತೆಗೆ ನೀರಿನ ಸಮರ್ಪಕ ವಿತರಣೆ ಎಲ್ಲ ಕಡೆಗೂ ಕೂಡ ಏಕಕಾಲದಲ್ಲಿ ಒಂದೇ ರೀತಿಯಲ್ಲಿ ನೀರನ್ನು ನಾವು ಎಲ್ಲ ಬೆಳೆಗೂ ಕೂಡ ಹಾಯಿಸುವಂಥ ವ್ಯವಸ್ಥೆ ಇದೆ. ಬಂಧುಗಳೇ, ಆ ಕಾರಣಕ್ಕಾಗಿ ಭಾಳ ಉತ್ತಮವಾದ ಯೋಜನೆ, ಮತ್ತು ಇದನ್ನು ನಾವು ಉಪಯೋಗಿಸಬಹುದು, ನಮ್ಮ ಭೂಮಿಗಳಿಗೆ ನಾವು ಇದನ್ನು ಬಳಸಬಹುದು ಅಂತ ನಾವು ಹೇಳ್ತೇವೆ. ನೀರಿನ ಜೊತೆಯಲ್ಲಿ ನಾವು ಗೊಬ್ಬರ ಮತ್ತು ಕೀಟನಾಶಕ ಇರ್ಬೋದು, ಇದನ್ನು ನಾವು ಕೂಡ ಕೊಡ್ಬೋದು. ನೀರಿನಲ್ಲಿ ಕರಗುವಂಥ ಗೊಬ್ಬರಗಳನ್ನು ನಾವು ಇತ್ತೀಚೆಗೆ ನಾವು ಹೆಚ್ಚೆಚ್ಚು ಬಳಸ್ತಾ ಇದ್ದೇವೆ. ನಾವು ಈ ನೀರಿನ ಜೊತೆಯಲ್ಲೇ ನಾವು ಅದನ್ನು ಕೊಡ್ಬೋದು. ಜೊತೆಗೆ ಮಾನವ ಸಂಪನ್ಮೂಲ, ಮಾನವ ಶಕ್ತಿ ಕಡಿಮೆ ಆಗ್ತದೆ. ಬಂಧುಗಳು, ನಾವು ಮೊದಲು ನಮ್ಮ ಜಮೀನುಗಳಲ್ಲಿ ಫಸಲು ಮಾಡಿದಾಗ ಒಬ್ಬ ವ್ಯಕ್ತಿ ಸಂಪೂರ್ಣ ದಿನನಿತ್ಯ ನೀರು ಕಟ್ಟಲಿಕ್ಕಾಗಿ ನಾವು ನಿಂತ್ಕೊಳ್ತಾ ಇದ್ದೀವಿ. ನೀರು ಹಾಯಿಸ್ಲಿಕ್ಕಾಗಿ ನಾವು ಒಬ್ಬರು ಶ್ರಮವನ್ನು ಹಾಕ್ತಾ ಇದ್ದು, ಬೇರೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ವಿದ್ಯುತ್ ಬಂದ ತಕ್ಷಣ ನಾವು ನೀರನ್ನು ಎತ್ತಿದ್ರೆ ನಾವು ನೀರನ್ನು ಹಾಯಿಸ್ಲಿಕ್ಕೆ ಸಂಪೂರ್ಣವಾಗಿ ಶ್ರಮವನ್ನು ಹಾಕ್ತಾ ಇದ್ದೋ. ಇದರಲ್ಲಿ ನಾವು ಗೇಟ್ ವಾಲ್ಗಳನ್ನು ನಾವು ತಿರುಕೊಂಡು ನಮ್ಮ ಯಾವ್ಯಾವ ಭಾಗದಲ್ಲಿ ನೀರು ಬೇಕಾಗಿದೆ ಆ ಮಣ್ಣಿನ ಅನುಗುಣವಾಗಿ ತೇವಾಂಶಕ್ಕನುಗುಣವಾಗಿ ನಾವು ನೀರನ್ನು ಹಾಯಿಸ್ಲಿಕ್ಕೆ ಭಾಳ ಅನುಕೂಲ ಇದೆ. ಬಂಧುಗಳೇ, ಇದರಲ್ಲಿ 2 ರೀತಿ ಇದೆ. ಕೃಷಿ ಇಲಾಖೆಯಿಂದ ನಮಗೆ ತುಂತುರು ನೀರಾವರಿ ಸ್ಪ್ರಿಂಕ್ಲರನ್ನು ಕೊಡ್ತಾರೆ. ಬಂಧುಗಳೇ, ಜೊತೆಗೆ ತೋಟಗಾರಿಕೆ ಇಲಾಖೆಯಿಂದ ಹನಿ ನೀರಾವರಿಯನ್ನ ಕೂಡ ಸೂಕ್ಷ್ಮ ನೀರಾವರಿ ಘಟಕ ಯೋಜನೆಯಲ್ಲಿ ಕೊಡ್ತಾರೆ. ಬಂಧುಗಳೇ, ಶೇಕಡ ಎಲ್ಲ ಸಮುದಾಯದರೂ ಕೂಡ 90% ಸಹಾಯಧನದೊಂದಿಗೆ ಈ ಒಂದು ಯೋಜನೆಯನ್ನ ರೈತರು ಪಡ್ಕೊಳ್ಬೇಕು ಅಂತ ಇಲಾಖೆಯು ಕೂಡ ಎಲ್ಲ ಕಡೆಯೂ ಪ್ರಚಾರ ಮಾಡ್ತಾ ಇದೆ. ಹಾಗಾಗಿ ನಾವು ನೀವೆಲ್ಲ ಈ ಒಂದು ಸಂದರ್ಭದಲ್ಲಿ ಮಳೆಯ ಅನಿಶ್ಚಿತತೆ ಇದರಿಂದಾಗಿ ನಾವೆಲ್ಲ ಈ ಒಂದು ಯೋಜನೆಯನ್ನು ನಾವು ಪಡ್ಕೋಬಹುದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮೊದಲಷ್ಟು ಮಳೆ ಆಗ್ತಾ ಇಲ್ಲ, ಬರ್ತಾ ಬರ್ತಾ ಕಾಡು ಕಡಿಮೆ ಆಯಿತು, ನಾವು ಮರಗಿಡಗಳನ್ನೆಲ್ಲ ನಾವು ಹೋಗಿಸಿದ್ದೇವೆ. ಆ ಕಾರಣಕ್ಕಾಗಿ ನಾವೇನು ಮಾಡಿದ್ದೇವೆ ತಪ್ಪನ್ನು, ಆ ತಪ್ಪನ್ನು ನಾವು ಸರಿದೂಗಿಸ್ಕೋಬೇಕು ಅಂತಂದರೆ ಈ ಒಂದು ಯೋಜನೆಗೆ ನಾವು ಒಕ್ಕೊಳ್ಳೇಬೇಕು. ನಾವು ಇತ್ತೀಚೆಗೆ ಈ ಯೋಜನೆಯನ್ನು ನಾವು ರೈತರು ನಾವು ನಾವು ನಮ್ಮ ಜಮೀನೊಳಗೆ ISI ಪ್ರಮಾಣೀಕೃತ ಸಲಕರಣೆಗಳನ್ನು ನಾವು ಅಳವಡಿಸ್ಕೊಂಡಿದ್ದೆ. ಆದರೆ ನಾವು ಆ ಒಂದು ನಮ್ಮ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಗೆ ನಮ್ಮ ದಾಖಲಾತಿಗಳನ್ನು ನೀಡಿದರೆ ಅವರು ನಮಗೆ 90% ಅನುದಾನವನ್ನು ಕೊಡ್ತಾರೆ. ಬಂಧುಗಳೇ, ಜೊತೆಗೆ ಈ ಒಂದು ಯೋಜನೆಯಡಿಯಲ್ಲಿ ಇತ್ತೀಚೆಗೆ ಜಲಾನಯನ ಕಾರ್ಯಕ್ರಮಗಳು ಕೂಡ ಸೇರಿದೆ. ಕೃಷಿ ಹೊಂಡ, ಇಂಗುಗುಂಡಿ ಮತ್ತು ಕಂದಕ ಬೋದು, ಇವುಗಳನ್ನು ಕೂಡ ನಾವು ಮಾಡ್ಕೋಬಹುದಾಗಿದೆ. ಕಾರಣ, ಹೀಗೆ ಮಳೆ ಕಡಿಮೆ ಇರೋ ಕಾರಣ, ಒಂದು ವೇಳೆ ಮಳೆ ಆದಾಗ ಬಿದ್ದಂಥ ಮಳೆ ನೀರು ನಮ್ಮ ಜಮೀನಿನಲ್ಲೇ ಇರಬೇಕು. ಬಿದ್ದಂಥ ಮಳೆ ನೀರನ್ನು ಶೇಖರಣೆ ಮಾಡಿ ನಾವು ನಮ್ಮ ಜಮೀನಿಗೆ ಮತ್ತೆ ಅದನ್ನು ಬಳಸುವಂಥ ವ್ಯವಸ್ಥೆ ಇರೋದ್ರಿಂದ ನಾವುಗಳು ಇದನ್ನು ಸರ್ಕಾರದಿಂದ ಅಂದರೆ ಇಲಾಖಾ ಕಡೆಯಿಂದ ನಾವು ಕೃಷಿ ಹೊಂಡ ಮತ್ತು ಇಂಗುಗುಂಡಿ ಇವಕ್ಕೆ 80% ಅನುದಾನವನ್ನು ಇಲಾಖೆ ಕೊಡ್ತದೆ. SC/ST ಸಮುದಾಯದವ್ರಿಗಾದರೆ 90% ಅನುದಾನವನ್ನು ಇಲಾಖೆ ಕಡೆಯಿಂದ ಕೊಡ್ತದೆ. ಈ ಒಂದು ಯೋಜನೆಯನ್ನು ಕೂಡ ನಾವು ಈಗ ಪಡ್ಕೊಂಡು ಬಿದ್ದಂಥ ಮಳೆ ನೀರನ್ನು ನಾವು ಮಳೆಗಾಲದಲ್ಲಿ ಶೇಖರಣೆ ಮಾಡಿ ಬೇಸಿಗೆ ಸಂದರ್ಭದಲ್ಲಿ ಅದನ್ನು ನಾವು ಮತ್ತೆ

0: ಬೆಳೆಗಳಿಗೆ ಉಪಯೋಗಿಸುವಂತದ್ದು ಸೂಕ್ತ. ಆ ಕಾರಣಕ್ಕಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ತಂದಿರುವಂತ ಈ ಒಂದು ಯೋಜನೆಯನ್ನ ನಾವು ನೀವೆಲ್ಲ ಬಳಸ್ಕೊಳ್ಬೇಕು. ಜೊತೆಗೆ ದೇಶದ ಬೆನ್ನೆಲುಬು ರೈತ ಅನ್ನದಾತರಾಗಿರುವಂತ ನಾವು ಈ ದೇಶಕ್ಕಾಗಿ ನಾವು ಜನಸಾಮಾನ್ಯರಿಗೆ ಅನ್ನವನ್ನು ನೀಡುವಂತ ಜನರಾಗಿರುವಂತ ನಾವುಗಳು ಈ ಯೋಜನೆಯನ್ನು ಪಡೆದು ದೇಶದ ಆಹಾರ ಉತ್ಪಾದನೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಕೂಡ ನಾವು ಹೇಳ್ತೇವೆ. ಈ ಒಂದು ಯೋಜನೆಯಲ್ಲಿ ನಾವು ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಮ ಭಾವಚಿತ್ರ ಮತ್ತೆ ಪಹಣಿ ಜೊತೆಗೆ ಎಸ್ಟಿಮೇಟ್ ಕೊಡಬೇಕಾಗುತ್ತೆ. ನಾವು ಯಾವ ಕಂಪನಿಯಿಂದ ನಾವು ಡ್ರಿಪ್ ಮಾಡಿಸ್ಬೇಕು ಅಂದ್ಕೊಂಡಿರ್ತೇವೋ ಆ ಕಂಪನಿಯಿಂದ ಎಸ್ಟಿಮೇಟ್ ಮತ್ತೆ ಚೆಕ್ ಬಂದು ನಮ್ಮ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಇರ್ಬೋದು ಅಥವಾ ವೋಟರ್ ಐ ಡಿ ಇರ್ಬೋದು, ಮತ್ತೆ ಬ್ಯಾಂಕ್ ಅಕೌಂಟ್ನ ಪಾಸ್ ಪುಸ್ತಕದ ಜೆರಾಕ್ಸ್ ಕೊಡಬೇಕು, ಮತ್ತೆ ಸಂಬಂಧಿಸಿದ ಇಲಾಖೆಗಳಿಂದ ಒಂದು ಎನ್ ಓ ಸಿ ಪತ್ರವನ್ನು ಕೂಡ ಕೊಡಬೇಕು, ಜೊತೆಗೆ ಮಣ್ಣು ಮತ್ತು ನೀರಿನ ಪರೀಕ್ಷಾ ವರದಿಯನ್ನು ಕೂಡ ಕೊಟ್ಟು ಆಯಾ ತೋಟಗಾರಿಕೆ ಇಲಾಖೆಗಳಲ್ಲಿ ಆಯಾ ತಾಲೂಕಿನ ಸಂಬಂಧಪಟ್ಟ ಇಲಾಖೆಗಳಲ್ಲಿ ನಾವು ನಮ್ಮ ದಾಖಲಾತಿಗಳನ್ನು ಕೊಟ್ಟು ನಾವು ಈ ಒಂದು ಯೋಜನೆಯನ್ನು ಪಡ್ಕೊಳ್ಬಹುದು. ನಾವು ಇಂಥ ಸಂಸ್ಥೆ ಅಂತ ಇಲ್ಲ, ಯಾವುದು ISI ನೋಂದಾಯಿತ ಸರ್ಕಾರ ಮತ್ತು ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡಿರುವಂತ ಯಾವುದೇ ಇಲಾಖೆ ಪರಿಕರಗಳನ್ನು ನಾವು ಅಳವಡಿಸ್ಕೊಳ್ಬಹುದು. ಆ ಒಂದು ವ್ಯವಸ್ಥೆಗೆ ಅವರು ಇಲಾಖೆಯಿಂದ ನಮಗೆ ಅನುದಾನವನ್ನು ಸಹಾಯಧನವನ್ನು ಕೊಡ್ತಾರೆ ಬಂಧುಗಳೇ. ಆ ಕಾರಣಕ್ಕಾಗಿ ಜೊತೆಗೆ ಹನಿ ನೀರಾವರಿ ಅಳವಡಿಸ್ಕೊಂಡ ನಂತರ ಒಂದು 7 ವರ್ಷ ಆಗಿದ್ರೆ ಮತ್ತೆ ನಾವು ಅಲ್ಲಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅವಾಗಲೂ ಕೂಡ ನಮಗೆ ಅವರು 90% ಅನುದಾನವನ್ನು ಕೊಡ್ತಾರೆ ಬಂಧುಗಳೇ. ಈ ಒಂದು ಯೋಜನೆಯನ್ನು ನಾವು ನೀವೆಲ್ಲ ಈ ಒಂದು ಭಾಗದಲ್ಲಿ ಅಳವಡಿಸ್ಕೊಂಡು ನಾವು ಹೆಚ್ಚು ಹೆಚ್ಚಿನ ಬೆಳೆಯನ್ನು ಬೆಳೆದು ಜನಸಾಮಾನ್ಯರಿಗೆ ಆಹಾರದ ಅಭಾವವಾಗದ ರೀತಿಯಲ್ಲಿ ನಾವು ದೇಶ ಸೇವೆಗಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ನಾವು ನೀವೆಲ್ಲ ಸೇವೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರಗಳು.
1: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ವೃಷಭೇಂದ್ರ ಸ್ವಾಮಿ ಕೆಪಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕೇಳುಗರೇ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನು ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ. ನಡೆದು ಹೋಗುವವರನ್ನು ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.
3: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
4: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
3: ಜಡ ದಿನವ ಮುದಗೊಳಿಸೋ ಸಹಪಾಠಿ,
4: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
3: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
5: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ದೇಶೀಯ ಬೇಡಿಕೆ ಪೂರೈಸಲು ದೇಶದಲ್ಲಿ ಅಗತ್ಯ ಸಕ್ಕರೆ ದಾಸ್ತಾನು ಲಭ್ಯ, ಕೇಂದ್ರ ಸರ್ಕಾರ. ಡಾರ್ಜಿಲಿಂಗ್ನಲ್ಲಿ ಗೂರ್ಖಾ ನಾಯಕರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ. ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅಧ್ಯಕ್ಷತೆಯಲ್ಲಿ 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಸಿದ್ಧತೆಗಳ ಪರಿಶೀಲನೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಎರಡನೇ ಹಂತದಲ್ಲಿ ಭಾರತ ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸು.

0: ವಾರ್ತೆಗಳ ವಿವರ. ಅಂದಾಜಿಗಿಂತ ಕಡಿಮೆ ಉತ್ಪಾದನೆ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆ ಗಮನದಲ್ಲಿಟ್ಟುಕೊಂಡು ಅಗತ್ಯ ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರಿಗೆ ಸ್ಥಿರ ಬೆಲೆ ಕಾಯ್ದುಕೊಳ್ಳಲು ಸರ್ಕಾರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ವಾರಗಳಲ್ಲಿ ಸಕ್ಕರೆ ಬೆಲೆಗಳು ಏರಿಕೆಯಾಗಿದ್ದು ಕಳೆದ ತಿಂಗಳು 20ರಂದು ಪ್ರತಿ ಕೆಜಿಗೆ 48 ರೂಪಾಯಿಯಿಂದ ಸುಮಾರು 55 ರೂಪಾಯಿಗೆ ಏರಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನ ಸುಕ್ನಾದಲ್ಲಿ ಗೂರ್ಖಾ ನಾಯಕರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಮುಖ್ಯ ಕಾರ್ಯದರ್ಶಿ ಮನೋಜ್ ಅಗರ್ವಾಲ್, ಪರ್ವತ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಿಶಾಲ್ ಲಾಮಾ, ಗೂರ್ಖಾ ನಾಯಕರಾದ ಬಿಮಲ್ ಗುರುಂಗ್, ಮಾನ್ ಘೀಶಿಂಗ್, ಲೋಕಸಭಾ ಸದಸ್ಯ ರಾಜು ಬಿಸ್ತ್ ಮತ್ತು ಇತರ ನಾಲ್ವರು ಗೂರ್ಖಾ ಶಾಸಕರು ಸಭೆಯಲ್ಲಿ ಭಾಗವಹಿಸಿದ್ದರು. ದೀರ್ಘಕಾಲದಿಂದ ಬಾಕಿ ಇರುವ ಬೇಡಿಕೆಗೆ ಸಂಬಂಧಿಸಿದಂತೆ ಶಾಶ್ವತ ರಾಜಕೀಯ ಪರಿಹಾರ ಒದಗಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಗೂರ್ಖಾ ಜನಮುಕ್ತಿ ಮೋರ್ಚಾ ಅಧ್ಯಕ್ಷ ಬಿಮಲ್ ಗುರುಂಗ್ ತಿಳಿಸಿದ್ದಾರೆ. ಇಂದು ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಬಿಎಸ್ಎಫ್, ಎಸ್ಎಸ್ಬಿ, ಐಬಿ, ಪೊಲೀಸ್ ಮತ್ತು ಇತರ ರಾಜ್ಯ ಹಾಗೂ ಕೇಂದ್ರ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಿಲಿಗುರಿ ಕಾರಿಡಾರ್ ಸಭೆ ನಡೆಯಲಿದೆ. 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಐಎಫ್ಎಫ್ಐನ ಸಿದ್ದತೆಗಳಿಗಾಗಿ ದೆಹಲಿಯಲ್ಲಿ ನಿನ್ನೆ ನಡೆದ ಮೊದಲ ಸ್ಟೀರಿಂಗ್ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ವಹಿಸಿದ್ದರು. ಚಿತ್ರೋತ್ಸವವನ್ನು ವಿಶ್ವದರ್ಜೆಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವವಾಗಿ ಮತ್ತಷ್ಟು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚಿಸಲಾಯಿತು. ಚಲನಚಿತ್ರೋತ್ಸವವು ಈ ವರ್ಷದ ನವೆಂಬರ್ 20ರಿಂದ 28ರವರೆಗೆ ಗೋವಾದಲ್ಲಿ ನಡೆಯಲಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಮುರುಗನ್, ಈ ಚಿತ್ರೋತ್ಸವ ಯುವ ವಿದ್ಯಾರ್ಥಿಗಳು, ಉದಯೋನ್ಮುಖ ಚಲನಚಿತ್ರ ನಿರ್ಮಾಣಕಾರರು ಮತ್ತು ಭಾರತೀಯ ಚಲನಚಿತ್ರೋದ್ಯಮದ ಬೆಳಕಿಗೆ ಬಾರದ ನಾಯಕರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆ ಪ್ರದರ್ಶಿಸಲು, ಸ್ಥಾಪಿತ ಚಲನಚಿತ್ರ ನಿರ್ಮಾಪಕರಿಂದ ಕಲಿಯಲು ಮತ್ತು ಜಾಗತಿಕ ಚಲನಚಿತ್ರ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಲು ಚಿತ್ರೋತ್ಸವವು ವೇದಿಕೆಯನ್ನು ಒದಗಿಸಬೇಕು ಮತ್ತು ಅತ್ಯುತ್ತಮ ಚಲನಚಿತ್ರಗಳನ್ನು ತರುವ ಮೂಲಕ ಪ್ರಪಂಚದಾದ್ಯಂತದ ಸೃಜನಶೀಲ ಪ್ರತಿಭೆಗಳನ್ನು ಭಾರತಕ್ಕೆ ಪರಿಚಯಿಸುವ ಮೂಲಕ ತನ್ನ ಅಂತಾರಾಷ್ಟೀಯ ಪ್ರಭಾವವನ್ನು ಬಲಪಡಿಸಬೇಕು ಎಂದು ಸಚಿವರು ಹೇಳಿದರು. 4 ವರ್ಷದೊಳಗಿನ ಮಕ್ಕಳಿಗೆ ಬಳಸಲಾಗುತ್ತಿರುವ ಕ್ಲೋರ್ ಫೆನಿರಮಿನ್ ಮ್ಯಾಲಿಯೇಟ್ ಮತ್ತು ಫಿನೈಲ್ ಪ್ರಿನ್ ಒಳಗೊಂಡ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಸರ್ಕಾರ ಇಂದು ನಿರ್ಬಂಧಗಳನ್ನು ಹೇರಿದೆ. 4 ವರ್ಷದೊಳಗಿನ ಮಕ್ಕಳಿಗೆ ಈ ಔಷಧಗಳನ್ನು ಬಳಸುವಂತಿಲ್ಲ ಎಂದು ಆರೋಗ್ಯ ಸಚಿವಾಲಯದ ಅಧಿಸೂಚನೆಯಲ್ಲಿ ಸ್ಪಷ್ಟ ಎಚ್ಚರಿಕೆ ನೀಡಿದೆ. ಈ ಔಷಧಿಗಳ ಬಳಕೆಯು 4 ವರ್ಷದೊಳಗಿನ ಮಕ್ಕಳಿಗೆ ತೊಂದರೆಗಳನ್ನೊಡ್ಡುವ ಸಾಧ್ಯತೆ ಇದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜನವರಿಯಲ್ಲಿ ಇಂತಹ 16 ಔಷಧಗಳ ಉತ್ಪಾದನೆ, ಮಾರಾಟ ಮತ್ತು ವಿತರಣೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಷೇಧಿಸಿತ್ತು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಸಮಿತಿ ದೆಹಲಿಯಲ್ಲಿಂದು ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಕೃಷಿಯೇತರ ಜೀವನೋಪಾಯ ಘಟಕದಡಿಯ ಪ್ರಸ್ತಾವನೆಗಳನ್ನು ಪರಿಶೀಲಿಸಿತು. ಮಹಿಳಾ ನೇತೃತ್ವದ ಗ್ರಾಮೀಣ ಉದ್ಯಮಗಳನ್ನು ಬಲಪಡಿಸುವುದು ಮತ್ತು ಹೆಚ್ಚಿಸುವುದು ಹಾಗೂ ಸಣ್ಣ ಪ್ರಮಾಣದ ಸ್ವಸಹಾಯ ಗುಂಪು ಉದ್ಯಮಗಳನ್ನು ಉನ್ನತ ಶ್ರೇಣಿಯ ಬೆಳವಣಿಗೆ ಆಧಾರಿತ ವ್ಯವಹಾರಗಳಿಗಾಗಿ ಉತ್ತೇಜಿಸುವ ಉದ್ದೇಶದೊಂದಿಗೆ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮೀಣಾಭಿವೃದ್ಧಿ ಕಾರ್ಯದರ್ಶಿ ರೋಹಿತ್ ಕನ್ಸಾಲ್ ವಹಿಸಿದ್ದರು. ಗ್ರಾಮೀಣ ಮಹಿಳೆಯರಿಗೆ ಉದ್ಯಮಶೀಲತೆ, ನೇತೃತ್ವದ ಜೀವನೋಪಾಯದ ಅವಕಾಶಗಳನ್ನು ವೇಗಗೊಳಿಸುವುದು ಮತ್ತು 6 ಕೋಟಿ ಲಖ್ಪತಿ ದೀದಿಗಳನ್ನು ಮಾಡುವ ರಾಷ್ಟೀಯ ಗುರಿಗೆ ಕೊಡುಗೆ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆಗಳು ನಡೆದವು. ದೆಹಲಿಯಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರ ಅಧ್ಯಕ್ಷತೆಯಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಪಕ್ಷದ ಪದಾಧಿಕಾರಿಗಳ ಸಭೆ ಪ್ರಗತಿಯಲ್ಲಿದೆ. ಸಭೆಯಲ್ಲಿ ಪಕ್ಷದ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಲವಂತ ಹಣಸುಲಿಗೆ, ಕಾನೂನುಬಾಹಿರ ರಸ್ತೆ ಮತ್ತು ಟೋಲ್ ತೆರಿಗೆ ಸಂಗ್ರಹ, ಅಕ್ರಮ ಮದ್ಯ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿ ಪಶ್ಚಿಮ ಬಂಗಾಳದ ಜನತೆ ರಾಜ್ಯ ಸರ್ಕಾರ ಆರಂಭಿಸಿರುವ 4 ಉಚಿತ ಸಹಾಯವಾಣಿಗಳ

ಮೂಲಕ ನೇರವಾಗಿ ದೂರು ದಾಖಲಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. 3 ದಿನಗಳ ಪಶ್ಚಿಮ ಬಂಗಾಳ ಭೇಟಿಯಲ್ಲಿರುವ ಸಚಿವರು ನಿನ್ನೆ ಸಿಲಿಗುರಿಯಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಹಾಯವಾಣಿಗಳ ಕಾರ್ಯನಿರ್ವಹಣೆ ಕುರಿತು ಸಭೆ ನಡೆಸಿದರು. ಸಹಾಯವಾಣಿಯಲ್ಲಿ ದಾಖಲಾಗುವ ಎಲ್ಲಾ ದೂರುಗಳ ಕುರಿತಂತೆ ತ್ವರಿತ ಕ್ರಮ ತೆಗೆದುಕೊಳ್ಳಲಾಗುವುದು, ಬಲವಂತ ಹಣ ಸುಲಿಗೆ, ಸಿಂಡಿಕೇಟ್ ಚಟುವಟಿಕೆಗಳು ಮತ್ತು ಅಕ್ರಮ ಹಣ ಸಂಗ್ರಹದಿಂದ ಪಶ್ಚಿಮ ಬಂಗಾಳ ಜನತೆ ಅನೇಕ ವರ್ಷಗಳಿಂದ ನೊಂದಿದ್ದಾರೆ. ಈ ವ್ಯವಸ್ಥೆಯನ್ನು ಅಂತ್ಯಗೊಳಿಸುವ ನಿಟ್ಟನಲ್ಲಿ ಬಿಜೆಪಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೊರ್ಮುಜ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮಿರ್ಟಲ್ ಬೀಚ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ಕೊಡುವುದಿಲ್ಲ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಪಡೆಯುವುದನ್ನು ಅಮೆರಿಕ ತಡೆದಿದೆ ಎಂದು ಹೇಳಿದರು. ಆದರೆ ಟ್ರಂಪ್ ಅವರ ಹೇಳಿಕೆಯನ್ನು ಇರಾನ್ ನಿರಾಕರಿಸಿದೆ. ಇರಾನ್ನ ಬೇಡಿಕೆಗಳನ್ನು ಅಮೆರಿಕ ಈಡೇರಿಸುವ ತನಕ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಇರಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳ ದ್ವಿಪಕ್ಷೀಯ ಸಹಕಾರದ ಎಲ್ಲಾ ಆಯಾಮಗಳನ್ನು ಪರಿಶೀಲಿಸಿದ್ದು, ಗಡಿ ನಿರ್ವಹಣಾ ಮತ್ತು ಭದ್ರತೆ ಕುರಿತ ಸಹಕಾರ ಬಲವರ್ಧನೆಯ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿವೆ. ಡೆಹ್ರಾಡೂನ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 14ನೇ ಭಾರತ ನೇಪಾಳ ಜಂಟಿ ಕಾರ್ಯಕಾರಿ ತಂಡದ ಸಭೆಯಲ್ಲಿ ಈ ಕುರಿತ ಚರ್ಚೆ ನಡೆದಿದೆ. 2 ದಿನಗಳ ಸಭೆಯಲ್ಲಿ ಗಡಿ ಮೂಲಕ ನಡೆಯುವ ಅಪರಾಧ ಮತ್ತು ಕ್ರಿಮಿನಲ್ ಚಟುವಟಿಕೆಗಳು, ಗಡಿ ಮೂಲಸೌಕರ್ಯವನ್ನು ಬಲಪಡಿಸುವುದು ಮತ್ತು ಸೂಕ್ತ ಬಳಕೆ, ರಸ್ತೆಗಳು ಹಾಗೂ ರೈಲ್ವೆ ಜಾಲಗಳು, ಅತಿಕ್ರಮಣ ತೆರವು ಸೇರಿದಂತೆ ಅನೇಕ ವಿಷಯಗಳ ಕುರಿತು ಚರ್ಚಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಅಲ್ಲದೆ ವಿವಿಧ ವಲಯಗಳಲ್ಲಿ ಸಾಂಸ್ಥಿಕ ಸಮನ್ವಯ ಬಲಪಡಿಸುವಿಕೆ ಮತ್ತು ಸಾಮರ್ಥ್ಯ ವೃದ್ಧಿ ಕುರಿತಂತೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತದ ಪುರುಷರ ತಂಡ ಆತಿಥೇಯ ನೆದರ್ಲ್ಯಾಂಡ್ಸ್ ವಿರುದ್ದ ತನ್ನ 2ನೇ ಹಂತದ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಪಾಕಿಸ್ತಾನ ವಿರುದ್ದ 5-3 ಗೋಲುಗಳಿಂದ ಗೆಲ್ಲುವ ಮೂಲಕ ಭಾರತ ಪೂಲ್ ಡಿಯಲ್ಲಿ ಸ್ಥಾನ ಪಡೆದಿದೆ. 2ನೇ ಹಂತಕ್ಕೆ ಯಾವುದೇ ಅಂಕದೊಂದಿಗೆ ಪ್ರವೇಶಿಸದಿರುವ ಭಾರತಕ್ಕೆ ಇಂದಿನ ಪಂದ್ಯ ನಿರ್ಣಾಯಕವಾಗಿದೆ. ಮತ್ತೊಂದೆಡೆ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ವನಿತೆಯರ ತಂಡ ನೆದರ್ಲ್ಯಾಂಡ್ಸ್ ವಿರುದ್ದ 0-2 ಗೋಲಿನಿಂದ ಪರಾಭವಗೊಂಡಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ಸ್ನಲ್ಲಿಂದು ಸೆಣಸಲಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯು ಶೆಂಗ್ ಶು ಮತ್ತು ಟಾನ್ ನಿಂಗ್ ಅವರನ್ನು ಎದುರಿಸಲಿದ್ದಾರೆ. ಕೇರಳದ ಅಳಪ್ಪುಳದಲ್ಲಿರುವ ಪುನ್ನಮಾದ ಸರೋವರದಲ್ಲಿ 72ನೇ ನೆಹರು ಟ್ರೋಫಿ ದೋಣಿ ಸ್ಪರ್ಧೆ ಇಂದು ಆರಂಭವಾಗಿದೆ. ಪ್ರತಿಷ್ಠಿತ ಈ ವಾರ್ಷಿಕ ಸ್ಪರ್ಧೆಯಲ್ಲಿ ಸಾಂಪ್ರದಾಯಿಕ 22 ಸ್ನೇಕ್ ಬೋಟ್ಗಳು ಸೇರಿದಂತೆ 71 ದೋಣಿಗಳು ಭಾಗವಹಿಸಿವೆ. ನೆಹರು ಟ್ರೋಫಿಯು ಕೇರಳಂನ ಪ್ರಮುಖ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ದೇಶ ವಿದೇಶಗಳಿಂದ ವೀಕ್ಷಕರನ್ನು ಆಕರ್ಷಿಸುತ್ತದೆ. ಸ್ಪರ್ಧೆಯ ಹಿನ್ನೆಲೆಯಲ್ಲಿ ಅಳಪ್ಪುಳ ಜಿಲ್ಲೆಯಲ್ಲಿಂದು ಸರ್ಕಾರಿ ಕಚೇರಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶೀಯ ಬೇಡಿಕೆ ಪೂರೈಸಲು ದೇಶದಲ್ಲಿ ಅಗತ್ಯ ಸಕ್ಕರೆ ದಾಸ್ತಾನು ಲಭ್ಯ, ಕೇಂದ್ರ ಸರ್ಕಾರ. ಡಾರ್ಜಿಲಿಂಗ್ನಲ್ಲಿ ಗೋರ್ಖಾ ನಾಯಕರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ. ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅಧ್ಯಕ್ಷತೆಯಲ್ಲಿ 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಸಿದ್ಧತೆಗಳ ಪರಿಶೀಲನೆ. ಹೊರ್ಮುಜ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ 2ನೇ ಹಂತದಲ್ಲಿ ಭಾರತ ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಶಂಕರ್ ಮಹಾದೇವನ್ ಹಾಡಿರುವ ನೀನಾದೇನಾ ಈ ಚಿತ್ರದ ಒಂದು ಹಾಡು. ಸಾಹಿತ್ಯ ಶಿವರಂಜೇಗೌಡ ಹಾಗೂ ಚಂದನ್, ಸಂಗೀತ ಅರ್ಜುನ್ ಜನ್ಯಾ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTVಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800 420 2233.

ನಂದಿತಾ ಕುಸಂಗಡಿಗರ ಕಂಠದಲ್ಲಿ ನೀನ ಇಷ್ಟ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತೆಯನ್ನ ಬರೆದಿದ್ದವರು ಬಿ ಮಲ್ಲೇಶ್, ಸಂಗೀತ ಭಾರದ್ವಾಜ್.

0: ಸಮಯ 1:30 ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
1: ಸಮುದ್ರದ ನಡುವೆ ಒಂದು ದ್ವೀಪ. ಆ ದ್ವೀಪದಲ್ಲಿ ಅಲ್ಲಿ ಕುಳಿತುಕೊಂಡಿದ್ದಾನಂತೆ ಭಗದಾಲಭ್ಯ ಋಷಿ. ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ, ಅವನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಆ ಭಗದಾಲಭ್ಯ ಮುನಿ ಭಗದಾಲಭ್ಯ ಮುನಿಗಳನ್ನ ಮಾತನಾಡ್ತಾ ಇದ್ದಾರೆ. ಆಗ ಭಗದಾಲಭ್ಯರು ಹೇಳ್ತಾ ಇದ್ದಾರೆ, ಮಾರ್ಕಂಡೇಯ, ರೋಮಶ ಎಲ್ಲರೂ ಕೂಡ ಹೊರಟು ಹೋಗ್ಬಿಟ್ರು. ಇವರು ಚಿರಂಜೀವಿಗಳು, ಇವರ ಕಾಲವು ಕೂಡ ಮುಗ್ದು ಹೋಗ್ಬಿಡ್ತು. ಪ್ರತ್ಯೇಕವಾಗಿ ಎಷ್ಟು ಜನ ಅಳಿದು ಹೋಗಿದಾರೋ ಎನ್ನುತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಸತ್ಯಲೋಕವನ್ನು ಆಳಿದಂತಹ, ಸತ್ಯಲೋಕದ ಪದವಿಯನ್ನು ಪಡೆದಂತಹ 20 ಬ್ರಹ್ಮರ ಆಯುಷ್ಯ ನನ್ನ ಆಯುಷ್ಯದಲ್ಲಿ ಕಳೆದು ಹೋಗ್ಬಿಟ್ಟಿದೆಯಂತೆ. ಈ ಭಗದಾಲಭ್ಯರ ಜೀವನದಲ್ಲಿ 20 ಬ್ರಹ್ಮನ ಆಯುಷ್ಯವನ್ನು ನೋಡಿಬಿಟ್ಟಿದ್ದಾರೆ. ಅಷ್ಟು ನನಗೆ ಆಗಿದೆ, ಅಷ್ಟು ದಿನಗಳು ಆಗಿದೆ, ಎಷ್ಟೋ ಲೋಕಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿಬಿಟ್ಟು ಪ್ರಳಯ ಉಂಟಾಗಿದೆ. ಈ ಜಗತ್ತು ಅಷ್ಟು ಬಾರಿ ಮುಳುಗು ಹೋಗಿದೆ. ಈ ಚತುರ್ಮುಖರ ಬ್ರಹ್ಮರು ಕೂಡ ಹೊರಟು ಹೋಗಿದ್ದಾರೆ. ಎಲ್ಲ ಪದವಿಗಳನ್ನು ನೋಡಿಬಿಟ್ಟು ಈ ಬ್ರಹ್ಮರ ಆಯುಷ್ಯವೇ ಅನಿತ್ಯ ಅಂಥೇಳಿ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟು ಪದವಿಗಳು ಶಾಶ್ವತವಲ್ಲ, ಎಲ್ಲವೂ ಕೂಡ ಅನಿತ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ನಾನು ನಿರ್ಧಾರವನ್ನು ಮಾಡಿಬಿಟ್ಟು ನನ್ನ ಅಲ್ಪ ಆಯುಷ್ಯವನ್ನು 20 ಬ್ರಹ್ಮನನ್ನು ನೋಡಿದಂತಹ ಭಗದಾಲಭ್ಯರು ಇದು ಅಲ್ಪ ಆಯುಷ್ಯ ಅಂಥೇಳಿ ಹೇಳಿದ್ದಾರೆ. ತಪಸ್ಸಿಗೋಸ್ಕರ, ಮೋಕ್ಷದ ದಾರಿಯನ್ನು ಹುಡುಕೋಡೋಕ್ಕೋಸ್ಕರ ಇದು ಅಲ್ಪ ಆಯುಷ್ಯ ಅಂಥೇಳಿ ತಿಳಿದುಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ, ತಪಸ್ಸನ್ನು ಮಾಡ್ತಾ ಇದ್ದೇನೆ ಅಂಥೇಳಿ ಹೇಳ್ತಾ, ಪ್ರತಿ ಬಾರಿ ಜಲಪ್ರಳಯ ಉಂಟಾದಾಗ, ಎಲ್ಲ ಲೋಕವೂ ಕೂಡ ನಾಶವಾದಾಗ

ಎಷ್ಟೋ ಬಾರಿ ಜಲಪ್ರಳಯ ಉಂಟಾಗಿ ಹೋಯಿತು. ಎಲ್ಲ ಜಗತ್ತು ಕೂಡ ಸರ್ವನಾಶವನ್ನ ಹೊಂದುತ್ತೆ ಆ ಜಲಪ್ರಳಯವಾದಾಗ. ಆಗ ಆ ನೀರಿನಲ್ಲಿ ಒಂದು ವಟವೃಕ್ಷ ಮಾತ್ರ ಕಾಣಿಸ್ತಾ ಇರುತ್ತೆ. ಆ ವಟವೃಕ್ಷದ ಒಂದು ಆಲದ ಎಲೆಯ ಮೇಲೆ ಒಬ್ಬ ಬಾಲಕ ಸಂತೋಷದಿಂದ ತನ್ನ ಕೋಮಲವಾಗಿರ್ತಕ್ಕಂತಹ ಪಾದ ಕಮಲದ ಹೆಬ್ಬೆರಳನ್ನು ಚೀಪ್ತಾ ಇದ್ದಾನಂತೆ. ಕರಕಮಲಗಳಿಂದ ಹಿಡಿದುಬಿಟ್ಟು ಮುಖದ ಕಮಲದಲ್ಲಿ ಇಟ್ಟುಬಿಟ್ಟು ಅವನ ಬಾಯಲ್ಲಿ ಇಟ್ಟು ಅದನ್ನು ಚೀಪ್ತಾ ಇದ್ದಾನೆ. ಒಮ್ಮೊಮ್ಮೆ ನಗುತ್ತಾನೆ, ಒಮ್ಮೊಮ್ಮೆ ಅಳುತ್ತಾನೆ. ಹೀಗೆ ಮಲಗಿಕೊಂಡಿರ್ತಕ್ಕಂತಹ ಬಾಲಕನನ್ನು ನಾನು ಆ ಪ್ರಳಯದ ಸಂದರ್ಭದಲ್ಲಿ ನೋಡಿದೆ.

ಬಂದಾದಾಗಲೂ ಕೂಡ ಆ ಬಾಲಕನನ್ನು ನಾನು ನೋಡಿದ್ದೇನೆ, ನೋಡಿಬಿಟ್ಟು ಸಂತೋಷಗೊಂಡಿದ್ದೇನೆ. ಅನೇಕ ಸಲ ಅವನು ಒಮ್ಮೊಮ್ಮೆ ಬಾಲಕನಾಗಿ ಕಾಣಿಸ್ಕೊಳ್ತಾನೆ, ಒಮ್ಮೊಮ್ಮೆ ತುಂಬ ಚಿಕ್ಕ ಮಗುವಾಗಿ ಕಾಣಿಸ್ಕೊಳ್ತಾನೆ. ಬಂದು ನಿಲ್ತಾನೆ ನನ್ನ ಮುಂದೆ ನಿಂತು ಮಾತನಾಡಿಸೋದಿಲ್ಲ, ನನ್ನನ್ನು ಮಾತನಾಡಿಸದೆ ಏನು ಕೂಡ ವಿಚಾರಿಸೋದಿಲ್ಲ, ಏನು ಮಾಡ್ತಾ ಇದೀಯಾ ಏನು ಅಂತ ಹೇಳಿ ಒಮ್ಮೆಯೂ ಕೂಡ ಕೇಳಿಲ್ಲ ಆ ಬಾಲಕ ನನ್ನನ್ನು. ಅಂತಹ ಅನೇಕ ದೃಶ್ಯಗಳನ್ನು ನಾನು ಪ್ರತಿ ಬಾರಿ ಪ್ರಳಯದಲ್ಲೂ ಕೂಡ ನೋಡಿದ್ದೇನೆ. ಪ್ರಳಯ ಉಂಟಾದಾಗ ಜಗತ್ತು ಹೊರಟು ಹೋಗುತ್ತೆ, ಆ ಪುಟ್ಟ ಬಾಲಕ ಆ ಅಲದ ಎಲೆಯ ಮೇಲೆ ಬಂದು ಆ ತನ್ನ ಬೆರಳನ್ನು ಚೀಪ್ತಾ ಏನು ದರ್ಶನವನ್ನು ನನಗೆ ಕೊಡ್ತಾ ಇದ್ದ, ಅವನು ಬೇರೆ ಅಲ್ಲ.

ಇವತ್ತು ನಿಮ್ಮೊಡನೆ ಬಂದಿರತಕ್ಕಂತಹ ಆ ಕೃಷ್ಣ ಆ ಹರಿ ಬೇರೆ ಅಲ್ಲ ಅಂತ ಹೇಳಿ ಅವನನ್ನೇ ಇವತ್ತು ನಾನು ಮೊರೆ ಹೊಕ್ಕಿದ್ದೇನೆ. ಅದಕ್ಕೋಸ್ಕರ ನಾನು ತಪಸ್ಸನ್ನ ಮಾಡಿದ್ದು, ಅವನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ತಪಸ್ಸನ್ನ ಮಾಡಿದ್ದೆ. ಇವತ್ತು ನಿಮ್ಮೊಡನೆ ಅವನು ಬಂದಿದ್ದಾನೆ, ಅವನನ್ನು ನಾನು ಮೊರೆ ಹೊಕ್ಕಿದ್ದೇನೆ ಅಂತ ಹೇಳಿ ಮಗದಾಲಭ್ಯರು ಹೇಳ್ತಾ ಇದ್ದಾರೆ.

ಆಗ ಕೃಷ್ಣನನ್ನು ನೋಡಿಬಿಟ್ಟು ಭಗದಾಲಭ್ಯ ಮುನಿಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಬಾಲಕನಾಗಿ ಆ ಒಂದು ಪ್ರಳಯ ಕಾಲದಲ್ಲಿ ನನಗೆ ವಟಪತ್ರ ಶಾಹಿಯಾಗಿ ನೀನು ದರ್ಶನವನ್ನು ಕೊಟ್ಟಿದ್ದೆ, ಇಂದು ನೀನು ಧರ್ಮ ಸಂಸ್ಥಾಪನೆಗೋಸ್ಕರ ಹುಟ್ಟುಬಿಟ್ಟು ಈ ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾ ಲಕ್ಷ್ಮೀಕಾಂತನಾಗಿ ರಮಾರಮಣನಾಗಿ ಇವತ್ತು ನನಗೆ ದರ್ಶನವನ್ನು ಕೊಡ್ತಾ ಇದ್ದೀಯಾ. ಎಲ್ಲ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ಅವನು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೇಳಿ ಹೇಳ್ಕೊಂಡಿರ್ತಕ್ಕಂತಹ ಕೃಷ್ಣ, ನೀನು ಧರ್ಮ ಪಾಲನೆಗೋಸ್ಕರ ಇವತ್ತು ನೀನು ಬಂದಿದ್ದೀಯಾ, ನನಗೆ ದರ್ಶನವನ್ನು ಕೊಡ್ತಾ ಇದ್ದೀಯಾ, ಹಿಂದೆ ಯಾವತ್ತೂ ಕೂಡ ಈ ರೀತಿಯಾದಂತಹ ದರ್ಶನವನ್ನು ನೀನು ನನಗೆ ಕೊಟ್ಟಿಲ್ಲ ಅಂಥೇಳಿ ಅವನನ್ನು ನಮಸ್ಕಾರವನ್ನು ಮಾಡ್ತಾ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ, ಈ ಸಂದರ್ಭವನ್ನು ನಾನು ಬಿಡೋದಿಲ್ಲ, ನಿನ್ನನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ಭಗದಾಲಭ್ಯರು ಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಆಗ

ಆಗ ಭಗದಾಲಭ್ಯರು ಮುನಿಗಳು ಹೇಳ್ತಾ ಇದ್ದಾರೆ, ಅರ್ಜುನ ಯಾತಕ್ಕೆ ಮದುವೆಯನ್ನು ಮಾಡಿಕೊಂಡಿಲ್ಲ, ಯಾತಕ್ಕೋಸ್ಕರ ಈ ಮನೆಯನ್ನು ಕಟ್ಟಿಲ್ಲ, ಆಶ್ರಮವನ್ನು ಕಟ್ಟಿಲ್ಲ ಅಂತ ಹೇಳಿ ನೀನು ಕೇಳಿದೆಯಲ್ಲ, ನನಗೆ ಈ ಭಗವಂತನ ದೇಹವೇ ನನ್ನ ದೇಹ, ಈ ಭಗವಂತನ ದರ್ಶನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ಅವನ ದೇಹದಲ್ಲಿ ನಾನು ಹೋಗ್ಬಿಡ್ತೇನೆ, ಅವನನ್ನು ನಾನು ಅವನಲ್ಲಿ ಒಂದಾಗ್ತೇನೆ ಅಂತ ಹೇಳಿ ಹೇಳ್ತಾ ಮೋಕ್ಷಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ಆ ಮೋಕ್ಷ ಅನ್ನತಕ್ಕಂತಹದ್ದೇ ನನ್ನ ಮಡದಿ, ಆದ್ದರಿಂದ ಈ ತರಗೆಲೆಯನ್ನು ಹಿಡಿದುಕೊಂಡ್ಬಿಟ್ಟು ಇಷ್ಟು ದಿವಸ ನಾನು ಇದ್ದೆ ಅಂತ ಹೇಳಿ ಕೃಷ್ಣನನ್ನು ಆಲಂಗಿಸ್ಕೊಳ್ತಾ ಇದ್ದಾರಂತೆ ಭಗದಾಲಭ್ಯರು. ಕೃಷ್ಣನನ್ನು ಆಲಂಗಿಸಿಕೊಂಡು ಬಿಟ್ಟು ಇವನ ಹೃದಯವೇ ನನಗೆ ವಾಸವಾಗಲಿ, ಇವನು ನನ್ನ ಹೃದಯದಲ್ಲಿ ವಾಸ ಮಾಡಲಿ ಅಂತ ಹೇಳ್ತಾ ಆ ಅರ್ಜುನನಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಭಗದಾಲಭ್ಯರು.

ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಮುನಿಗಳನ್ನು ಕೊರೆದು ಬಿಟ್ಟು 20 ಬ್ರಹ್ಮರ ಬಾಳವೆಯನ್ನು ನೋಡಿರ್ತಕ್ಕಂತಹ ನೀವು ಎಲ್ಲರಿಗಿಂತ ಹಿರಿಯರು, ಗುರುತ್ವ ಅನ್ನತಕ್ಕಂಥದ್ದು ನಿಮಗೆ ಒಪ್ಪುತ್ತೆ, ನಿಮಗೆ ಶೋಭಿಸುತ್ತೆ ಅಂತ ಹೇಳಿ ಹೇಳ್ತಾ, ಇಷ್ಟು ದಿವಸ ನೀವು ಬಾಳಿರ್ತಕ್ಕಂಥದ್ದು, ಬದುಕಿರ್ತಕ್ಕಂಥದ್ದು ತುಂಬ ಆಶ್ಚರ್ಯ ಶಿವಶಿವ, ನಮಗೆಲ್ಲರಿಗೂ ಕೂಡ ನೀವು ಪೂಜ್ಯರು, ಈ ಲೋಕಕ್ಕೆ ನೀವು ಪೂಜ್ಯರು ಅಂತ ಹೇಳಿ ಮತ್ತೆ ತಪ್ಪು ತಿಳ್ಕೊಳ್ಬಾರ್ದು. ನಮ್ಮ ಅಣ್ಣನ ಒಂದು ಅಶ್ವಮೇಧ ಯಾಗ ನಡೀತಾ ಇದೆ, ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಆಗಿದೆ, ನೀವು ಅಲ್ಲಿಗೆ ಬರಬೇಕು, ಅಶ್ವಮೇಧ ಯಾಗಕ್ಕೆ ನೀವು ಬರಬೇಕು, ಅವನ ಯಾಗ ಸಫಲವಾಗುತ್ತೆ, ನಿಮ್ಮ ದರ್ಶನದಿಂದಲೇ ನಮಗೆ ಆ ಒಂದು ಎಲ್ಲ ಪುಣ್ಯಗಳು ದೊರಕಿದೆ, ಆದರೆ ನೀವು ಅಲ್ಲಿಗೆ ಬರಬೇಕು, ನಮ್ಮ ಅಣ್ಣನ ಒಂದು ಯಾಗವನ್ನು ಯಜ್ಞವನ್ನು ನೀವು ನಡೆಸ್ಕೊಡ್ಬೇಕು ಅಂತ ಹೇಳಿ ಹೇಳಿದಾಗ ಮಗದಾಲಭ್ಯರು ಹೇಳ್ತಾ ಇದ್ದಾರೆ, ಅಪ್ಪ ಅರ್ಜುನ ಈ ಗುರುತ್ವ ಅಂತ ಹೇಳಿ ನೀವು ದೊಡ್ಡವರು, ಲೋಕಕ್ಕೆ ಪೂಜ್ಯರು, ದೊಡ್ಡವರು ಅಂತ ಹೇಳಿ ಹೊಗಳ್ತಾ ಇದೆಯಲ್ಲ, ಇಂತಹ ಒಂದು ಭಾವನೆಯನ್ನು ನನ್ನ ಮೇಲೆ ಹೊರಸಬೇಡ.

ಯಾರೂ ಕೂಡ ದೊಡ್ಡವರಲ್ಲ. ಈ ಕೃಷ್ಣ ಇದ್ದ ಮೇಲೆ ಈ ಕೃಷ್ಣನ ಮುಂದೆ ಜಗತ್ತಿನಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಹಿರಿಯರಲ್ಲ ಅಂಥೇಳಿ ಗುರುತ್ವ ಅನ್ನತಕ್ಕಂಥದ್ದು ಕೃಷ್ಣನಿಗೆ ಮಾತ್ರ, ಬೇರೆ ಯಾರಿಗೂ ಕೂಡ ಬರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಭಗದಾಲಭ್ಯರು.

ಮಗನಾಲಬ್ಬಿರು ಹೇಳ್ತಾ ಇದ್ದಾರೆ, ಅರ್ಜುನ ಕೃಷ್ಣ ಎಲ್ಲ ವೇದಗಳು ಕೂಡ ಮೂಲ ಪುರುಷನಾಗಿರ್ತಕ್ಕಂಥ ಅವನು. ಅವನು ಇರಬೇಕಾದ್ರೆ ಈ ಲೋಕದಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಯಾರಿಗೂ ಕೂಡ ಗರ್ವ ಅನ್ನತಕ್ಕಂಥದ್ದು ಸಲ್ಲೋದಿಲ್ಲ. ಅರ್ಜುನ ಕೇಳು, ಹಿಂದೆ ಈ ಸಮುದ್ರದ ನಡುಗುಡ್ಡೆಯಲ್ಲಿ ಈ ದ್ವೀಪದಲ್ಲಿ ನಾನು ತಪಸ್ಸನ್ನು ಮಾಡ್ತಾ ಇದ್ದೆ. ಆಗ ಒಂದು ಮಹಾಕಲ್ಪ ನಡೀತಾ ಇತ್ತು. ಆ ಮಹಾಕಲ್ಪಕ್ಕೆ ಪದ್ಮ ಅನ್ನತಕ್ಕಂತಹ ಚತುರ್ಮುಖ ಬ್ರಹ್ಮ ಒಡೆಯ, ಅವನು ಅದನ್ನು ಪಾಲಿಸ್ತಾ ಇದ್ದ, ನಾನು ತಪಸ್ಸನ್ನು ಮಾಡ್ತಾ ಇದ್ದೆ. ಆಗ ಅವನಿಗೆ ಸುಮಾರು 40 ವರ್ಷ ಇರಬಹುದು. ಅವನು ಹಂಸ ರೂಢನಾಗಿ ಹಂಸ ವಾಹನನಾಗಿ ನನ್ನ ಬಳಿಗೆ ಬಂದ, ತಪಸ್ಸನ್ನು ಮಾಡ್ತಾ ಇರ್ತಕ್ಕಂತಹ ಜಾಗಕ್ಕೆ ಬಂದು ನನ್ನ ಮುಂದೆ ನಿಂತು ಬಿಟ್ಟು ಹೇಳ್ತಾ ಇದ್ದಾನೆ, ಆ ಬ್ರಹ್ಮ ಹೇಳ್ದ ಅಂಥೇಳಿ ಕಥೆಯನ್ನು ಹೇಳ್ತಾ ಇದ್ದಾರೆ ಭಗದಾಲಭ್ಯರು.

ಮಧ್ಯಮ ಅನ್ನತಕ್ಕಂತಹ ಚತುರ್ಮುಖ ಬ್ರಹ್ಮ ಹಂಸಾರೂಢನಾಗಿ ಬಂದುಬಿಟ್ಟು ನನ್ನ ಮುಂದೆ ನಿಂತಿದ್ದಾನೆ. ಅವನು ಕೇಳ್ದ, ಅಪ್ಪ ಬ್ರಾಹ್ಮಣ, ನೀನು ಯಾರು? ಯಾತಕ್ಕೋಸ್ಕರ ತಪಸ್ಸನ್ನು ಮಾಡ್ತಾ ಇದ್ದೀಯಾ? ಈ ಎಲೆಯನ್ನು ತಲೆಯ ಮೇಲೆ ಹಿಡಿದುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದೀಯಲ್ಲ, ನೀನಾರು ಅಂತ ಹೇಳಿ ಕೇಳ್ದ. ಮತ್ತೆ ನಿನ್ನ ಬಯಕೆ ಏನು? ನಿನಗೇನು ವರ ಬೇಕು ಅದನ್ನು ಕೇಳು, ನಾನು ಕೊಡ್ತೇನೆ ಅಂತ ಹೇಳಿ ಅವನು ಅಂದ. ಅದಕ್ಕೆ ನಾನು ಹೇಳಿದೆ, ತೊಲಗು ತೊಲಗು, ಹೊರಟೋಗ್ಬಿಡಪ್ಪ ನೀನು, ನನಗೆ ಏನು ವರವೂ ಬೇಡ, ನೀನು ನನಗೆ ಏನು ವರವನ್ನು ಕೊಡ್ತೇನೆ ಅಂತ ಹೇಳಿ ನೀನು ಅಂದ್ಕೊಂಡಿದೆಯೋ? ಯಾರಿಗಾದರೂ ಕೊಟ್ಬಿಡು, ಹೊರಟು ಹೋಗು ಅಂತ ಹೇಳಿ ನಾನು ಹೇಳಿದೆ. ಆಗ ಚತುರ್ಮುಖ ಬ್ರಹ್ಮ

ನಾನು ಯಾವಾಗ ಹೇಳಿದೆ ಹೊರಟು ಹೋಗು, ನನಗೆ ನಿನ್ನ ವರ ಬೇಡ ಅಂತೇಳಿ ಹೇಳಿದೆ, ಆಗ ಆ ಬ್ರಹ್ಮನಿಗೆ ಸಿಟ್ಟು ಬಂದುಬಿಡ್ತು. ಗರ್ವದಿಂದ ಏನು ಈ ರೀತಿ ಹೇಳ್ತಾ ಇದೆಯಲ್ಲ, ನನ್ನಂತಹ ಚತುರ್ಮುಖ ಬ್ರಹ್ಮನನ್ನು ಎಲ್ಲಿ ತೋರಿಸು ನೋಡೋಣ, ನನಗೆ ನಾಲ್ಕು ಮುಖಗಳಿದೆ, ಅಂತಹ ಚತುರ್ಮುಖ ಬ್ರಹ್ಮನನ್ನು ನೀನು ತೋರಿಸು ಅಂತ ಹೇಳಿ ಗರ್ವದಿಂದ ಹೇಳಿದ ಆ ಬ್ರಹ್ಮ, ಪದ್ಮ ಅನ್ನತಕ್ಕಂತಹ ಬ್ರಹ್ಮ

ಅಷ್ಟು ಅವನು ಹೇಳುವಷ್ಟರಲ್ಲಿ, ಅವನ ಮಾತು ಮುಗಿಯುವಷ್ಟರಲ್ಲಿ ದೊಡ್ಡದಾಗಿರ್ತಕ್ಕಂತಹ ಒಂದು ಸುಂಟರಗಾಳಿ ಬಂದುಬಿಡ್ತು, ನಮ್ಮನ್ನ ಇಬ್ಬರನ್ನು ಕೂಡ ಎತ್ಕೊಂಡು ಹೊರಟು ಬಿಡ್ತು, ಆಕಾಶದಲ್ಲಿ ಹಾರಾಡಿಸ್ತಾ ಗಗನದಲ್ಲಿ ನಮ್ಮನ್ನು ಚಿಮ್ಮಿಸ್ತಾ ನಮ್ಮನ್ನು ಹೊತ್ಕೊಂಡು ಹೋಯ್ತು. ಎಲ್ಲ ಬ್ರಹ್ಮಾಂಡಗಳು ಕೂಡ ಭೂಮಿಯೇ ನಡುಗ್ತಾ ಇದೆ, ಭೂಮಿ ನಡುಗುವಂತೆ ಆಕಾಶಕ್ಕೆ ನಮ್ಮ ಇಬ್ಬರನ್ನು ಕೂಡ ಸೆಳೆದುಕೊಂಡು ಹೋಗ್ಬಿಟ್ಟು ಆ ಬ್ರಹ್ಮಾಂಡಗಳಲ್ಲಿ ಕೋಟಿ ಕೋಟಿ ಶತಕೋಟಿ ಬ್ರಹ್ಮಾಂಡಗಳು ಅದೆಲ್ಲವನ್ನು ಕೂಡ ನಮಗೆ ತೋರಿಸ್ಬಿಡ್ತು. ಹಾಗೆ ನಮ್ಮನ್ನು ಕರೆದುಕೊಂಡು ಹೋಗಿ

ಹೇಳ್ತಾ ಇದ್ದಾರೆ ಭಗದಾಲಭ್ಯರು ಮುನಿಗಳು, ಅಪ್ಪ ಅರ್ಜುನ, ಸಾಮಾನ್ಯವಾಗಿರ್ತಕ್ಕಂತಹ ಲೋಕವನ್ನು ನಾವು ನೋಡಲಿಲ್ಲ. ಹೇಗೆ ಹತ್ತಿಯ ಮರದಲ್ಲಿ ತುಂಬಿ ತುಂಬಿಕೊಂಡಿರ್ತಕ್ಕಂತಹ ಹಣ್ಣುಗಳು ಕಾಣುತ್ತೆ, ಆ ರೀತಿ ಶತಕೋಟಿ ಬ್ರಹ್ಮಾಂಡಗಳು ಕಾಣಿಸ್ಬಿಡ್ತು. ಜೊತೆಗೆ ಆ ಪದ್ಮನಾಭ ಆ ಭಗವಂತನ ಸೃಷ್ಟಿಯಲ್ಲಿ ಮೈಯಲ್ಲಿ ಯಾವ ರೀತಿ ಅಜಾಂಡವಾಗಿರ್ತಕ್ಕಂತಹ ಅನೇಕ ಕೋಟಿ ಕೋಟಿ ಬ್ರಹ್ಮಾಂಡಗಳು ಇದೆಯೋ ಆ ರೀತಿ ನಮಗೆ ಲೋಕಗಳನ್ನು ತೋರಿಸ್ತು. ನಾವು ಏನು ಕ್ಷಣಾರ್ಧದಲ್ಲಿ ಎಲ್ಲ ಆ ಲೋಕಗಳಲ್ಲಿನ ತೋರಿಸಿಬಿಟ್ಟು ನಮ್ಮನ್ನು ಒಂದು ಲೋಕಕ್ಕೆ ಕರೆದುಕೊಂಡು ಹೋಗಿ ನಿಲ್ಲಿಸ್ತು. ಅಲ್ಲಿ ನಾವಿಬ್ಬರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದೇವೆ. ಅಲ್ಲಿ ಒಬ್ಬ ಬ್ರಹ್ಮ ಇದ್ದಾನೆ, ಅವನು ಆ ಲೋಕದ ಒಡೆಯ, ಆ ಲೋಕದ ಒಡೆಯ. ಅವನು ಕೇಳ್ತಾ ಇದ್ದಾನೆ, ಯಾತಕ್ಕೋಸ್ಕರ ಬಂದಿರಿ, ಯಾರು ನೀವು ಅಂತ ಹೇಳಿ ಅವನು ಕೇಳ್ದ. ಅದಕ್ಕೆ ನಮ್ಮ ಈ ಚತುರ್ಮುಖ ಬ್ರಹ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ, ನಾನು ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಇವನು ನನ್ನ ಶಿಷ್ಯ ಮಗದಾಲಭ್ಯ.

ಆ ಲೋಕದನ್ನ ಆಳ್ತಾ ಇರ್ತಕ್ಕಂತಹ ಆ ಅಷ್ಟಮುಖದ ಬ್ರಹ್ಮ ಅವನು, ಅವನನ್ನ ನೋಡಿದ್ವಿ. ಅವನು ಕೇಳಿದ, ನೀವು ಯಾರು ಅಂತ ಹೇಳಿ ಕೇಳಿದ್ದಕ್ಕೆ ಈ ಪದ್ಮ ಅನ್ನತಕ್ಕಂತಹ ಚತುರ್ಮುಖ ಬ್ರಹ್ಮ ಉತ್ತರವನ್ನು ಕೊಟ್ಟ. ನಾನು ಚತುರ್ಮುಖ ಬ್ರಹ್ಮ, ನಾನು ಇಂಥ ಲೋಕದವನು, ಇವನು ನನ್ನ ಶಿಷ್ಯ ಭಗದಾಲಭ್ಯ ಅನ್ನತಕ್ಕಂಥವನು ಅಂತ ಹೇಳುವಷ್ಟರಲ್ಲಿ ಅವನು ಕೂಡ ಗರ್ವದಿಂದ, ಏನು ನೀನು ಬ್ರಹ್ಮನೇ ಅಂತೇಳಿ ಅಪಹಾಸ್ಯವನ್ನು ಮಾಡ್ತಾ ಗರ್ವವನ್ನು ಪಡ್ತಾ ಇದ್ದಾನಂತೆ ಆ ಎಂಟು ಮುಖದ ಬ್ರಹ್ಮ. ಅವನು ಹೇಳ್ತಾ ಇದ್ದಾನೆ, ಓಹೋ ನೀನು ಬ್ರಹ್ಮ, ಇವನು ನಿನ್ನ ಶಿಷ್ಯ ಅಂಥೇಳಿ ನಗು ನಗುತ್ತಾ, ನಿಮಗೆ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ, ನಿಮಗೆ ಸತ್ಕಾರವನ್ನು ಮಾಡೋದಕ್ಕೆ ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಡ್ತಕ್ಕಂತಹ ಊಳಿಗದವರಿದಾರಲ್ಲ ಕೆಲಸದವರು, ಅವರು ನಿನ್ನ ಸತ್ಕಾರವನ್ನು ಮಾಡ್ತಾರೆ ಅಂಥೇಳಿ ಅಪಹಾಸ್ಯವನ್ನು ಮಾಡ್ದ, ಗರ್ವವನ್ನು ತೋರಿಸ್ತಾ. ಅವನು ಗರ್ವವನ್ನು ಬಡೋಷ್ಟರಲ್ಲಿ ಇನ್ನೊಂದು ಸುಂಟರಗಾಳಿ ದೊಡ್ಡದಾಗಿ ಎದ್ದುಬಿಟ್ಟು ನಾವು ಮೂರೂ ಜನರನ್ನು ಎತ್ತಕೊಂಡು ಹೊರಡ್ತಾ ಇದೆ.

ಇನ್ನೊಂದು ಸುಂಟ್ರಗಾಳಿ ಎದ್ದುಬಿಡ್ತು. ನಾವು ಮೂರೂ ಜನರನ್ನ ಆಕಾಶಕ್ಕೆ ಹಾರಿಸಿಬಿಟ್ಟು ಮತ್ತೊಂದು ಲೋಕಕ್ಕೆ ನಮ್ಮನ್ನ ತಗೊಂಡು ಹೋಯ್ತು. ಕಠೋರವಾಗಿರ್ತಕ್ಕಂತಹ ಗಾಳಿ ಆಕಾಶಕ್ಕೆ ನಮ್ಮನ್ನ ಒಯ್ತು. ಆ ಗಾಳಿಗೆ ಸಿಕ್ಕು ನಾವು ಇನ್ನೊಂದು ಬ್ರಹ್ಮಲೋಕವನ್ನು ನಾವು ಸೇರಿದ್ವು. ಅಲ್ಲಿ ಅನೇಕ ಜನ ಪುಣ್ಯವಂತರಿದ್ರು. ಅವರು ನಮ್ಮನ್ನು ನೋಡಿ ನಗ್ತಾ ಇದ್ದಾರಂತೆ. ನಮ್ಮನ್ನು ನೋಡಿ ಏನು ವಿಕಾರಿಗಳು ಇವರು, ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿ ಅವರು ಕೂಡ ಆಶ್ಚರ್ಯವನ್ನು ಮಾಡ್ತಾ ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ. ಇದು 16 ಮುಖದ ಬ್ರಹ್ಮನ ಲೋಕ.

ಆ ಲೋಕದಲ್ಲಿ 16 ಮುಖದ ಬ್ರಹ್ಮ ಆ ಲೋಕವನ್ನು ಆಳ್ತಾ ಇದ್ದಾನೆ, ಅದನ್ನು ಪಾಲಿಸ್ತಾ ಇದ್ದಾನೆ. ಇವರು ಹೋದರು ಆ ಸುಂಟರಗಾಳಿಯ 16 ಮುಖದ ಬ್ರಹ್ಮ ಏನು ಯಾವ ಲೋಕವನ್ನು ಆಳ್ತಾ ಇದ್ನೋ ಅಂತಹ ಲೋಕಕ್ಕೆ ಕರೆದುಕೊಂಡು ಹೋಗ್ಬಿಟ್ಟಿದೆ. ಯಾರ್ಯಾರನ್ನ? ಚತುರ್ಮುಖ ಬ್ರಹ್ಮ, ಅಷ್ಟಮುಖ ಬ್ರಹ್ಮ, ಮತ್ತು ಈ ಭಗದಾಲಭ್ಯ ಇವರೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಿದೆ. ಅವನು ಮಾತನಾಡಿಸ್ಲಿಲ್ವಂತೆ, ಆ 16 ಮುಖದ ಬ್ರಹ್ಮ ಇವರು ಯಾರನ್ನು ಕೂಡ ಮಾತನಾಡಿಸ್ಲಿಲ್ಲ. ಜೊತೆಗೆ ಗರ್ವದಿಂದ ಏನು ಯಾರು ಕೇಳಿ ಇವನನ್ನ ಅಂತೇಳಿ ಪಕ್ಕದವರಿಗೆ ಹೇಳ್ತಾ ಇದ್ದಾನಂತೆ. ಅವ್ರು ಕೇಳಿದ್ರು ಯಾರಪ್ಪ ನೀವು ಏನು ಅಂತ. ಆಗ ಇವರು ಹೇಳಿಕೊಂಡ್ರು ನಾನು ಚತುರ್ಮುಖ ಬ್ರಹ್ಮ, ಇವನು ಅಷ್ಟಮುಖ ಬ್ರಹ್ಮ, ಇವನು ಭಗದಾಲಭ್ಯ ಅನ್ನತಕ್ಕಂತಹ ಮಹಾ ಋಷಿ ಅಂತ ಹೇಳಿ ಅವರು ಪರಿಚಯವನ್ನು ಮಾಡಿಕೊಂಡ್ರು. ಆ ಗರ್ವದಿಂದ ಇವನನ್ನು ಮಾತನಾಡಿಸ್ಲಿಲ್ಲ 16 ಮುಖದ ಬ್ರಹ್ಮ. ಆಗ ನಗ್ನಗ್ತಾ ಇದ್ದಾನಂತೆ ಅವನು ಕೂಡ ಇವರನ್ನು ನೋಡಿ ಅಪಹಾಸ್ಯವನ್ನು ಪಡುವಂತೆ ಅಟ್ಟಹಾಸದಿಂದ ನಗ್ತಾ ಇದ್ದಾನೆ. ಆ ಬ್ರಹ್ಮರನ್ನು ನೋಡಿಬಿಟ್ಟು

ಈಗ ಅವನು ಬ್ರಹ್ಮ ಅವನು ಯೋಚನೆ ಏನೋ ಮಾಡ್ತಾ ಇದ್ದಾನಂತೆ. ಇವರು ಬಂದಿದ್ದಾರಲ್ಲ, ಇವರಿಗೆ ನಾನು ಹೇಗೆ ನನ್ನ ಒಂದು ಶಕ್ತಿ ಸಾಮರ್ಥ್ಯವನ್ನ ವರ್ಣಿಸ್ಲಿ? 16 ಮುಖದ ಬ್ರಹ್ಮ ಯೋಚನೆ ಏನು ಮಾಡ್ತಾ ಇದ್ದಾನೆ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ಇವರಿಗೆ ಹೇಗೆ ವಿವರಿಸ್ಲಿ, ಇವರು ಮುಂದೆ ನನ್ನ ದರ್ಪವನ್ನು ಹೇಗೆ ತೋರಿಸ್ಲಿ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ ಇನ್ನೇನು ಹೇಳ್ಕೋಬೇಕೋ ಅನ್ನುವಷ್ಟರಲ್ಲಿ ಮತ್ತೆ ಸುಂಟರಗಾಳಿ ದೊಡ್ಡದಾಗಿ ಎದ್ದು ಬಿಟ್ಟು ಎಲ್ಲರನ್ನೂ ಕೂಡ 4 ಜನರನ್ನು ತಳೆ ಕೆಳಕಾಗಿ ಹೊತ್ಕೊಂಡು ಹೋಗ್ತಾ ಇದೆಯಂತೆ ಆ ಲೋಕಕ್ಕೆ. ಅಲ್ಲಿಗೆ ಹೋಗ್ಬಿಟ್ಟು ಬ್ರಹ್ಮನು ಕರುಣೆಯಿಂದ ಅವನನ್ನು ಕೇಳ್ತಾ ಇದ್ದಾನೆ. ಅದು ಯಾವ ಲೋಕ? 32 ಮುಖದ ಬ್ರಹ್ಮನ ಲೋಕ. ಅಲ್ಲಿಗೆ ಕರೆದುಕೊಂಡು ಬಿಟ್ಟು ತಲೆಕೆಳಕಾಗಿ ಬಂದು ಅವರು ಆ ಒಂದು ನಗರವನ್ನು ಆ ಒಂದು ಲೋಕವನ್ನು ಸೇರಿದ್ದಾರೆ ಆ 4 ಜನರು.

0: ಆ 32 ಮುಖದ ಬ್ರಹ್ಮನ ಲೋಕಕ್ಕೆ ನಾವು ಹೋದ ಕ್ಷಣದಲ್ಲಿ ಅವನು ಕೇಳ್ದ, ಏನು ಯಾತಕ್ಕೋಸ್ಕರ ಇಲ್ಲಿಗೆ ಬಂದೀರಿ? ಈ ಸೂರ್ಯನ ಮುಂದೆ ಮಿಂಚು ಹುಳುಗಳು ಹೇಗೆ ಶೋಭಿಸೋದಕ್ಕೆ ಸಾಧ್ಯವೆ? ಮಿಂಚು ಹುಳುಗಳು ಕತ್ತಲೆಯಲ್ಲಿ ಸ್ವಲ್ಪ ಮಿನುಗಬಹುದು, ಆದರೆ ಸೂರ್ಯ ಇರಬೇಕಾದರೆ ಸೂರ್ಯನ ಮುಂದೆ ಮಿಂಚು ಹುಳುಗಳು ಬೆಳಗೋದಕ್ಕೆ ಸಾಧ್ಯವೇ, ಬೆಳಕನ್ನು ತೋರಿಸೋದಕ್ಕೆ ಸಾಧ್ಯವೇ ಅಂತೇಳಿ ಅವನು ಆರಂಭ ಮಾಡಿದ ಮಾತನ್ನು. ಅಂದರೆ ನನ್ನ ಗರ್ವ, ನಾನು ಆ 32 ಮುಖದ ಬ್ರಹ್ಮ, ಇವನು 4, 8, 16 ಹೀಗೆ ಬಂದಿದ್ದಾರಲ್ಲ, ಜೊತೆಗೆ ಒಬ್ಬ ಮನುಷ್ಯ ಬೇರೆ ಬಂದಿದ್ದಾನೆ, ಬಡಕಲು ದೇಹದ ಮನುಷ್ಯ, ಅವನನ್ನು ನೋಡಿಬಿಟ್ಟು ಮಿಂಚು ಹುಳುಗಳು ಇವರು ಅಂತೇಳಿ ಎನ್ನುವಂತಹ ರೀತಿಯಲ್ಲಿ ತಾನು ಸೂರ್ಯ ಅನ್ನುವಂತಹ ರೀತಿಯಲ್ಲಿ ದರ್ಪವನ್ನು ತೋರಿಸ್ತಾ ಇದ್ದಾನೆ. ಆ ಮಾತು ಇನ್ನೂ ಮುಗಿದಿಲ್ಲ, ಅಷ್ಟೊತ್ತಿಗೆ ಮತ್ತೆ ಸುಂಟರಗಾಳಿ, ದೊಡ್ಡದಾಗಿರ್ತಕ್ಕಂತಹ ಗಾಳಿ ಮತ್ತೆ ಬೇರೆ ಬೇರೆ ಮುಖದ 64 ಮುಖದ ಬ್ರಹ್ಮನ ಲೋಕಕ್ಕೆ, ಮತ್ತೆ ಅಲ್ಲಿಂದ 128 ಲೋಕದ ಬ್ರಹ್ಮನ ಲೋಕಕ್ಕೆ, ಹೀಗೆ ನಮ್ಮನ್ನು ಅನೇಕ ಲೋಕಗಳಿಂದ ಲೋಕಗಳಿಗೆ, ಬೇರೆ ಬೇರೆ ದೊಡ್ಡ ಲೋಕಗಳು, ಆ ರೀತಿಯಾಗಿರ್ತಕ್ಕಂತಹ ಲೋಕವನ್ನು ನಮ್ಮನ್ನು ಸುತ್ತಿಸಿಬಿಟ್ಟು ಒಂದು ದಿವಸ ಸಹಸ್ರಮುಖದ ಒಂದು ಬ್ರಹ್ಮನ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಯಿತು ಆ ಸುಂಟರಗಾಳಿ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿಯ ಪಯಣ
4: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
5: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
3: ಮಾಹಿತಿಗೆ ಸುದ್ದಿಗಳ ಹೂರಣ,
4: ಮನರಂಜನೆಗೆ ಸಂಗೀತದ ಗಾನ,
6: ವಿಧ ವಿಧದಾನದ ಅವಳು ನುಡಿಸುತ್ತಿಹಳು.
3: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
7: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
4: ಪ್ರಸಾರ ಪ್ರಪಂಚದಲ್ಲಿ ಇರಲಿ
3: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಂ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈರುತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ರಾಜ್ಯಾದ್ಯಂತ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಿನ್ನೆಲೆಯಲ್ಲಿ ಕೃತಕ ಅನಲಾಗ್ ಪನ್ನೀರ್ ಬಳಕೆಯನ್ನು ಒಂದು ವರ್ಷದ ಅವಧಿಗೆ ನಿಷೇಧ ಹೊರಡಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ ನೀಡಿದೆ. ಹಾಲಿನ ಕೊಬ್ಬಿನ ಬದಲಿಗೆ ಸಸ್ಯಜನ್ಯ ಎಣ್ಣೆ, ಸಸ್ಯಜನ್ಯ ಕೊಬ್ಬು ಅಥವಾ ಇತರ ಅಂಶಗಳನ್ನು ಬಳಸಿ ತಯಾರಿಸಿದ ಉತ್ಪನ್ನಗಳನ್ನು ಪನ್ನೀರೆಂದು ಲೇಬಲ್ ಮಾಡಿ ಮಾರಾಟ ಮಾಡುವಂತಿಲ್ಲ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಹೋಟೆಲ್, ರೆಸ್ಟೋರೆಂಟ್ಗಳು ಕೃತಕ ಪನ್ನೀರನ್ನು ಆಹಾರ ಉತ್ಪನ್ನ ತಯಾರಿಕೆಯಲ್ಲಿ ಬಳಸುವುದು, ಸಂಗ್ರಹಿಸುವುದು, ಪೂರೈಸುವುದು ಹಾಗೂ ಮಾರಾಟ ಮಾಡುವಂತಿಲ್ಲ ಎಂದು ಇಲಾಖೆ ಸ್ಪಷ್ಟಪಡಿಸಿದೆ. ಕಾರಾಗೃಹ ಇಲಾಖೆಯ ಆಧುನೀಕರಣ ಹಾಗೂ ಬಲವರ್ಧನೆ ಉದ್ದೇಶದಿಂದ ಜೈಲುಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾಗಳು ಸೇರಿದಂತೆ ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳ ಖರೀದಿಗೆ 20 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು

0: ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಸಿಸಿಟಿವಿ ಇರಬೇಕು ಎಂದು ನ್ಯಾಯಾಲಯ ಈಗಾಗಲೇ ನಿರ್ದೇಶನ ನೀಡಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಸಿಸಿಟಿವಿ 24 ಗಂಟೆ ಕಾರ್ಯನಿರ್ವಹಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಜಾ ಕುರಿತಂತೆ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ಪ್ರಾಸಿಕ್ಯೂಷನ್ಗೆ ಸಿಬಿಐ ಅನುಮತಿ ಕೇಳಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಈವರೆಗೆ ಕೇಂದ್ರದಿಂದ ಯಾವುದೇ ಅನುಮತಿ ಕೋರಿಕೆ ಬಂದಿಲ್ಲ, ರಾಜ್ಯಪಾಲರಿಗೆ ಸಿಬಿಐ ಪತ್ರ ನೀಡಿರುವ ವಿಚಾರ ತಿಳಿದಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಹಾಗೂ ನಕಲಿ ಔಷಧಗಳ ವಿರುದ್ದ ನಿಗಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ವಾಚ್ ಟೀಮ್ ರಚಿಸಲು ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಸುರಕ್ಷಿತ ಆಹಾರ ಹಾಗೂ ನಕಲಿ ಔಷಧಗಳ ಕುರಿತು ಸಾರ್ವಜನಿಕರು ಸುಲಭವಾಗಿ ದೂರು ಸಲ್ಲಿಸಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಪ್ರತಿ ಹೋಟೆಲ್ ಮತ್ತು ಔಷಧ ಮಳಿಗೆಗಳ ಮುಂಭಾಗದಲ್ಲಿ ಕ್ಯೂಆರ್ ಕೋಡ್ ಅಳವಡಿಸಲು ಸೂಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕ್ಯೂಆರ್ ಕೋಡ್ ವ್ಯವಸ್ಥೆ ಆರಂಭಿಸಿದ ಕೇವಲ 2 ದಿನದಲ್ಲಿ 400 ಅಧಿಕ ದೂರುಗಳು ಬಂದಿವೆ. ದೂರುಗಳು ಬಂದ ಸ್ಥಳಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ಇರುವ ಅಧಿಕಾರಿಗಳೇ ತಮ್ಮ ವ್ಯಾಪ್ತಿಯಲ್ಲಿ ಆಹಾರ ಸುರಕ್ಷತೆ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವ ಮೂಲಕ ಗಣೇಶ ಚತುರ್ಥಿಯನ್ನು ಆಚರಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಶೇಕಡ 90-95% ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸಿ ಪೂಜಿಸಿ ಪರಿಸರ ಸ್ನೇಹಿ ಗಣೇಶೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆ ವಿಸರ್ಜನೆಗೆ ಅವಕಾಶ ಮಾಡಿಕೊಡಬಾರದೆಂದು ಮನವಿ ಮಾಡಿದ್ದಾರೆ. ಪಿಒಪಿ ಗಣಪತಿ ಮೂರ್ತಿಗಳಿಂದ ಜಲಮೂಲಗಳು ಕಲುಷಿತವಾಗಿ ಜನ ಜಾನುವಾರುಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಸಹಕರಿಸಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಶಕಗಳ ಬೇಡಿಕೆಯಂತೆ ಮಂಗಳೂರು ಸೇರಿದಂತೆ ಉಳ್ಳಾಳದವರೆಗಿನ ರೈಲ್ವೆ ವ್ಯಾಪ್ತಿಯನ್ನು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗದಿಂದ ನೈರುತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ವರ್ಗಾಯಿಸಿ ರೈಲ್ವೆ ಮಂಡಳಿ ಅಧಿಕೃತ ಆದೇಶ ಹೊರಡಿಸಿದೆ. 3 ವಲಯಗಳಲ್ಲಿ ಹಂಚಿ ಹೋಗಿದ್ದ ಮಂಗಳೂರು ರೈಲ್ವೆ ಪ್ರದೇಶ ಇನ್ನು ಮುಂದೆ ನೈರುತ್ಯ ರೈಲ್ವೆಯ ಭಾಗವಾಗಲಿದೆ. ರಾಜ್ಯದ ಆರ್ಥಿಕ ಅಭಿವೃದ್ಧಿಯ ಅವಿಭಾಜ್ಯ ಅಂಗವಾಗಿರುವ ಮಂಗಳೂರು ರೈಲ್ವೆ ಪ್ರದೇಶಕ್ಕೆ ಈ ಮೂಲಕ ಮತ್ತಷ್ಟು ಹೆಚ್ಚಿನ ಶಕ್ತಿ ದೊರೆತಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ, ಮಂಗಳೂರು ಭಾಗದ ಜನತೆಯ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಕರಾವಳಿ ಬೆಂಗಳೂರು ನಡುವೆ ಹೊಸ ರೈಲುಗಳ ಆರಂಭ, ವೇಳಾಪಟ್ಟಿ ಸುಧಾರಣೆ ಹಾಗೂ ಮಂಗಳೂರು ಸೆಂಟ್ರಲ್ ಮತ್ತು ಜಂಕ್ಷನ್ ನಿಲ್ದಾಣಗಳ ಅಭಿವೃದ್ಧಿಗೆ ವೇಗ ಸಿಗಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಚಿಂತಾಮಣಿ ತಾಲೂಕು ಪಂಚಾಯಿತಿ ಭವನದಲ್ಲಿ ಅತ್ಯಾಧುನಿಕ ಹವಾನಿಯಂತ್ರಿತ 300 ಆಸನಗಳ ಸಾಮರ್ಥ್ಯ ಸೌಧ ಸಭಾಂಗಣ ಮತ್ತು 150 ಆಸನಗಳ ಸಭಾಭವನ ಹಾಗೂ ಆಜಾದ್ ಚೌಕ್ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ, ಚಿಂತಾಮಣಿ ಶಾಸಕ ಡಾ ಎಂಸಿ ಸುಧಾಕರ್, ವಿಧಾನ ಪರಿಷತ್ ಸದಸ್ಯ ಅನಿಲ್, ಜಿಲ್ಲಾಧಿಕಾರಿ ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮೊದಲಾದವರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಶೂಟೌಟ್ ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆ ಬಹುಪಾಲು ಅಂತ್ಯಗೊಂಡಿದ್ದು ಸೋಮವಾರ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರು ತಾಲೂಕಿನ ಕಾಡಿನೊಳಗೆ ಹೆಚ್ಚು ಜನವಸತಿ ಗ್ರಾಮಗಳಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ನಿಯಮಗಳಲ್ಲಿ ಜನರ ಸಂಚಾರಕ್ಕೆ ಸಡಿಲಿಕೆ ಬೇಕೆಂದು ಸದನದಲ್ಲಿ ಪ್ರಸ್ತಾಪಿಸುವುದಾಗಿ ತಿಳಿಸಿದ್ದಾರೆ. ಶೂಟೌಟ್ ಬಳಿಕ ದುಷ್ಕರ್ಮಿಗಳು

ತೋಮಿಯಾರ್ಪಾಳ್ಯ, ಕಾರಗ್ಯನಗುಡ್ಡ ಹಾಗೂ ಬೇಟೆಗಾರನಗುಡ್ಡ ಕಳ್ಳಬೇಟೆ ತಡೆ ಶಿಬಿರಗಳ ಸೋಲಾರ್ ತಂತಿ ಬೇಲಿ ಗೇಟ್ಗಳನ್ನು ಧ್ವಂಸ ಮಾಡಿದ್ದಾರೆ. ಇದು ಈ ಭಾಗದಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಮತ್ತೆ ಎಡೆಮಾಡಿಕೊಟ್ಟಿದೆ. ಇಂದು ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರು ಧ್ವಂಸ ಮಾಡಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕ್ಯಾನ್ಸರ್ ನಿಯಂತ್ರಣ ಮತ್ತು ಆರೈಕೆಯಲ್ಲಿ ಆರಂಭಿಕ ಹಂತದ ರೋಗ ನಿರ್ಣಯ ಹಾಗೂ ಸೂಕ್ತ ರೆಫರಲ್ ವ್ಯವಸ್ಥೆ ಅತ್ಯಂತ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಏಮ್ಸ್ ಮಾದರಿಯ ಉನ್ನತ ಆರೋಗ್ಯ ಸಂಸ್ಥೆಗಳು ಟೆಲಿಮೆಡಿಸಿನ್ ಮತ್ತು ತಜ್ಞರ ಮಾರ್ಗದರ್ಶನದ ಮೂಲಕ ಪ್ರಾಥಮಿಕ ಹಾಗೂ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ನೆರವಾಗಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಒತ್ತಾಯಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸಮಿತಿಯ ಅಧ್ಯಯನ ಪ್ರವಾಸದ ಅಂಗವಾಗಿ ಹೈದರಾಬಾದ್ನಲ್ಲಿ ನಡೆದ ವಿವಿಧ ಉನ್ನತ ಮಟ್ಟದ ಸಭೆಗಳಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕ್ಯಾನ್ಸರ್ ಪತ್ತೆಯಾದ ತಕ್ಷಣವೇ ರೋಗಿಯ ಸಂಪೂರ್ಣ ಚಿಕಿತ್ಸಾ ಪಯಣಕ್ಕೆ ಆದ್ಯತೆ ನೀಡಬೇಕಿದೆ. ದೊಡ್ಡ ಸಂಸ್ಥೆಗಳು, ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ತಂತ್ರಜ್ಞಾನದ ಮೂಲಕ ತಜ್ಞರ ಸಲಹೆ ನೀಡಿ

0: ಸಮಿತಿಯ ಅಧ್ಯಯನ ಪ್ರವಾಸದ ಅಂಗವಾಗಿ ಹೈದರಾಬಾದ್ನಲ್ಲಿ ನಡೆದ ವಿವಿಧ ಉನ್ನತ ಮಟ್ಟದ ಸಭೆಗಳಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕ್ಯಾನ್ಸರ್ ಪತ್ತೆಯಾದ ತಕ್ಷಣವೇ ರೋಗಿಯ ಸಂಪೂರ್ಣ ಚಿಕಿತ್ಸಾ ಪಯಣಕ್ಕೆ ಆದ್ಯತೆ ನೀಡಬೇಕಿದೆ. ದೊಡ್ಡ ಸಂಸ್ಥೆಗಳು, ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ತಂತ್ರಜ್ಞಾನದ ಮೂಲಕ ತಜ್ಞರ ಸಲಹೆ ನೀಡಿದರೆ ಸ್ಥಳೀಯವಾಗಿಯೇ ವಿಕೇಂದ್ರೀಕೃತ ಮತ್ತು ಗುಣಮಟ್ಟದ ಚಿಕಿತ್ಸೆ ಸಿಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಾಗತಿಕ ಆರೋಗ್ಯ ಸಂಶೋಧನೆಗಳು ಕೇವಲ ಒಪ್ಪಂದಗಳಾಗಿ ಉಳಿಯದೆ ಸಾಮಾನ್ಯ ರೋಗಿಗಳಿಗೆ ಕೈಗೆಟುಕುವ ತಂತ್ರಜ್ಞಾನಗಳಾಗಬೇಕು ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಕೇರವಾಡದಲ್ಲಿರುವ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯ ಅಭಿವೃದ್ದಿ ಹಾಗೂ ದುರಸ್ತಿ ಕಾಮಗಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಯೋಜನೆಯಡಿ 75 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದಿಂದ ಬಿಡುಗಡೆಯಾಗಿರುವ ಈ ಅನುದಾನದ ಮೂಲಕ ಶಾಲೆಯ ತರಗತಿ ಕೊಠಡಿಗಳು, ಶೌಚಾಲಯಗಳು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿಯ ವಸತಿ ಗೃಹಗಳ ಬೃಹತ್ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸುಸಜ್ಜಿತ ವಸತಿ ಸೌಲಭ್ಯ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಉಸ್ತುವಾರಿಯಲ್ಲಿ ಈ ಕಾಮಗಾರಿಯನ್ನು 4 ತಿಂಗಳೊಳಗೆ ಪಾರದರ್ಶಕತೆ ಮತ್ತು ಉನ್ನತ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಿರ್ಮಾಣ ಏಜೆನ್ಸಿಗೆ ಸೂಚಿಸಲಾಗಿದೆ ಎಂದು ಸಂಸದರ ಕಾರ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೇಂದ್ರ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಧೀನದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ನ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾಗಿ ಕೋಲಾರ ತಾಲೂಕು ಕಲಂಡೂರು ಗ್ರಾಮದ ಡಾ ಕೆ ನಾಗರಾಜ್ರನ್ನು ನೇಮಕ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಮ್, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈರುತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚಿಲ್ಡ್ರನ್ಸ್ ಅವರ್.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ದಿಸ್ ಇಸ್ ಆಕಾಶವಾಣಿ.
5: Children, sir.
6: Good morning, listeners. Welcome to our special program, Children Hour. I am Takin.
7: And I am Kartika.
6: Today, we are here to explore the theme, India of Today, Rooted in Culture, Ready for Tomorrow. Before we begin our journey, let us understand what is India or Bharat.
7: India is a nation where tradition and innovation go hand in hand. From ancient wisdom to modern technology, from culture heritage to scientific achievement, India continues to inspire the world.
6: Join us as we take you through India's remarkable journey.
7: Thank you, Takib.
8: And thank you, Kartika.
9: Hello, namaste everyone. Me, Devij, and my friend Jorsnika are here to tell you something interesting about India's culture heritage. Do you know, Jorsnika, that India's culture is one of the oldest and richest in the world? It's reflected in our festivals, languages, art forms, literature, music, and tradition. You know, most of us playfully try to translate the word culture as Sanskriti, which is some extent to correct.
8: Is it? Can you please tell me more about the word culture and what is its Sanskrit meaning?
9: Yes, as we all know, the human mind is like a computer, the hardware. If we put some good software called Sanskar, which is the result of Sanskriti, inside a person's mind, that person becomes an asset to a society.
8: That is very interesting, Divij. And I think that is what you are telling while referring to Indian festivals, languages, art forms, literature, etc.
9: Yes, Jyotsnika.
8: I understand.

ಸಮಯ 3 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ. ಇಂದಿನ ಗುಲ್ಮೋಹರ್ನಲ್ಲಿ ಆ ದೇಖೆ ಜರಾ, ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ, ಆಲ್ ದ ಬೆಸ್ಟ್ ಹಾಗೆಯೇ ಕುರ್ಬಾನ್, ಈ 4 ಚಿತ್ರಗಳಿಂದ ಆಯ್ದ ಹಿಂದಿ ಹಾಡುಗಳು. ಮೊದಲಿಗೆ ಆ ದೇಖೆ ಜರಾ ಈ ಚಿತ್ರದ ಹಾಡುಗಳು. ದನಿಯಾಗಿದ್ದಾರೆ ಆನಂದ್ ಬಕ್ಷಿ, ಶೀರ್ಷಕ್ ಆನಂದ್, ಸುನಿಧಿ ಚೌಹಾಣ್ ಹಾಗೆಯೇ ಶಾನ್.

ಆ ದೇಖೆ ಜರಾ ಈ ಚಿತ್ರದಿಂದ ಎರಡು ಹಾಡುಗಳಿಗೆ ಧ್ವನಿಯಾಗಿದ್ದವರು ಆನಂದ್ ಬಕ್ಷಿ, ಶೀರ್ಷಕ್ ಆನಂದ್, ಸುನಿಧಿ ಚೌಹಾಣ್ ಹಾಗೂ ಶಾನ್. ಶ್ರೋತೃಗಳಿಗೆ ಗಮನಿಸಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ, ಎರಡನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು. ಇವರು ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾಕೀರ್ತನ ಹಾಗೆಯೇ ಗಮಕ, ಈ ಆರು ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವಂತಹ ಅಭ್ಯರ್ಥಿಗಳು ಶಿಷ್ಯ ವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. 2026-27 ಸಾಲಿನ ಶಿಷ್ಯವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ಮೊಬೈಲ್ ಹಾಗೆಯೇ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡೋದಕ್ಕೆ ಅಕಾಡೆಮಿ ತೀರ್ಮಾನ ಮಾಡಿದೆ. ಶಿಷ್ಯವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನು ಅಕಾಡೆಮಿಯು ಫೇಸ್ಬುಕ್ನಲ್ಲಿ ಹಾಗೆಯೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ. ನೀವುಗಳು ಇದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಫೇಸ್ಬುಕ್ ವಿಳಾಸ ಹೇಗಿದೆ? facebook.com/karnataka-sangeeta-nritya-academy. ಇನ್ನು ವೆಬ್ಸೈಟ್ ವಿಳಾಸ ಹೇಗಿದೆ? sangeetanrityaacademy.karnataka.gov.in. ಇದನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಅರ್ಜಿಯನ್ನ ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಪಡೆದುಕೊಳ್ಳಬಹುದು. ಸಂದರ್ಶನದ ಬದಲಾಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವಂತಹ ಪಠ್ಯಕ್ರಮವನ್ನ ಮೊಬೈಲ್ ಹಾಗೇನೆ ವಿಡಿಯೋವನ್ನ ಚಿತ್ರೀಕರಣ ಮಾಡಿ ಪೆನ್ಡ್ರೈವ್ನಲ್ಲಿ ಅಳವಡಿಸಿಕೊಂಡು ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನ ಈಗ ಹೇಳುವ ವಿಳಾಸಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸಬಹುದು.

ವಿಳಾಸ ಹೀಗಿದೆ: ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು 560002. ಹೀಗೆ ಬಂದಂತಹ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರಕ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಪೆನ್ಡ್ರೈವನ್ನ ಪರಿಶೀಲನೆ ಮಾಡಿ ಶಿಷ್ಯವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನ ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 15. ಗಮನಿಸಿ, ಸೆಪ್ಟೆಂಬರ್ 15 ಕೊನೆಯ ದಿನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ, ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಕಟಣೆಯನ್ನ ಕೇಳಿದ್ರಿ. ಗುಲ್ಮೋಹರ್ ಕೇಳ್ತಾ ಇದ್ದೀರಾ ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ. ಈ ಚಿತ್ರದ ಹಾಡುಗಳು ಇನ್ನೀಗ ಆತಿಫ್ ಅಸ್ಲಂ, ಆಲಿಶಾ ಚಿನಾಯ್, ಜಾವೇದ್ ಅಲಿ ಹಾಗೂ ಜೋಜೋ ಅವರ ಕಂಠದಲ್ಲಿ.

0: ವಾ, ಮಳೆ ಬರಂಗಿದೆ, ನಡೀರಿ ಮನೆಗೆ ಹೋಗೋಣ.
1: ಹೌದೌದು, ಮಳೆ ಜಾಸ್ತಿ ಆಗ್ತಾ ಇದೆ, ಮಿಂಚು ಗುಡುಗು ಕೇಳಿಸ್ತಾ ಇದೆ, ಸಿಡ್ಲು ಹೊಡೆಯೋ ಸಾಧ್ಯತೆ ಕೂಡ ಇದೆ. ನಡೀರಿ ಬೇಗ ಬೇಗ ಮನೆಗೆ ಹೋಗೋಣ.
2: ಸ್ನೇಹಿತರೆ, ಮಳೆ ಬೀಳುವ ಸಮಯದಲ್ಲಿ ಸಿಡಿಲು ಹೊಡೆಯುವುದು ಸಹಜ.
3: ಇಂತಹ ಸಮಯದಲ್ಲಿ ಮರದಡಿಯಲ್ಲಿ ನಿಲ್ಲುವುದು, ಹಳೆ ಕಟ್ಟಡಗಳಲ್ಲಿ ಆಶ್ರಯ ಪಡೆಯುವುದು,
2: ಎತ್ತರದ ಸ್ಥಳಗಳಿಗೆ ಹೋಗುವುದು,
3: ವಿದ್ಯುತ್ ಕಂಬಗಳ ಬಳಿ ನಿಲ್ಲುವುದು
2: ಹಾಗೂ ಪ್ರಾಣಿಗಳನ್ನ ಮೇಯಲು ಬಿಡುವುದು ಅಪಾಯದ ಸಂಗತಿ.
3: ಇಂತಹ ವೇಳೆ ಅನಿವಾರ್ಯವೆನಿಸಿದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿ.
2: ಮಕ್ಕಳನ್ನ ಮಳೆಯಲ್ಲಿ ಆಡಲು ಹೆಚ್ಚು ಬಿಡಬೇಡಿ.
4: ಆಕಾಶವಾಣಿ ಹವಾಮಾನ ವರದಿ.
2: ರೇಡಿಯೋದಲ್ಲಿ ಪ್ರಸಾರವಾಗುವ ಹವಾಮಾನ ವರದಿಯನ್ನ ತಪ್ಪದೆ ಆಲಿಸಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ.
3: ಸಾವು ನೋವು ಅಪಾರ ಹಾನಿಯಾಗುವುದನ್ನು ತಪ್ಪಿಸಿ.
5: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಕೇಳ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಈ ಚಿತ್ರದ ಹಾಡುಗಳು ಇನ್ನೀಗ ಕುನಾಲ್ ಗಾಂಜವಾಲ, ನೀರಜ್ ಶ್ರೀಧರ್, ರಾಜೇಶ್, ಅಲಿಶಾ ಚಿನೈ, ಸೂರಜ್, ಕೆಕೆ ಯಶಿಕಾ, ರಾಣಾ, ಸೋಹಮ್ ಅಂತರ, ಹಾಗೆಯೇ ಸಿ ಕ್ಲಿಂಟನ್, ಇವರೆಲ್ಲರ ಧ್ವನಿಗಳಲ್ಲಿ ಮೂಡಿಬರ್ತಾ ಇದೆ ಆಲ್ ದ ಬೆಸ್ಟ್ ಈ ಚಿತ್ರದ ಹಾಡುಗಳು.
6: ಅಯ್ಯಯ್ಯೋ

ಸಮಯ 3:50 ಗುಲ್ಮೊಹರ್ ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಆಲ್ ದ ಬೆಸ್ಟ್ ಚಿತ್ರದ ಹಾಡುಗಳ ಬಳಿಕ ಇನ್ನೀಗ ಕುರ್ಬಾನ್ ಚಿತ್ರದ ಹಾಡುಗಳು. ಸುಖವಿಂದರ್ ಸಿಂಗ್, ಕೈಲಾಶ್ ಖೇರ್, ಸಲೀಂ ಮರ್ಚೆಂಟ್, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಇದೀಗ ಎರಡು ಹಾಡುಗಳು ಕುರ್ಬಾನ್ ಚಿತ್ರದಿಂದ.

ಗುಲ್ಮೋಹರ್ ಇದುವರೆಗೂ ಪ್ರಸಾರವಾಯಿತು. ಇಂದಿನ ಗುಲ್ಮೋಹರ್ನಲ್ಲಿ ಆ ದೇಖೆ ಜರಾ, ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ, ಆಲ್ ದ ಬೆಸ್ಟ್ ಹಾಗೆಯೇ ಕುರ್ಬಾನ್, ಈ ನಾಲ್ಕು ಚಿತ್ರಗಳಿಂದ ಆಯ್ದ ಹಾಡುಗಳನ್ನು ಕೇಳಿದ್ರಿ. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30ಕ್ಕೆ ಗಿರ್ಮಿಟ್, 6:00ಕ್ಕೆ ಕನ್ನಡ ರತ್ನ ಭಂಡಾರ, ವಿಜ್ಞಾನದ ಮುನ್ನಡೆ ಪ್ರಸಾರವಾಗ್ತಾ ಇದೆ. ಸಂಜೆ 6:30ಕ್ಕೆ ಗಿರೀಶ್ ಲಿಂಗಣ್ಣ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಬಹುದು. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸಂಜೆ 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಇದು. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ ಕುರಿತಾಗಿ ಹೈನುಗಾರಿಕಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಎ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಗಡಿಗರಿಂದ ಚಿಟ್ಟ ಮೇಳ ವಾದನ. ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ. 7:45ಕ್ಕೆ ಸಿರಿಗಂಧ, ರಾತ್ರಿ 8:00ಗೆ. 9:15ಕ್ಕೆ ಸಿಜೆ ಶಶಿಕಲಾ ಹಾಡಿರುವ ಭಾವಗೀತೆಗಳು ಗಮನಿಸಿ. 9:15ಕ್ಕೆ ಸಿಜೆ ಶಶಿಕಲಾ ಹಾಡಿರುವ ಭಾವಗೀತೆಗಳು. ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30ಕ್ಕೆ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ವಿಶ್ವನಾಥ್ ಎಲ್ ಹಾಗೂ ದ್ವಿತೀಯ ಸ್ಥಾನ ಪಡೆದ ಮಂಡ್ಯದ ನವೀನ್ ಕುಮಾರ್ ಜಿಜಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಶ್ರೇಯಸ್ ನಾರಾಯಣ್ ಅವರ ಹಾಡುಗಾರಿಕೆ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭ. ಈಗ ಸಮಯ 4:03. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ನಮಸ್ಕಾರ.

ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20ರಿಂದ 25ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸಮಯ 4:38 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಇದು ಮಿಕ್ಸ್ಡ್ ಮೆಲೋಡೀಸ್. ಮುಂದಿನ ಗೀತೆ ನಿಮಗಾಗಿ ರಾಘವ್ ಅವರ ಧ್ವನಿಯಲ್ಲಿ ಕೆನಾಟ್ ಗೆಟ್ ಎನಫ್ ಅನ್ನೋ ಒಂದು ರಿಮಿಕ್ಸ್ ಸಾಂಗ್.

ಪಾಪ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಅಲೀಶಾ ಅವರ ಧ್ವನಿಯಲ್ಲಿ, ಅನೀಶಾ ಮತ್ತು ಬಿಡು ಅವರ ಧ್ವನಿಯಲ್ಲಿರುವಂತಹ ದಿಲ್ ಅನ್ನುವಂತಹ ಹಾಡು.

ಸಮಯ 4:51 ಆಗಿದೆ. ವಿಭಿನ್ನವಾದಂತಹ ಹಾಡುಗಳನ್ನ, ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಮತ್ತಷ್ಟು ವಿಭಿನ್ನವಾಗಿರುವಂತಹ ಎರಡು ಹಾಡುಗಳೊಂದಿಗೆ ಇವತ್ತಿನ ಈ ಹಿಂದಿ ಪಾಪ್ ಮ್ಯೂಸಿಕ್ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾನು ಕೂಡ ಸ್ಟುಡಿಯೋಯಿಂದ ಹೊರಡುವಂತಹ ಸಮಯ ಕೂಡ ಬಂದಾಯ್ತು. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ನಮ್ಮ FM ರೈನ್ಬೋ ಕನ್ನಡ ಕಾಮನಬಿಲ್ಲು ಸದಾ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.

ಕೇಳುಗರೇ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೆ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಈಗ ಸಮಯ ಸಾಯಂಕಾಲದ 5 ಗಂಟೆ.

0: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಏನ್ ಮಾಡ್ತೀಯಪ್ಪ ಅಯ್ಯಪ್ಪ,
2: ಕೆಮ್ಮತ್ಕೊಂಡು ಬಂದಿವ?
1: ಅಯ್ಯೋ, ಹೋಗೋ ನಿನ್ನ ಹೋಗು. ಮೊನ್ನೆ ಈಗೊಮ್ಮೆ ಸಿಕ್ಕದಾಗ ಹೇಳಿಲ್ಲ, ಪ್ಯಾಟಿಗೆ ಹೊಂಟಿನಪ್ಪ ಆ ಕಡೆ, ಮೊಮ್ಮಗಳು ಕಲಿಯಾಕೈತಿ, ಅಲ್ಲೇ ಲಗ್ನ ಮಾಡ್ಕೊಂಡಾಳ, ಅಲ್ಲೇ ಏನ ಮನಿ ಮಾಡ್ಯಾಳ, ನಡಿಯತ್ತೆಯೋ ಕರ್ಕೊಂಡು ಹೋಗ್ಯಾಳ. ಒಟ್ಟ ಅಲ್ಲಿ ವಾತಾವರಣ, ಅಲ್ಲಿ ಗಾಳಿ ಏನು ಸುಡ್ಲಿ, ಒಟ್ಟ ಆಗಿ ಬರ್ಲಿಲ್ಲಪ್ಪ.
2: ನಿನಗೆ ಅದಕ್ಕೆ ಹೋಗ್ಬೇಡ ಅಂತೇಳಿ ನಾ ಪ್ಯಾಟಿಗೆ, ಮೊದಲೇ ಆಗಿ ಬರ್ಲಿ ನಿನಗೆ.
1: ಎಲ್ಲರೂ ಏನಂತಾರ ವಾಲ್ಯ, ನಾನು ನಿಂದು ಏನೈತಿ ಈಗ ಮುದುಕಿಯಾಗಿ, ಮೊಮ್ಮಕ್ಕಳು ಮಕ್ಕಳು ಆ ಉತ್ತರದ್ದು ನೋಡ್ಬೇಕತ್ತನ ಕೆಂಪು ತಂದು ಇಟ್ಟಾರ ನನಗೆ.
2: ನನಗೆ ಗೊತ್ತಾಯ್ತು, ನನಗೆ ಅನಿಸು ಮಟ್ಟಿಗೆ ಇಲ್ಲಿ ಅಂತ ಗಾಳಿ ಬೆಳಕ ಅಲ್ಲಿ ಸಿಟಿಗಳು ಸಿಗೋದು ಸ್ವಲ್ಪ ಕಷ್ಟ.
1: ಅಲ್ಲೋ ಅಯ್ಯಪ್ಪ, ನನಗ್ರಿ ನಾನು ಭಾಳ ಇದು ಐತೆ, ಜರೂರ್ ಐತೆ, ನಲ್ಲಿ ಹೋಗೋದು ಜರೂರ್ ಇತ್ತ ತಿಳಿದೇನೆ. ನೀನು ನಾವು ವಾಲ್ಯ ಅಂದ್ರೆ ಕಳ್ಕೊಂಡು ಹೋಗ್ಯಾರ, ವಾಲ್ಯ ಅಂದ್ರೆ ಹೇಳ್ಕೊಂಡು ಹೋಗ್ಯಾರ ಅಯ್ಯಪ್ಪ ನನಗೆ. ನಮ್ಮೂರ ಸಿಗೋದು ಅಲ್ಲಿ ಏನೇನೇನು ಸಿಗೋದಿಲ್ಲ ನೋಡು.
2: ಹಾಂ ನಿಂಗಮ್ಮ, ನೀ ಕೆಮ್ಮಕತ್ತಿಯಲ್ಲ ಅವಾಗ ಗೊತ್ತಾಯ್ತು, ಈಕೆ ಸಿಟಿಗೆ ಹೋಗಿಸ್ಕೊಂಡ ಕೆಮ್ಮಕತ್ತಳ ತಂದಕೆಂದ ನನಗೆ ಗೊತ್ತೈತಿ. ಯಾಕಪ್ಪ ಅಂತ ನೀ ಹಳ್ಳಿ ಬಿಟ್ಟು ಸಿಟಿಗೆ ಹೋದಾಕೆಲ್ಲ ಪಾದವರಿನೂ ಹೋಗಿದೆ, ಆಳಗೂ ಕೆಮ್ಕೋತಿ ಬಂದು.
1: ಅಲ್ಲ ತಮ್ಮ, ನಮ್ಮ ಊರ ಸಿಗಂತದ ಅಲ್ಲಿ ಯಾಕೆ ಸಿಗಂಗಿಲ್ಲ
2: ನೋಡವ್ವ? ಸಿಟಿಯಾಗ ದೊಡ್ಡ ದೊಡ್ಡ ಕಟ್ಟಡ ಆ್ಯಂಡ್ ಗಾಡಿ ಓಡಾಡ್ಸಿರ್ತಾರೆ, ಅವು ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಈ ಥರ ಕೆಮ್ಮಿಗೆ ಕಾರಣ ಆಗೈತೆ ನೋಡು.
1: ಅಲ್ಲಿಯಪ್ಪ ನಮ್ಮ ಊರ ಒಂದರ ಹುಳ ಕಡ್ದಿದ್ ನೋಡಿ ಏನು ನಿನ್ನ ಅಲ್ಲಿ, ಮತ್ತು ಹುಳ ಕಡಿದ್ರು ಅವು ಎಂತಿಂಥ ಬತ್ತಿತ್ತು, ಎಂತಿಂಥ ಎಂಥ ಡಬ್ಯಾಗ ಎಣ್ಣೆ ಇತ್ತು, ಏನೇನೇನೇನು ಸುಡುಗಾಡ್ ಮಾಡಿ ಹಚ್ಚಿದ್ರು ಹೋಗಂಗಿಲ್ಲ ತಮ್ಮ. ಅವು ಹೋಗೋವಿಟ್ಟು ನನಗರಿ ಅಲ್ಲಿ ಜೀವನೇ ಗಮನಿಸ್ಲಿಲ್ಲಪ್ಪ. ಈಗ ಒಂದಿಟ್ಟು ಬಂದು ಒಂದು ಸಸಿ ಶುಂಠಿ ಕಾಡಿ ಮಾಡಿಕೊಟ್ಟಾಳೆ, ನಮ್ಮ ಊರಿಗೆ ಬಂದು ಒಂದಿಷ್ಟು ನೀರು ಕುಡಿಯ ನೋಡೋದ ಔಷಧಾಗೈತಿ ಅಂದ್ರು ಒಂದಿಟ್ಟು ಕಮ್ಮಿ ಆಗೈತಿ ನೋಡು ನನ್ನ ಕೆಮ್ಮ.
2: ನೋಡು ಇಲ್ಲಿದಂಥ ಗಾಳಿ ಪರಿಸರ ಅಲ್ಲೇನು ಸೀಟಾಗಿ ಸಿಗ್ತದವ. ಇವತ್ತು ದೈತ್ಯಾಕಾರದವಾಗಿರ್ತಕ್ಕಂಥ ಕೈಗಾರಿಕೆಗಳದಾವ, ದೈತ್ಯಾಕಾರವಾಗಿರ್ತಕ್ಕಂಥ ಮನೆಗಳದಾವ, ಮತ್ತು ಒಂದು ಆ ರೋಡ್ ಮೇಲೆ ಹೋಗ್ತಕ್ಕಂಥ ಗಾಡಿಗಳ ಸದ್ದಾಗಲಿ ಬರ್ ಹೋಗ್ತಿರ್ತಾವೆ. ಹೌದಾ?
1: ಇಲ್ಲ ಯಾರಿಗೆ ಆಗಲಿಪ್ಪ, ಈಗ ನಾವು ಕಾಯಮ್ಮ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರಪ್ಪ, ಹೋಗಿ ಒಮ್ಮೆ ದೊಡಗ್ನ ಭಾವ್ಯನ ಊಸ್ದಂಗೆ ಮಾಡ್ಯಾರ, ಏನು ಮಾಡ್ತಿ ಅಲ್ಲಿ ಹೋಗೋ ನನಗೇನು ಹೊಟ್ಟೆ ಹೊಂದಾಣಿಕೆ ಆಗಲಿಲ್ಲಪ್ಪ.
2: ಇನ್ನು ಮುಂದಂತರೂ ಸಿಟಿಗೆ ಹೋಗ್ಬೇಡ, ಯಾಕಂದ್ರೆ ಸಿಟಿ ವಾತಾವರಣ ನಿನಗೆ ಆಗಿ
1: ಆಗಂಗಿಲ್ಲ, ವಯಸ್ಸಾಯ್ತು ಬೇರೆ ತಡ್ಕೋ ಶಕ್ತಿ ಇಲ್ಲ.
2: ಯಾಕಂದ್ರೆ ಹಳ್ಳ್ಯಾಗ ಹುಟ್ಟಿ ಹಳ್ಳ್ಯಾಗ ಬೆಳ್ದಕ್ ನೀ ಮುಂದೆ ಸ್ವಲ್ಪ ಏನು ಹೋಗ್ಲಕ್ ಹೋಗ್ಬೇಡ, ಇಲ್ಲಿ ವಾತಾವರಣ ಅಲ್ಲಿ ನಿನಗೆ ಒಗ್ಗಲ್ಲ.
1: ಯಾವ ಜಡ್ಡದಾಗ ಹೇಳು ನೋಡು, ನೋಡ್ತೀರಿ
2: ಬಿಟ್ಕಿನ್ನಿ ಸಿಟಿಗೆ ಹೋಗಿದಲ್ಲ ಹಿಂಗಾಗಿ ನಿನಗೆ ಒಗ್ಗಲಾಗ್ಯದ.
1: 90 ವಯಸ್ಸು ಆಗಾಕ ಬತ್ತು ನಿನ್ನ ನೋಡು, ಹಲ್ಲುಗಟ್ಟಿದಾವ್ ಕೂದ ಹಣ್ಣಾಗಿ ಇಲ್ಲ. ಹೌದಿಲ್ಲ ಅಲ್ಲಿ ಹೋಗಾನ ನಾವು ಒಮ್ಮೆ ಎಲ್ಲೇ ಒಯ್ದು ಹೋಗ್ದಂಗಾಯ್ತಪ್ಪ.
2: ಇನ್ನು ಮುಂದೆ ನಿನ್ನ ಹಿರಿ ಮಗನಿಗೆ ಬಿಟ್ಕಿಂದ ಸಿಟಿಗೆ ಏನು ಹೋಗ್ಲಕ್ ಹೋಗ್ಬೇಡ, ಇಲ್ಲೇ ಇರ್ತವ. ನಿನಗೂ ಎಲ್ಲ ಏನಪ್ಪ ಅಂತಂದ್ರೆ ಇಲ್ಲೇ ಸಮೀಪ ಎಲ್ಲ ಆಸ್ಪತ್ರೆಗಳಾಗ್ಯಾವ. ಹಂಗೇನ್ರಿ ಅಣ್ಣ ಇರ್ಲಿಲ್ಲ ಅಂದ್ರೆ ನಾ ತೋರ್ಸ್ಕೊಂಡ್ ಬರ್ತೀನಿ. ಮತ್ತ ಇಲ್ಲಿ ನೀರ ಇಲ್ಲಿದ ಗಾಳಿ ಬೆಳಕ ಇದು ಹಿಡಿಸದಟ್ಟು ನಿನಗೆ ಎಲ್ಲಿ ಹಿಡಿಸಲ್ಲ ನಿಂಗಕ್ಕ.
1: ಚೇ ಇನ್ನೇನ್ ದವಾಗ ನೀ ಬರುದಿಲ್ಲಪ್ಪ, ನಾ ಈಗ ನೀರ್ ಕುಡ್ದಿಂದ ಎಟ್ಟ ವಾಸಿ ಆಗೈತಿ ನನಗೀಗ. ಈಗ ನಾ ಬರುದಿಲ್ಲಪ್ಪ, ಇನ್ ಯಾರು ಯಾಕೆ ಕರೀಲಿ? ನಾನ್ ಹುಟ್ಟು ಊರ ಬಿಟ್ಟು ಹೋಗ್ಯಕ್ಕಲ್ಲ, ನೀನು ಹೊರ್ಕೋ ತಲೆಯಾಗಿದನ್ನ ಎಲ್ಲಾರ ನಾಲ್ಕು ದಿನ ಬಾ ಅಂತ ಹೇಳಿ ನಿನ್ನ ಮೊಮ್ಮಗನ ಜೋಡಿ ನನ್ನ ಜೋಡ್ ಮಾಡಿ ಕಳಿಸಿ ನಿನ್ನ ಒಯ್ದು.
2: ಇಲ್ಲ ನಿಂಗಕ್ಕ ಇಲ್ಲ ಕಳಸಲ್ಲ ನಾ.
1: ನೋಡಿ ಇನ್ನೊಂದು ಶುಂಠಿ ಕಾಡಿ ತಗೊಂಬಾರೇವಾ ಸಸಿ,

ಪ್ರಿಯ ಕೇಳುಗರೆ ನಮಸ್ಕಾರ. ಇಂದಿನ ನೀತಿ ಕಥೆಗೆ ಸ್ವಾಗತ. ಬೆಕ್ಕನ್ನ ಹುಲಿಯ ಮಾವ ಅಂತ ಹೇಳ್ತಾರೆ. ಕಾಡಿನ ಹುಲಿ ಸಿಂಹಗಳಿಗೆ ಬೇಟೆಯಾಡುವುದು ಹೇಗೆ ಅನ್ನೋದನ್ನ ಬೆಕ್ಕು ಹೇಳಿಕೊಟ್ಟಿದೆ ಅನ್ನೋ ಮಾತನ್ನ ಕೇಳ್ತೀವಿ. ಹೀಗೆ ಬೆಕ್ಕು ಮೊದಲು ಕಾಡಿನಲ್ಲಿಯೇ ವಾಸ ಮಾಡ್ತಿತ್ತು. ಬೆಕ್ಕು ಹುಲಿಯ ಸೋದರ ಮಾವನಂತೆ. ಬೆಕ್ಕು ಕಾಡಿನ ಮುಖ್ಯ ಪ್ರಾಣಿಯಾಗಿ ಬೇಟೆಯಾಡೋದರಲ್ಲಿ ಹೆಸರುವಾಸಿಯಾಗಿತ್ತು. ಹೀಗಿರ್ಬೇಕಾದ್ರೆ ಬೆಕ್ಕಿನ ಬೇಟೆಯ ಚಾಣಾಕ್ಷತನಕ್ಕೆ ಹುಲಿಯು ಮಾರು ಹೋಗಿ ಬೆಕ್ಕಿಗೆ, ಹುಲಿ ಮಾಮ, ನಿನ್ನ ಈ ಬೇಟೆಯಾಡುವ ವಿದ್ಯೆಯನ್ನ ನನಗೂ ಕಲಿಸ್ಕೊಡು ಅಂತ ಕೇಳ್ತು. ಆಗ ಸೋದರಳಿಯನ ವಿನಂತಿಯನ್ನ ಆಲಿಸಿ ಬೆಕ್ಕು ಹುಲಿಗೆ ಬೇಟೆಯಾಡೋ ವಿದ್ಯೆಯನ್ನ ಕಲಿಸ್ತು. ಸ್ವಲ್ಪ ದಿನಗಳ ನಂತರ ಹುಲಿ ಬೇಟೆಯ ವಿದ್ಯೆಯನ್ನ ಚೆನ್ನಾಗಿ ಕರಗತ ಮಾಡ್ಕೊಂಡು ಬಿಡ್ತು. ಹೀಗಿರ್ಬೇಕಾದ್ರೆ ಒಂದಿನ ಹಸಿದ ಹುಲಿಗೆ ಯಾವುದೇ ಪ್ರಾಣಿ ಬೇಟೆ ಸಿಗ್ಲಿಲ್ಲ. ಆಗ ಹುಲಿಯು ತನ್ನ ಸೋದರ ಮಾವನಾದ ಬೆಕ್ಕಿನ ಬಳಿ ಬಂದು, ಮಾವ, ನನ್ಗೆ ಈಗ ತುಂಬಾ ಹೊಟ್ಟೆ ಹಸ್ತಿದೆ, ಇವತ್ತು ಯಾವುದೇ ಬೇಟೆ ಸಿಗ್ತಾ ಇಲ್ಲ, ಈಗ ನನ್ ಮುಂದೆ ನೀನೇ ನಿಂತಿರುವೆ, ಹೇಗೂ ನಿನ್ನಿಂದ ಬೇಟೆ ಎಲ್ಲಾ ಕಲೆಗಳನ್ನ ಕಲಿತ್ ಬಿಟ್ಟಿದ್ದೀನಿ, ಹೀಗಾಗಿ ಈಗ ನಿನ್ನ ಅವಶ್ಯಕತೆಯು ನನ್ಗೆ ಇಲ್ಲ, ಮೇಲಾಗಿ ನಾನು ಬದುಕಿ ಉಳಿಬೇಕಾದ್ರೆ ನಿನ್ನ ತಿನ್ನದೆ ವಿಧಿ ಇಲ್ಲ, ಇವತ್ತು ನಿನ್ನನ್ನೇ ತಿನ್ಬಿಡುವೆ ಅಂತ ಹುಲಿ ಬೆಕ್ಕಿಗೆ ಹೇಳ್ತು. ಬೆಕ್ಕಿಗೆ ಭಾರಿ ಕೋಪ ಬಂತು. ಆದ್ರೂ ಕೋಪವನ್ನ ಹುಲಿ ಎದುರು ತೋರಿಸದೆ ಜಾಣ್ಮೆಯಿಂದ ಬೆಕ್ಕು ತನ್ನ ಕಾಲಿನಿಂದ ಮುಖ ಒರೆಸಿಕೊಂಡು ಮೀಸೆ ತೀಡಿಕೊಳ್ಳುತ್ತಾ, ಅಳಿಮಯ್ಯ, ಇಷ್ಟಕ್ಕೆ ಬೇಟೆಯಾಡೋ ವಿದ್ಯೆ ಮುಗಿಲಿಲ್ಲ. ನೀನ್ ಕಲೀಲೇಬೇಕಾಗಿರೋ ಮುಖ್ಯವಾಗಿರುವ ಒಂದು ವಿದ್ಯೆ ಇದೆ, ತಾಳು, ಈ ವಿದ್ಯೆಯನ್ನ ಕಲಿಸ್ತೀನಿ, ನಂತರ ಬೇಕಾದ್ರೆ ನೀನು ನನ್ನನ್ನ ತಿನ್ನುವಿಯಂತೆ ಅಂತ ಹೇಳಿ ಹತ್ತಿರದಲ್ಲಿಯೇ ಇದ್ದ ಒಂದು ಮರವನ್ನೇರಿ ಮರದಲ್ಲಿ ಕೂತ್ಬಿಡ್ತು ಬೆಕ್ಕು. ನೋಡ ನೋಡುತ್ತಿದ್ದಂತೆ ಒಂದೇ ಕ್ಷಣದಲ್ಲಿ ಸರ್ರನೆ ಮರವೇರಿದ ಬೆಕ್ಕನ್ನ ಕಂಡ ಹುಲಿ ಒಂದು ಕ್ಷಣ ದಂಗಾಗ್ಬಿಡ್ತು. ಆಗ ಹುಲಿ ಮೆಲುಧ್ವನಿಯಿಂದ, ಮಾವ, ಈ ಮರ ಹತ್ತೋ ವಿದ್ಯೆಯನ್ನ ನನ್ಗೆ ಮೊದಲೇ ಯಾಕೆ ಕಲಿಸ್ಲಿಲ್ಲ, ಅದನ್ನಿಷ್ಟು ಕಲಿಸ್ಬಿಡು ಅಂತ ಬೆಕ್ಕಿಗೆ ಕೇಳ್ತು. ಹೌದಪ್ಪ ಅಳಿರಾಯ, ಅದನ್ನಿಷ್ಟು ನಿನ್ಗೆ ಕಲಿಸಿ ಪುನಃ ನಿನ್ಗೆ ನಾನೇ ಆಹಾರವಾಗಬೇಕಲ್ವೇ, ಯಾಕಂತಂದ್ರೆ ನಿನ್ನದು ಮಾತ್ರ ಜೀವ ಮತ್ತು ಜೀವನ, ನಮ್ದೇನು ಅಲ್ವೇ ಅಲ್ಲ, ಹೌದಲ್ಲ? ನೀನು ಎಂತ ಕ್ರೌರ್ಯದ ಪ್ರಾಣಿ ಎಂಬುದು ನನ್ಗೆ ಮೊದಲೇ ಗೊತ್ತಿತ್ತು, ಬೇಕಂತಲೇ ಈ ಮರ ಹತ್ತೋ ಕಲೆಯನ್ನ ನಿನ್ಗೆ ಹೇಳ್ಕೊಡ್ಲಿಲ್ಲ, ನನ್ನ ರಕ್ಷಣೆಗಾಗಿ ಮರವೇರೋ ವಿದ್ಯೆಯನ್ನ ನಿನ್ಗೆ ಕಲಿಸಲಾರೆ, ನಿನ್ಗೆ ಮರವೇರೋ ವಿದ್ಯೆ ಕಲಿಸಿ ನಿನಗೆ ಆಹಾರವಾಗೋ ಮೂರ್ಖತನ ನಾನ್ ಮಾಡಲ್ಲ ಅಂತ ಹೇಳ್ದ ಬೆಕ್ಕು ಅಂತಿನಿಂದ ಕಾಡನ್ನ ಬಿಟ್ಟು ನಾಡಿನಲ್ಲಿ ವಾಸ ಮಾಡತೊಡಗಿತು. ಗೊತ್ತಾಯ್ತಲ್ಲ ಶ್ರೋತೃಗಳೇ, ಈ ಕಥೆಯ ನೀತಿ, ದುಷ್ಟರಿಗೆ ಯಾವುದೇ ಪ್ರಕಾರದ ಗುಟ್ಟನ್ನ ಬಿಟ್ಕೊಡ್ಬಾರ್ದು ಅನ್ನೋದೇ ಈ ಕಥೆಯ ನೀತಿ. ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ, ಅಲ್ಲಿಯವರೆಗೆ ನಮಸ್ಕಾರ.

0: ಕೇಳುವರೆ, ಈ ಸಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಾನು ಪಿ ವಿ ಡೊಳ್ಳಿ ಹಾಗೂ ಭಾರತಿ ಸುಣಗಾರ್.
1: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
2: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
3: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
2: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
3: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
2: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
3: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
2: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
3: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
2: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1800-420-2233.
0: ಕೇಳುಗರೆ, ಇನ್ನು ಮುಂದೆ ಕೇಳಿ ಚಿತ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೆಳಗ್ರೆ ಇನ್ನು ಮುಂದೆ ಕೇಳಿ ಚಂಡ ಚಿತ್ರದಿಂದ ಆಯ್ದ ಗೀತೆಯನ್ನ ಹಾಡಿದರು ಕುಣಾಲ್ ಗಾಂಜಾವಾಲಾ ಹಾಗೂ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ

0: ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳುಕ್ರೆ, ಇನ್ನು ಮುಂದೆ ಕೇಳಿ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರಾ ಅವರ ಧ್ವನಿಯಲ್ಲಿ ನಿನ್ನೆ ಪ್ರೀತಿಸುವೆ ಚಿತ್ರದಿಂದ ಆಯ್ದ ಗೀತೆಯನ್ನು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್.

0: make life easy.
1: Toll free 1-800-420-2233.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಹಠವಾದಿ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೆಳಗ್ರೆ ಕಾರ್ಯಕ್ರಮದ ನಿಯಮಗಳು. ಕಾರ್ಯಕ್ರಮದ ಮೊದಲ ನಿಯಮ, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ ಎರಡನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದರ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ಇನ್ನು ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರೆದಿದ್ದರೆ ಆ ಪ್ರಶ್ನೆಗೆ 5 ಉತ್ತರವನ್ನು ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶ ಇಲ್ಲ. ಇನ್ನು ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ
0: ಹಲೋ,
1: ಕರೆಯನ್ನು
0: ನಮಸ್ತೆ.
1: ಹೋಲ್ಡ್ನಲ್ಲಿ ಇರಿಸಿದ್ದಾರೆ.
0: ಕೇಳಿದ್ರೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮದೊಳಗೆ ನಾವಿದ್ದೀವಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿರಿ, ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡ್ರಿ.
2: ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ, ನಮಸ್ತೆ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
4: ಸರ್ ನಮಸ್ತೆ, ಸುರೇಶ್ ಮಾತಾಡ್ತಾರೆ, ಕೊಪ್ಪಳ ಜಿಲ್ಲೆ ಅಳವಂಡಿ.
0: ಕೊಪ್ಪಳ ಜಿಲ್ಲೆ ಅಳವಂಡಿಯಿಂದ ಸುರೇಶ್ ಅವರು.
4: ಸರ್,
0: ಸುರೇಶ್ ಅವರಿಗೆ ಮೊದಲ ಪ್ರಶ್ನೆ, 2026 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ? ಹೌದ್ರಿ, 2026 ಚಲನಚಿತ್ರ.
4: ಆರ್ಟಿಕಲ್ 370
0: ಅಂತೀರಿ?
4: ಎಸ್, ಖಂಡಿತ.

0: ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, 2026ರ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ?
1: ಲೋಕಮಾನ್ಯ ತಿಲಕ,
0: ಹೌದ್ರಿ, ಇದು ಕೂಡ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ. ಹೇಳಬಹುದ್ರಿ ಸುರೇಶ್? ಪ್ರಶ್ನೆ 26 ಅಂತಿದೆ, ಗಮನ ಕೊಟ್ಟು ಕೇಳಬೇಕ್ರಿ ಪ್ರಶ್ನೆನ.

0: ಪ್ರಶ್ನೆ 26 ಅಂತಿದೆ, ಗಮನ ಕೊಟ್ಟು ಕೇಳಬೇಕ್ರಿ ಪ್ರಶ್ನೆನ. ಆಲ್ರೆಡಿ ಸಮಯ ಆಗಿದೆ, ಪ್ರಶ್ನೆ ಮುಂದಿನವರೆಗೆ ಹೋಗ್ತಾ ಇದೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ,
1: ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ನಲ್ಲಿ ಇರಿ.
0: ಕೇಳುಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350. ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 08352270350 ಅಥವಾ 08352270350. ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ,
2: ನಮಸ್ಕಾರ.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
2: ಸಂಗನಗೌಡ.
0: ಸಂಗನಗೌಡ ಮಾಲಿ ಪಾಟೀಲ್ ಅವರು. ಪ್ರಶ್ನೆ ಕೇಳಿಸ್ಕೊಂಡಿರಿ. 2026 ಪ್ರತಿಷ್ಠಿತ ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ?
2: ಗೊತ್ತಿಲ್ಲರಿ.
0: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ, ಹಲೋ, ನಮಸ್ತೆ.
3: ಹಲೋ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ ರೀ? ಹಲೋ, ಹಲೋ, ಹಲೋ, ಹಲೋ,
3: ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
3: ಸರ್, ನಾವು ವಿಜಯಪುರ.
0: ಯುವರಾಜ್ ಚೋಳಿಕೆ ಅವರು. ಯುವರಾಜ್ ಅವರು, ಪ್ರಶ್ನೆ ಕೇಳಿಸ್ಕೊಂಡಿರಿ.
3: ಹೌದು ಸರ್.
0: ಉತ್ತರ ಹೇಳ್ಬೋದು ಹಂಗಂದ್ರೆ?
3: ನಮ್ಮ ಭಾರತ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಮಾನ್ಯ ಶ್ರೀ ಅಜಿತ್ ದೋವಲ್ ಸರ್. ಸರ್,
0: ಎಸ್, ಖಂಡಿತ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ರೀ.
3: ಹೌದು ಸರ್.
0: ಒಂದು ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನ ನೇಮಕ ಯಾರು ಮಾಡ್ತಾರೆ?
3: ನಮ್ಮ ರಾಜ್ಯದ ಮಾನ್ಯ ರಾಜ್ಯಪಾಲರು ಸರ್.
0: ರಾಜ್ಯದ ರಾಜ್ಯಪಾಲರಂತೀರಿ?
3: ಹೌದು ಸರ್.
0: ಓಕೆ, ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಯುವರಾಜ್ ಅವರಿಂದ. ಈಗ ಮೂರನೇ ಪ್ರಶ್ನೆ.
3: ಹೌದು ಸರ್.
0: ಕಲ್ಯಾಣ ಕರ್ನಾಟಕದ ಮೊದಲ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಪ್ರಶ್ನೆ ಅರ್ಥ ಆಯ್ತ್ರಿ?
3: ಹೌದು ಸರ್.
0: ಪ್ರಶ್ನೆ ಅರ್ಥ ಆಗ್ಯದ ಅಂತ ಅನ್ಕೊಳ್ತೀನಿ ನಾನು. ಹೇಳ್ಬೋದಾ ಉತ್ತರವನ್ನ? ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟ ನಂತರ ಮೂರನೇ ಪ್ರಶ್ನೆಯಲ್ಲಿ ತಾವದಿರಿ. ಎರಡು ಪ್ರಶ್ನೆಗಳಿಗೆ ನೇರ ಉತ್ತರ ಕೊಟ್ಟ ಮೇಲೆ.
3: ಬೆಂಗಳೂರು ನಗರ ಸರ್.
0: ಬೆಂಗಳೂರು ನಗರ ಅಂತೀರಿ?
3: ಹೌದು ಸರ್.
0: ಇಲ್ಲ, ಪ್ರಶ್ನೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗಿತ್ತು. ಮತ್ತು ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು. ಯುವರಾಜ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಿಂಗೆ ಕರೆ ಮಾಡ್ತಾ ಇರಿ.
3: ಓಕೆ.
4: ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1800420223.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಸರ್ ಸಂಗನಗೌಡ ಸರ್.
0: ಸಂಗನಗೌಡ ಅವರು, 2ನೇ ಎಕರೆ.
1: ಹಾಂ,
0: ಕಲ್ಯಾಣ ಕರ್ನಾಟಕದ ಮೊದಲ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದು ಪ್ರಶ್ನೆನೇ.
1: ಬಳ್ಳಾರಿ.
0: ಹೌದ್ರಿ, ಬಳ್ಳಾರಿ ಅಂತೀರಿ?
1: ಹಾಂ,
0: ಬಳ್ಳಾರಿ, ತಪ್ಪಾದ ಉತ್ತರ ಸಂಗನಗೌಡ ಅವರ. ಮುಂದಿನ ಪ್ರಶ್ನೆಗೆ ತಾವು ಪ್ರಯತ್ನ ಮಾಡಬಹುದು.
1: ಎರಡು ಕರೆ ಅನ್ಸರ್ ಏನು?
0: ಹಾಂ, 2 ಕರೆ ರೀ, ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 2 ಕರೆ ಮಾತ್ರ ಇರ್ತದೆ. ಮತ್ತು ಮುಂದಿನ ವಾರ ಪ್ರಯತ್ನ ಮಾಡ್ಬೋದು ತಾವು. ಧನ್ಯವಾದ ಆ ಕರೆ ಮಾಡೋದಕ್ಕೆ.

0: ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ. ಯಾರು ಎಲ್ಲಿಂದ ರೀ?
1: ಬಾಹುಬಲಿ ಪರಮಗೌಂಡ
0: ಬಾಹುಬಲಿ ಅವ್ರು ಮಾತಾಡಕತ್ತೀರಿ?
1: ಹ್ಞೂ.
0: ಬಾಹುಬಲಿ ಅವರಿಗೆ ಮೊದಲ ಪ್ರಶ್ನೆ, ಕಲ್ಯಾಣ ಕರ್ನಾಟಕದ ಮೊದಲ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅನ್ನೋದು ಪ್ರಶ್ನೆ.
1: ಗುಲ್ಬರ್ಗ ಇರಬೇಕು.
0: ಗುಲ್ಬರ್ಗ ಇರಬೇಕಂತ ಗೆಸ್ ಮಾಡ್ತೀರಿ? ತಾವು ಕೂಡ
1: ಗೆಸ್ ಮಾಡಿದ್ವಿ.
0: ಗೆಸ್ ಮಾಡಿರಿ.
1: ಹ್ಞೂ.
0: ಓಕೆ, ನಿಖರವಾದ ಉತ್ತರ ಅಲ್ಲ. ಮತ್ತು ಮುಂದಿನ ಪ್ರಶ್ನೆಗೆ ತಾವು ಪ್ರಯತ್ನ ಮಾಡಬಹುದು ಬಾಹುಬಲಿಯವರ.
1: ಥ್ಯಾಂಕ್ ಯು.
0: ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಕಾರ್ಯಕ್ರಮ ಕೇಳ್ತಾ ಇರಿ. ಕೇಳುಗ್ರೆ, 101.8 MHz ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ, ನಮಸ್ತೆ. ಯಾರು ಎಲ್ಲಿಂದ ರೀ? ಹಲೋ,
2: ಸಿದ್ದಪ್ಪ ಸರ್.
0: ಸಿದ್ದಪ್ಪ ಎಲ್ಲಿಂದ ಮಾತಾಡಕತ್ತೀರಿ
2: ಸರ್? ಇದು ಕಲಬುರಗಿ.
0: ಹಲೋ,
2: ಕಲಬುರಗಿ.
0: ಕಲಬುರಗಿಯಿಂದ ಮೊದಲ ಪ್ರಶ್ನೆ, ಕಲ್ಯಾಣ ಕರ್ನಾಟಕದ ಮೊದಲ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದು ಪ್ರಶ್ನೆ.
2: ಕಲಬುರಗಿ.
0: ನೀವು ಕೂಡ ಕಲಬುರಗಿ ಅಂತ ಹೇಳ್ತೀರಿ? ಕಲಬುರಗಿ ತಪ್ಪಾದ ಉತ್ತರ ರೀ. ಕಾರ್ಯಕ್ರಮ ಕೇಳ್ತಾ ಇರಿ. ಕರೆ ಮಾಡೋದಕ್ಕೆ ಧನ್ಯವಾದ. ಕೇಳುವರೆ, ಪ್ರಶ್ನೆ ಕೂಡ ಸಾಕ್ತದೆ. ಕಲ್ಯಾಣ ಕರ್ನಾಟಕದ ಮೊದಲ ಕೃತಕ ಬುದ್ಧಿ ಮತ್ತು ಉತ್ಕೃಷ್ಟತಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದು. ಹಲೋ,
2: ಹಲೋ, ನಮಸ್ಕಾರ ಸರ್.
0: ನಮಸ್ತೆ. ಯಾರು ಇಲ್ಲಿಂದ ರೀ?
2: ಸರ್ ರೋಹನ್ ಸರ್, ವಿಜಯಪುರದಿಂದ.
0: ವಿಜಯಪುರದಿಂದ ರೋಹನ್ ಅವರು ಈ ಪ್ರಶ್ನೆಗೆ ಇದನ್ನೇ ಕೇಳುವರು ತಾವು.
2: ಹಾಂ ಸರ್, ಹೇಳಿ ಸರ್.
0: ಕಲ್ಯಾಣ ಕರ್ನಾಟಕದ ಮೊದಲ ಕೃತಕ ಬುದ್ಧಿ ಮತ್ತೆ ಉತ್ಕೃಷ್ಟತಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದು.
2: ಸರ್, IIT ರಾಯಚೂರು ಸರ್.
0: IIT ರಾಯಚೂರು ಅಂತೀರಿ? ಎಸ್, ಖಂಡಿತ ರಾಯಚೂರಿನಲ್ಲಿ ಇದನ್ನು ಸ್ಥಾಪಿಸಲಾಗಿದೆ.
2: ಓಕೆ ಸರ್.
0: ಐದನೇ ಕೇಳುಗರಾಗಿದ್ದೀರಿ, ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರಿ.
2: ಓಕೆ ಸರ್.
0: ಇನ್ನು ಎರಡನೇ ಪ್ರಶ್ನೆ ತಮಗ.
2: ಓಕೆ ಸರ್.
0: 129ನೇ ತಿದ್ದುಪಡಿ ಮಸೂದೆ ಯಾವುದಕ್ಕೆ ಸಂಬಂಧಿಸಿದೆ?
2: ಸರ್, 129ನೇ ತಿದ್ದುಪಡಿ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಡುತ್ತದೆ.
0: ಒಂದು ರಾಷ್ಟ್ರ ಒಂದು
2: ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಂಬಂಧಪಡ್ತದೆ.
0: ಓಕೆ, ಖಂಡಿತ ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ.
2: ಹೌದು ಸರ್.
0: ರೋಹನ್, ಮೂರನೇ ಪ್ರಶ್ನೆ.
2: ಹಾಂ ಸರ್.
0: ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ.
2: ಹಾಂ ಸರ್.
0: ಪದೇ ಪದೇ ಪ್ರಶ್ನೆನ ರಿಪೀಟ್ ಮಾಡಂಗಿಲ್ಲ.
2: ಓಕೆ ಸರ್.
0: ನಿಯಮದ ಪ್ರಕಾರ.
2: ಓಕೆ ಸರ್, ಕೇಳ್ರಿ ಸರ್, ಕೇಳ್ರಿ, ಏನು ಬೇಕಾದ ಕೇಳ್ರಿ.
0: ಖಂಡಿತ. ಭಾರತದ ಯಾವ ನಗರವು ಹಸಿರು ಮತ್ತು ನೆರಳೆ ಮಾರ್ಗಗಳಲ್ಲಿ ಚಾಲಕರಹಿತ ಮೆಟ್ರೋ ರೈಲು ಕಾರ್ಯಾಚರಣೆ ಪ್ರಾರಂಭಿಸಲು ಸಿದ್ಧವಾಗಿದೆ? ಪ್ರಶ್ನೆ ಇನ್ನೊಂದ್ಸರ. ಭಾರತದ ಯಾವ ನಗರವು ಹಸಿರು ಮತ್ತು ನೆರಳೆ ಮಾರ್ಗಗಳಲ್ಲಿ ಚಾಲಕರಹಿತ ಮೆಟ್ರೋ ರೈಲು ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ?
2: ಕೋಲ್ಕತ್ತಾ.
0: ಕಲ್ಕತ್ತಾ ಗೆಸ್ ಮಾಡ್ತಾ ಇದ್ರ ಅಥವಾ ನಿಖರವಾಗಿ ಗೊತ್ತಿತ್ತ?

0: ಮಾಡ್ತಿದ್ದೀನಿ ಸರ್.
1: ಗೆಸ್ ಮಾಡ್ತಾ ಇದ್ದೀನಿ.
0: ಅಷ್ಟು ಐಡಿಯಾ ಇಲ್ಲ ಸರ್.
1: ಅಷ್ಟು ಐಡಿಯಾ ಇಲ್ಲ, ಗೆಸ್ ಮಾಡ್ತಾ ಇದ್ರಿ.
0: ಹಾಂ ಸರ್.
1: ಗೆಸ್ ಕೂಡ ಸರಿಯಾಗಿದೆ.
0: ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದ ಸರ್.
1: ಏನು ಬೇಕಾದ ಕೇಳಂತಂದಿದ್ರಿ, ಪ್ರಶ್ನೆ ಬಂದಿತ್ತು ಕೇಳಿದ್ದೆ.
0: ಹಾಂ ಸರ್. ಹಾಂ ಸರ್.
1: ಓಕೆ, ಈಗ ನಾಲ್ಕನೇ ಪ್ರಶ್ನೆ.
0: ಹಾಂ ಸರ್.
1: ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ಫೈನಲ್ ಪ್ರಶ್ನೆಗೆ ಹೋಗ್ತಿರ್ತಾವೆ.
0: ಹಾಂ.
1: 2026 16ನೇ ಹಾಕಿ ಇಂಡಿಯಾ ಸಬ್ ಜೂನಿಯರ್ ಮಹಿಳಾ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು?
0: ಸರ್ ಚೆನ್ನೈ.
1: ಚೆನ್ನೈ ಅಂತೀರಿ?
0: ಹಾಂ ಸರ್.
1: ಚೆನ್ನೈ ತಪ್ಪಾದ ಉತ್ತರ ರೋಹನ್.
0: ಓಕೆ,
1: ಮೂರು ಪ್ರಶ್ನೆಗಳಿಗೆ ಪಟಪಟ ಅಂತ ಉತ್ತರ ಕೊಟ್ಟಿದ್ರಿ.
0: ಓಕೆ ಸರ್. ಓಕೆ,
1: ಮತ್ತೊಮ್ಮೆ ಪ್ರಯತ್ನ ಇರಲಿ ಅಂತ ಹೇಳ್ತಾ ಮುಂದಿನ ಕಾರ್ಯ ಹೋಗ್ತಾ ಇದ್ದೀವಿ.
0: ಧನ್ಯವಾದ.
1: ಧನ್ಯವಾದ.
0: ಓಕೆ, ಥ್ಯಾಂಕ್ ಯು.

0: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹಲೋ, ಕೇಳುಗ್ರೆ, ನೇರ ಪ್ರಸಾರದಲ್ಲಿ ಜ್ಞಾನವಾನಿರಸ ಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 0835220340 ಅಥವಾ 0835220350 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ
3: ಹಲೋ ಹಲೋ,
2: ಆಕಾಶವಾಣಿ ವಿಜಯಪುರ ಕೇಂದ್ರ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅವರು. ಸರ್, ಮೊದಲ ಪ್ರಶ್ನೆ, 2026 ಹಾಕಿ ಇಂಡಿಯಾ ಸಬ್ ಜೂನಿಯರ್ ಮಹಿಳಾ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಅನ್ನೋದು ಪ್ರಶ್ನೆ.
3: ಕಲ್ಕತ್ತಾ
2: ಅಂತೀರಿ? ಸರ್, ತಪ್ಪಾದ ಉತ್ತರ, ಕಲ್ಕತ್ತಾ. ಕಾರ್ಯಕ್ರಮ ಕೇಳ್ತಾ ಇರಿ. ಧನ್ಯವಾದ ಕರೆ ಮಾಡಿದಕ್ಕೆ.

0: ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ತೆ, ಯಾರು ಎಲ್ಲಿಂದ ರೀ?
1: ಸರ್, ಸುರೇಶ್ ಅಂತಲ್ಲ ಸರ್.
0: ಸುರೇಶ್ ಅವ್ರದ್ದು 2 ಎಕರೆ.
1: ಹಾಂ
0: ಸುರೇಶ್, ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ಸರ್
0: ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ಸರ್, ಅದನ್ನು ಗುಣಿಯರು ಹಾಕಿದ್ರೆ
0: ಹೌದ್ರಿ
1: ಸರ್, ಅದು ಜಾರ್ಖಂಡದಾನೆ ಹೇಳಬೇಕು.
0: ಜಾರ್ಖಂಡ್ ಅಂತೀರಿ?
1: ಹೌದು.
0: ಎಸ್, ಖಂಡಿತ ಸರಿಯಾದ ಉತ್ತರ. ಜಾರ್ಖಂಡ್ ಅನ್ನೋದು
1: ಸರ್,
0: ಜಾರ್ಖಂಡ್ ಅನ್ನೋದು ಸರಿಯಾದ ಉತ್ತರ. ಈಗ 2ನೇ ಪ್ರಶ್ನೆ ರೀ. ಇತ್ತೀಚೆಗೆ ಭಾರತದಲ್ಲಿ ಮಹಿಳಾ ರೈತ ಸಬಲೀಕರಣ ಕಾಯ್ದೆ 2026 ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಹೌದ್ರಿ, ಮಹಿಳಾ ರೈತ ಸಬಲೀಕರಣ ಕಾಯ್ದೆಯನ್ನು ಇತ್ತೀಚೆಗೆ ಒಂದು ರಾಜ್ಯ ಜಾರಿ ಮಾಡ್ತದ, ಆ ರಾಜ್ಯ ಯಾವುದು ಅನ್ನೋದು ಪ್ರಶ್ನೆ ಆಗ್ಯದ. 20 ಸೆಕೆಂಡ್ ಒಳಗೆ ತಾವು ಉತ್ತರ ಕೊಡಬೇಕು. ಹೇಳಬಹುದಾ ಸುರೇಶ್? ಹಲೋ ಹಲೋ. ಓಕೆ, ಸಮಯ ಆಗಿದೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ ಸುರೇಶ್ ಅವರೇ.

0: हेलो नमस्ते, हेलो नमस्ते, हेलो नमस्ते, हेलो।
1: ಹಲೋ ಹಲೋ, ನಮಸ್ಕಾರ ಸರ್.
0: ರೇಡ್ವೇದಿಂದ ದೂರ ಬರ್ತೀರಿ ಸ್ವಲ್ಪ?
1: ಸರ್, ರೋಹನ್ ಸರ್ ಮಾತಾಡೋದು.
0: ರೋಹನ್, ರೇಡ್ವೇದಿಂದ ದೂರ ಬರ್ರಿ ಪ್ಲೀಸ್.
1: ಸರ್ ನಮಸ್ಕಾರ ಸರ್, ರೋಹನ್ ಸರ್ ಮಾತಾಡೋದು.
0: ಓಕೆ ರೋಹನ್, ಮೊದಲ ಪ್ರಶ್ನೆ.
1: ಹಾಂ ಸರ್,
0: ಇತ್ತೀಚೆಗೆ ಭಾರತದಲ್ಲಿ ಮಹಿಳಾ ರೈತ ಸಬಲೀಕರಣ ಕಾಯ್ದೆ 2026 ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು?
1: ಸರ್, ಮಹಾರಾಷ್ಟ್ರ ಇರ್ಬೋದು ಸರ್.
0: ಮಹಾರಾಷ್ಟ್ರ?
1: ಮಹಾರಾಷ್ಟ್ರ ಸರ್.
0: ಮಹಾರಾಷ್ಟ್ರ ಅಂತೀರಿ?
1: ಹೌದು ಸರ್.
0: ಓಕೆ, ಸರಿಯಾದ ಉತ್ತರ ಮೊದಲ ಪ್ರಶ್ನೆಗೆ.
1: ಹಾಂ ಸರ್.
0: ಈಗ ಎರಡನೇ ಪ್ರಶ್ನೆ ರೀ.
1: ಹಾಂ ಸರ್.
0: ದಡ ಸೇರಿಸು ತಂದೆ, ಇದು ಯಾರ ಕಥಾ ಸಂಕಲನವಾಗಿದೆ? ಕೇಳಿರಿ, ಒಬ್ಬ ಸಾಹಿತಿಯವರು ಸಾಕಷ್ಟು ಕಥಾ ಸಂಕಲನಗಳನ್ನು ಬರೆದಾರ.
1: ನಾವು ಕನ್ನಡ ಕನ್ನಡದವರು.
0: ಹೌದ್ರಿ, ಕನ್ನಡದವರು. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಐತಿದು.
1: ತ್ರಿವೇಣಿ
0: ತ್ರಿವೇಣಿ ಅಂತೀರಿ? ತ್ರಿವೇಣಿ ತಪ್ಪಾದ ಉತ್ತರ ರೀ ರೋಹನ್. ಧನ್ಯವಾದ ಕರೆ ಮಾಡೋದಕ್ಕೆ. ಕಾರ್ಯಕ್ರಮ ಕೇಳ್ತಾ ಇರಿ, ಉತ್ತರ ಹೇಳ್ತೀನಿ. ಧನ್ಯವಾದ ಕರೆ ಮಾಡೋದಕ್ಕೆ.

ಕೇಳುಗ್ರೆ, ಪ್ರಶ್ನೆಯನ್ನು ಕೇಳಿದ್ದೆ. ದಡ ಸೇರಿಸುತ್ತಂತೆ, ಇದು ಯಾರ ಕಥಾ ಸಂಕಲನ ಅಂತ. ಇದಕ್ಕೆ ಸರಿಯಾದ ಉತ್ತರ ಅಮರೇಶ ನುಗುಡೋಣಿ. ಗಮನಿಸಿ, ಸರಿಯಾದ ಉತ್ತರ ಅಮರೇಶ ನುಗುಡೋಣಿ.

ಈಗ ಇದಾಗಿತ್ತು ಈ ವಾರದ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ದೀಪಕ್ ಬೆಕ್ವಡ್ಕರ್ ಹಾಗೂ ಸಂಜಯ್ ಬಿರಾಜ್ದಾರ್. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೊತೆಯಾಗಿದ್ದು ನಾನು ಮಹಾಂತೇಶ್ ಕೋತೇನ್.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡು ಬರೋಣ.

ಆತ್ಮೀಯಕಳುಗರೇ, ಇನ್ನು ಮುಂದೆ ಅಂದರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. 6:10 ಸಮಾಚಾರ ದರ್ಶನ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರವಾಗಲಿದೆ. ಇನ್ನು 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಲಿದ್ದೀರಿ. 7:20 ಕಿಶನವಾಣಿ ಕಾರ್ಯಕ್ರಮ, ಇದರಲ್ಲಿ ಚೌಡಿಕೆ ಪದಗಳು ರಾಮದುರ್ಗದ ಶ್ರೀಮತಿ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ತಂಡದವರಿಂದ. ರಾತ್ರಿ 8:00 ಸಭೆಯ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 9:15 ಸ್ಪಾಟ್ಲೈಟ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರವಾಗಲಿದೆ. ರಾತ್ರಿ 9:30 ಕೇಳಲಿದ್ದೀರಿ ಯುವವಾಣಿ ಕಾರ್ಯಕ್ರಮ, ಇದರಲ್ಲಿ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರು ಚಾಮರಾಜನಗರದ ವಿಶ್ವನಾಥ್ ಎಲ್ ಹಾಗೂ ದ್ವಿತೀಯ ಸ್ಥಾನ ಪಡೆದ ಮಂಡ್ಯದ ನವೀನ್ ಕುಮಾರ್ ಜಿಜಿ ಅವರೊಡನೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ತದನಂತರ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಶ್ರೇಯಸ್ ನಾರಾಯಣ್ ಅವರ ಕರ್ನಾಟಿಕ್ ವೋಕಲ್ ಮೂಡಿಬರಲಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆದ್ಮೇಲೆ ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಲಿದ್ದೀರಿ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 6:30 ಕೇಳಲಿದ್ದೀರಿ ಚಿಂತನಾ ಕಾರ್ಯಕ್ರಮ ಜಗದೀಶ್ ಬಿಎಂ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರಲಿದೆ. ನಾಳೆ ಬೆಳಗ್ಗೆ 7:15 ಉದ್ಯೋಗ ವಾರ್ತೆ, ತದನಂತರ ಭಾವಗೀತೆಗಳು ಮೂಡಿಬರಲಿವೆ. ಇನ್ನು 7:45, 8:30, 9:30 ಚಿತ್ರಗೀತೆಗಳು. ಕೆಳಗರೆ ನಾಳೆ ಬೆಳಗ್ಗೆ 9:15 ಛಜ್ಜುರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 12:05 ವನಿತಾ ವಿಹಾರ, ಇದರಲ್ಲಿ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೆಟ್ಕರ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಆಶಾ. ಇನ್ನು 12:30 ಆರೋಗ್ಯ ಸಂಚಿಕೆ, ಲಂಗ್ ಕ್ಯಾನ್ಸರ್ ಕುರಿತು ಮಾಹಿತಿ ಮಾಡಿಕೊಳ್ಳಲಿದ್ದೀರಿ. ಇನ್ನು 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ 5 ಯೋಜನೆಗಳ ಕುರಿತ ಕಾರ್ಯಕ್ರಮ ಮೂಡಿಬರಲಿದೆ. ಕೆಳಗ್ರೆ ಸಂಜೆ 5

ಇಟ್ಟಿಗೆ ಉಲಿನಲಿ ನೇರ ಫೋನ್ ಕಾರ್ಯಕ್ರಮ. ಪ್ರಿಯ ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪುಟ್ಟ ಮಾಹಿತಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6:05 ಆಗುತ್ತಲಿತ್ತು. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.

0: his vocal opposition to Pakistan's blasphemy laws. In Odisha, the flood situation is showing signs of improvement, but large pockets of north and coastal Odisha remain inundated, with about 14 lakh people affected across several districts. Heavy rain is continuing in several districts in Madhya Pradesh due to the monsoon trough, cyclonic circulation and a low pressure area. And with that, we end this news bulletin.
1: ಆಕಾಶವಾಣಿ ಧಾರವಾಡ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಆಕಾಶವಾಣಿ ಧಾರವಾಡ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಗೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಭೇಟಿ. ದೇಸಿ ಬೀಜ ಸಂರಕ್ಷಣೆಗೆ ಶ್ಲಾಘನೆ. ವಿಶ್ವ ಅಂಗಾಂಗ ದಾನ ಅರಿವು ದಿನಾಚರಣೆ. ಧಾರವಾಡ ಜಿಲ್ಲೆ ಅಂಗಾಂಗ ದಾನ ವಾಗ್ದಾನದಲ್ಲಿ ರಾಜ್ಯಕ್ಕೆ ಪ್ರಥಮ. ಧಾರವಾಡದ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಶ್ರೇಷ್ಠತಾ ಕೇಂದ್ರವಾಗಿ ಅಭಿವೃದ್ಧಿ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದಲ್ಲಿ ಬಿಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘ ಹಾಗೂ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಗ್ರಾಮೀಣ ಕೃಷಿಕ ಮಹಿಳೆಯರಿಂದ ದೇಸಿ ಬೀಜಗಳ ಸಂರಕ್ಷಣೆ, ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಗ್ರಾಮೀಣ ಉದ್ಯಮಶೀಲತೆ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ. ಕೃಷಿಕ ಮಹಿಳೆ ಬಿಬಿ ಜಾನ್ ಹಳೆಮನಿ ಅಧ್ಯಕ್ಷತೆಯ ರೈತ ಉತ್ಪಾದಕರ ಕಂಪನಿ ರೈತ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಯೋಜಿತ ಪ್ರಯತ್ನ ಕೈಗೊಂಡಿದೆ. ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಅವರು ತೀರ್ಥ ಗ್ರಾಮಕ್ಕೆ ಭೇಟಿ ನೀಡಿ ಗುಣಮಟ್ಟದ ದೇಸಿ ಬೀಜಗಳ ಸಂರಕ್ಷಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಸಿಇಒ ಶರಣಗೌಡ ಬಿರಾದಾರ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಧಾರವಾಡ ಜಿಲ್ಲಾಧಿಕಾರಿ ಶ್ರೀಮತಿ ಸ್ನೇಹಲ್ ಆರ್ ಅವರು ಮಹಿಳೆಯರ ದೇಶಿ ಬೀಜ ಸಂರಕ್ಷಣೆ, ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಉದ್ಯಮಶೀಲತೆಯ ಕಾರ್ಯಗಳನ್ನು ಶ್ಲಾಘಿಸಿದರು. ಫಾತಿಮಾ ಮಹಿಳಾ ಸ್ವಸಹಾಯ ಸಂಘದವರು ಸ್ಥಾಪಿಸಿರುವ ಸಮುದಾಯ ಬೀಜ ಬ್ಯಾಂಕ್ಗೆ ಭೇಟಿ ನೀಡಿ ಸಹಜ ಸಮೃದ್ಧ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಮಹಿಳಾ ರೈತರು ನೈಸರ್ಗಿಕ ಕೃಷಿ ವಿಧಾನದಲ್ಲಿ ಬೆಳೆಸಿದ ಕೃಷಿ ಉತ್ಪನ್ನಗಳು ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಗೆ ಪೂರೈಸುವುದರಿಂದ ರೈತರಿಗೆ ಉತ್ತಮ ಮಾರುಕಟ್ಟೆ ಹಾಗೂ ಮಹಿಳೆಯರಿಗೆ ಸ್ಥಿರ ಆದಾಯ ದೊರೆಯುತ್ತಿದೆ ಎಂದು ಸಂಘದ ಅಧ್ಯಕ್ಷರಾದ ಬಿಬಿಜಾನ್ ಹಳೆಮನಿ ಅವರು ಮಾಹಿತಿ ನೀಡಿದರು.
1: ಧಾರವಾಡ ಜಿಲ್ಲೆಯಲ್ಲಿ 12,534 ಜನ ಅಂಗಾಂಗ ದಾನಕ್ಕೆ ಹೆಸರು ನೋಂದಾಯಿಸಿದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. ವಿಶ್ವ ಅಂಗಾಂಗ ದಾನ ದಿನಾಚರಣೆ ಹಿನ್ನೆಲೆ ಅಂಗಾಂಗ ಮತ್ತು ಅಂಗಾಂಶ ದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನ ಹಲವೆಡೆ ಜರುಗಿದವು. ಹಿರಿಯ ಆಯುರ್ವೇದ ತಜ್ಞ ವೈದ್ಯ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾಕ್ಟರ್ ಆಕಾಶ್ ಕೆಂಭಾವಿ ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಅಂಗಾಂಗ ದಾನವೆಂದರೆ ಕೇವಲ ದಾನವಲ್ಲ, ಅದು ನಮ್ಮ ಮರಣದ ನಂತರವೂ ಮತ್ತೊಬ್ಬರಿಗೆ ಬದುಕುವ ಅವಕಾಶ ನೀಡುವ ಮಹಾದಾನ. ನಾವು ಅಂಗಾಂಗ ದಾನ ಮಾಡಲು ಇಚ್ಛೆ ಇದೆ ಎಂದು ನೋಂದಾಯಿಸಿಕೊಳ್ಳಬೇಕು. ಭಾರತದಲ್ಲಿ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ NOTTO ನೋಟೋ ಮೂಲಕ ಆನ್ಲೈನ್ನಲ್ಲಿ ಅಂಗದಾನಕ್ಕೆ ಪ್ಲೆಜ್ ಮಾಡಬಹುದು. 18 ವರ್ಷ ಮೇಲ್ಪಟ್ಟವರು ತಮ್ಮ ಅಂಗಾಂಗ ದಾನದ ಇಚ್ಛೆಯನ್ನು ನೋಂದಾಯಿಸಬಹುದು. ಆಧಾರ್ ಮತ್ತು OTP ಮೂಲಕ ನೋಂದಣಿ ಮಾಡಬಹುದು. ನೋಂದಾಯಿಸಿಕೊಂಡು ಸುಮ್ಮನಾಗಬೇಡಿ. ನಾನು ಮರಣ ಹೊಂದಿದ ನಂತರ ನನ್ನ ಅಂಗಾಂಗಗಳನ್ನು ದಾನ ಮಾಡಲು ಬಯಸುತ್ತೇನೆ ಎಂದು ನಿಮ್ಮ ತಂದೆ ತಾಯಿ ಪತಿ ಅಥವಾ ಪತ್ನಿ ಮಕ್ಕಳು ಅಥವಾ ಆಪ್ತರಿಗೆ ಸ್ಪಷ್ಟವಾಗಿ ತಿಳಿಸಿ.
1: ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಹಿರೇವಡ್ಡಟ್ಟಿ ಆದರ್ಶ ಸರ್ಕಾರಿ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿ ಸಾಯಿರಾಮ್ ಹೂಗಾರ್ ರಾಷ್ಟ್ರಮಟ್ಟದ ಇನ್ಸ್ಪೈರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾರೆ. ಮಕ್ಕಳ ಊಟ ಹಾಗೂ ಉಪಾಹಾರಕ್ಕೆ ಅನುವಾಗುವಂತೆ ಎತ್ತರ ಹೊಂದಿಸಬಲ್ಲ ಮೇಜು ತಯಾರಿಸಿ ಸಾಯಿರಾಮ್ ಗಮನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ನ ರಾಷ್ಟ್ರೀಯ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇತ್ತೀಚೆಗೆ ಸಮಾರೋಪಗೊಂಡ ರಾಷ್ಟ್ರೀಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಸಾಯಿರಾಮ್ ಹುಗಾರ್ ಪಾಲ್ಗೊಂಡಿದ್ದರು. ಸಮಾಚಾರ ದರ್ಶನಕ್ಕಾಗಿ ಸಾಯಿರಾಮ್ ಮಾಹಿತಿ ನೀಡಿದ್ದಾರೆ.
6: ಒಂದು ದಿನ ನನ್ನ ಪಾಲಕರ ಜೊತೆಗೆ ಹೋಟೆಲ್ಗೆ ಹೋಗಿದ್ದೆ. ಅಲ್ಲಿರುವ ಉಪಾಹಾರದ ಟೇಬಲ್ಗಳು ನನ್ನ ಎತ್ತರಕ್ಕೆ

0: ಸರಿ ಹೊಂದಿರುವಂತಿರಲಿಲ್ಲ. ನಾನು ನನ್ನ ತಮ್ಮ ಹಾಗೂ ನನ್ನಂತಹ ಚಿಕ್ಕ ಮಕ್ಕಳು ಎತ್ತರ ಇರುವ ಆ ಟೇಬಲ್ಗಳ ಮೇಲೆ ಉಪಹಾರ ಸೇವಿಸಲು ಕಷ್ಟಪಡುವುದನ್ನು ಗಮನಿಸಿದೆ. ಇದೇ ಸಮಯದಲ್ಲಿ ಇನ್ಸ್ಪೈರ್ ಅವಾರ್ಡ್ಗೆ ತಯಾರಿಸಿರುವ ಬಗ್ಗೆ ನಮ್ಮ ಶಿಕ್ಷಕರಾದ ಶ್ರೀ ಯಲ್ಲಪ್ಪ ದಡವಾಡ್ ಸರ್ ಮಾಹಿತಿ ನೀಡಿದರು. ಆಗ ನಾನು ಅವರಿಗೆ ಹೋಟೆಲ್ನಲ್ಲಿ ನಡೆದ ಸಂಗತಿ ತಿಳಿಸಿದೆ. ಆಗ ಅವರು ಅದೇ ವಿಷಯದ ಬಗ್ಗೆ ಯೋಜನೆ ಹಾಗೂ ಮಾದರಿ ತಯಾರಿಸಲು ಮಾರ್ಗದರ್ಶನ ನೀಡಿದರು. ಟೆಲಿಸ್ಕೋಪಿಕ್ ವಿನ್ಯಾಸ ಹಾಗೂ ಸೊನ್ನೆ ಕೋಲು ಅಂದರೆ ಗೇರ್ ನಂತಹ ಯಂತ್ರ ವ್ಯವಸ್ಥೆಯನ್ನು ಸಂಯೋಜಿಸುವ ಕಾರ್ಯತತ್ವವನ್ನು ಈ ಮಾದರಿ ಒಳಗೊಂಡಿದೆ.
1: ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರವಾಗಿದ್ದು ತಂತ್ರಜ್ಞಾನ ನಾವೀನ್ಯತೆ ಸಂಶೋಧನೆ ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರೂಪಿಸುವ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹಾದೇವ ಪ್ರಸನ್ನ ಅವರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಡಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತೆಯ ಕೇಂದ್ರ ಮುನ್ನಡೆಯುತ್ತಿದೆ. IIIT ಕಾರ್ಯಗಳ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭೌತಶಾಸ್ತ್ರದ ಪ್ರಾಧ್ಯಾಪಕ ಡಾ ಅಶ್ವತ್ಥ ಬಾಬು.
2: ಈಗಾಗಲೇ ನಾವೆಲ್ಲರೂ ಕಂಪ್ಯೂಟರ್ ಬಳಸುತ್ತಿದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಳಸುವ ಮೂಲಕ ಕೆಲವು ಕಷ್ಟದ ಸಮಸ್ಯೆಗಳನ್ನು ಇನ್ನೂ ವೇಗವಾಗಿ ಪರಿಷ್ಕರಿಸಬಹುದು. ಈ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಕರ್ನಾಟಕ ಸರ್ಕಾರವು ಉತ್ತಮವಾದ ಹೆಜ್ಜೆಯನ್ನು ಮುಂದಿಟ್ಟಿದೆ. ಈಗಾಗಲೇ ಭಾರತ ಸರ್ಕಾರದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಕೂಡ ದೇಶದಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಮೂಲಕ ಕೂಡ IIIT ಧಾರವಾಡ್ಗೆ 1 ಕೋಟಿ ರೂಪಾಯಿ ಅಂಡರ್ ಗ್ರಾಜುಯೇಟ್ ಲ್ಯಾಬ್ ಸ್ಥಾಪಿಸಲು ಅವಕಾಶ ಸಿಕ್ಕಿದೆ.
1: ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ NABARD ಸಹಯೋಗದಲ್ಲಿ ಬೆಂಗಳೂರಿನ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ PMDS ವಿಧಾನದಡಿ ಮುಂಗಾರು ಪೂರ್ವದಲ್ಲಿ ವಿವಿಧ ಧಾನ್ಯಗಳನ್ನು ನೇರವಾಗಿ ಒಣ ಬಿತ್ತನೆ ಮಾಡುವ ಪದ್ಧತಿಯನ್ನು ಸಣ್ಣ ಹಿಡುವಳಿ ಹೊಂದಿದ ರೈತರಲ್ಲಿ ಪ್ರಚುರಪಡಿಸುತ್ತಿದೆ. ಹಸಿರೆಲೆ ಗೊಬ್ಬರದ ಮುಂದುವರಿಕೆಯಂತಿರುವ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ PMDS ವಿಧಾನ ಮಳೆಯಾಶ್ರಿತ ಪ್ರದೇಶಗಳ ಸಣ್ಣ ಹಿಡುವಳಿದಾರರಿಗೆ ಕೃಷಿ ವೆಚ್ಚವನ್ನು ಗಣನೀಯವಾಗಿ ತಗ್ಗಿಸುವ ಸುಸ್ಥಿರ ಮಾರ್ಗ ಎನ್ನುತ್ತಾರೆ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಯೋಜನಾ ನಿರ್ದೇಶಕ ಕೆ ರವಿ ಮೂಡಿಗೆರೆ.
3: ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ NABARD ಸಹಯೋಗದೊಂದಿಗೆ ಜೀವ ನೈಸರ್ಗಿಕ ಕೃಷಿ ಯೋಜನೆಯನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬುಕ್ಸಾಗರ ಬಿಸ್ಲೇಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ ಹೀಗೆ 2 ವರ್ಷಗಳಿಂದ ಅನುಷ್ಠಾನ ಮಾಡುತ್ತಾ ಇದೆ. ಮುಂಗಾರು ಪೂರ್ವ ಬಿತ್ತನೆ 1 ಎಕರೆಯಲ್ಲಿ ಸುಮಾರು 8-10 ಕೆಜಿ ಬೀಜಗಳನ್ನ ದ್ವಿದಳ ಧಾನ್ಯಗಳನ್ನ ಭೂಮಿಗೆ ಬಿತ್ತನೆ ಮಾಡಿ 40-65 ದಿವಸಗಳ ನಂತರ ಮತ್ತೆ ಭೂಮಿಗೆ ಸೇರಿಸುವ ಪ್ರಕ್ರಿಯೆಯನ್ನ PMDS ಅಂತ ಹೇಳಿ ಕರಿತೀವಿ. ಸಿರಿಧಾನ್ಯಗಳನ್ನ ತರಕಾರಿ ಬೀಜಗಳನ್ನು ಕೂಡ ಇದರಲ್ಲಿ ಸೇರಿಸಬಹುದು. ಬೇಸಿಗೆಯಲ್ಲಿ ಮಣ್ಣಿನ ಮೇಲೆ ಹಸಿರು ಹೊದಿಕೆಯನ್ನ ರಚನೆ ಮಾಡಲಾಗುತ್ತದೆ. ಮಣ್ಣಿನಲ್ಲಿ ತೇವಾಂಶ ಉಳಿಯುತ್ತೆ. ಎಲ್ಲಾ ರೀತಿಯ ಧಾನ್ಯಗಳನ್ನು ಮಿಶ್ರಣ ಮಾಡಿ ಹಾಕೋದ್ರಿಂದ ಮನೆಗೆ ಬೇಕಾಗುವ ಬೇಳೆಕಾಳುಗಳು ಕೂಡ ಸ್ವಲ್ಪ ಮಟ್ಟಿನಲ್ಲಿ ದೊರೆಯುತ್ತೆ.
1: ಶ್ರಾವಣ ಮಾಸದ ಪಂಚಮಿ ತಿಥಿಯಂದು ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ನಾಗರ ಪಂಚಮಿ ಹಬ್ಬ ನಾಗದೇವತೆಗಳ ಆರಾಧನೆಗೆ ತನ್ಮೂಲಕ ನಾಗಬನಗಳ ಸಂರಕ್ಷಣೆಗೆ ಮೀಸಲಾಗಿರುವ ಮಣ್ಣು ಪೂಜೆಯ ಸಾಂಪ್ರದಾಯಿಕ ಪ್ರಮುಖ ಹಬ್ಬ. ಈ ಹಬ್ಬ ಹಾವುಗಳ ಬಗ್ಗೆ ಭಕ್ತಿ, ರಕ್ಷಣೆಯ ಪಣ, ಪ್ರಕೃತಿಯ ಬಗ್ಗೆ ಗೌರವ ಮತ್ತು ವನ್ಯಜೀವಿಗಳೊಂದಿಗೆ ಶಾಂತಿಯುತ ಸಹಬಾಳ್ವೆ ಮಹತ್ವವನ್ನು ಪ್ರತಿನಿಧಿಸುತ್ತದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಧಾರವಾಡ ತಾಲೂಕು ದೇವರ ಹುಬ್ಬಳ್ಳಿಯ ಹಿರಿಯ ಜಾನಪದ ತಜ್ಞೆ ಡಾ ಪಾರ್ವತೆವ್ವ ಸಿದ್ದಪ್ಪ ಹೊಂಗಲ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನಾಗರ ಪಂಚಮಿಗೆ ನಾಗಪ್ಪಗ ಹಾಲು ಹೊಯ್ದು ಅಂದ್ರ ದೊಡ್ಡ ಖುಷಿ. ಹೆಣ್ಣು ಮಕ್ಳಿಗೆ ದೂರ ಇರ್ಲಿ ಲಗತ್ತಿರ್ಲಿ ತವ್ರ ಮನೆಯ ಹೆಣ್ಣು ಮಕ್ಳದ ಒಂದು ಸಡಗರ. ಮಳೆಗಾಲದಾಗ ಬರುವಂತ ಹಬ್ಬ ಈ ಹಬ್ಬಕ್ಕ ಉಂಡಿ ಉಸಿಳಿ ಅಳ್ಳು ಗುಳ್ಳವನ್ನ ಆಡೋದ್ರಿಂದ ಹಿಡ್ಕೊಂಡು ಅಳ್ಳು ಹುರ್ಕೊಂಡು ಮಣ್ಣು ತಂದು ಗುಳ್ಳವನ್ ಮಾಡಿ 4 ಗುಳ್ಳವ ಆತಂದ್ರ ನಾಗಪ್ಪ ಬರ್ತಾನ. ಅವಾಗ ತಂಗಿ ಕರೆಯಕ ಅಣ್ಣ ಹೋಗುವಾಗ ತಂಗಿ ಬರ್ಲಿಲ್ಲ ಅಂದ್ರ ಅಣ್ಣಗ ಕಷ್ಟಕ್ಕೆ ದಾರಿ ನೋಡ್ತಿರ್ತಾಳಲ್ಲ ನಾ

0: ಸಂಸ್ಥೆಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಹರ್ಷವರ್ಧನ್ ಶೀಲವಂತ್, ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೂಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಧಾರವಾಡ
2: ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ಸುಷಮಾ ಕುಮಾರಿ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಸಿಲಿಗುಡಿ ನಗರೆ ವರಿಷ್ಠೈ ಗೋರಖಾ ನೇತೃಭಿ ಸಹ ಮೇಲನಂ ಅಕರೋತ್. ವಾರ್ತಾಕಾರಸ್ಯ ಪಂಕಜ್ ಸಿಂಹಸ್ಯ ಅಧ್ಯಕ್ಷತಾಯಾಂ ಸಮಾಹ್ವಾನಾನಾಂ ಸಮಾಧಾನಾಯ ಉಚ್ಚಸ್ತರೀಯ ಸಮಿತ್ಯಾಃ ಘೋಷಣಾ ಅಪಿ ಜಾತಾ. ಸರ್ವಕಾರೇಣ ಚತುರ್ವರ್ಷೇಭ್ಯಃ ನ್ಯೂನ ಬಾಲಕಾನಾಂ ಕೃತೆ ಕ್ಲೋರ್ಫೆನಿರಾಮೀನ್, ಮೆಲಿಯೇಟ್ ತಥಾ ಫಿನೈಲೆ ಫ್ರೈನ್ ಹೈಡ್ರೋಕ್ಲೋರೈಡ್ ಇತ್ಯೇತೈಃ ಯುಕ್ತಾನಾಂ ಸರ್ವಾಣಿ ನಿಶ್ಚಿತ ಮಾತ್ರಾ ಸಂಯೋಜನಾನಿ ನಿರ್ಮಾಣೆ ವಿಕ್ರಯಣೆ ವಿತರಣೆ ಚ ಪ್ರತಿಬಂಧಂ ಸ್ಥಾಪಿತಂ. ಅದ್ಯ ಸಾಯಂಕಾಲೆ ಆಂಧ್ರಪ್ರದೇಶಸ್ಯ ವಿಶಾಖಪತ್ತನಂ ನಗರೆ ಬ್ರಿಕ್ಸ್ ಯುವ ಮಂತ್ರಿಣಾಂ ಸಭಾ ಆರಭ್ಯತೆ. ಭಾರತ ಸೋಮಾಲಿಯಾ ದೇಶೇನ ಸಹ ದ್ವಾವಿಂಶತಿಃ ಭಾರತೀಯ ನಾವಿಕೈಃ ಸಹ ವಿದೇಶೀಯ ಧ್ವಜಯುಕ್ತಯೋಃ ವಾಣಿಜ್ಯಿಕ ನೌಕಾಯಾನಯೋಃ ಅಪಹರಣಸ್ಯ ವಿಷಯೆ ಚರ್ಚಾಂ ಕರೋತಿ. ಅಪಿ ಚ BWF ಬ್ಯಾಡ್ಮಿಂಟನ್ ವಿಶ್ವಸ್ಪರ್ಧಾಯಾಂ ಭಾರತೀಯ ಮಹಿಳಾ ಡಬಲ್ಸ್ ಯುಗ್ಮಸ್ಯ ತ್ರಿಸಾ ಜಾಲಿ ಗಾಯತ್ರಿ ಗೋಪೀಚಂದಯೋಃ ತಥಾ ಚೀನ ದೇಶಸ್ಯ ಲಿಯು ಶೇಂಗ್ ಶು ಟೆನ್ ನಿಂಗ್ ಇತ್ಯೇತಯೋಃ ಮಧ್ಯೆ ಉಪಾಂತ್ಯ ಚಕ್ರೀಯ ಸ್ಪರ್ಧಾ ಸಂಪ್ರತಿ ನವದೆಹಲ್ಯಾಂ ಪ್ರಚಲತಿ. ವಾರ್ತಾಃ ವಿಸ್ತರೇಣ. ಪಶ್ಚಿಮ ಬಂಗಸ್ಯ ಪರ್ವತೀಯ ಕ್ಷೇತ್ರಾಣಾಂ ಸರ್ವೈಃ ಪಕ್ಷಧಾರಕೈಃ ಸಹ ಕೇಂದ್ರೀಯ ಮಂತ್ರಿಣಾ ಅಮಿತ್ ಶಾಹೇನ ಸಿಲಿಗುಡಿ ನಗರೆ ಉಪವೇಶನಂ ಏಕಂ ಕೃತಂ. ಅದ್ಯ ವಿಷಯೆ ಅಸ್ಮಿನ್ ನಿರ್ಣಯೋ ಅಯಂ ಜಾತಃ ಯತ್ ತತ್ರತ್ಯ ಪರ್ವತೀಯ ಕ್ಷೇತ್ರಾಣಾಂ ಸಮಾಹ್ವಾನಾನಾಂ ಸ್ಥಾಯೀಯ ಸಮಾಧಾನಾರ್ಥಂ ಪೂರ್ವ ಐಪಿಎಸ್ ಅಧಿಕಾರಿಣಃ ಪಂಕಜ ಸಿಂಹಸ್ಯ ನೇತೃತ್ವೇ ಏಕಸ್ಯಾಃ ಮಧ್ಯಸ್ಥ ಸಮಿತ್ಯಾಃ ಸಂರಚನಾ ಜಾತಾ. ಸಮಿತಿರಿಯಂ ಕೇಂದ್ರೀಯ ಕಾರ್ಯಾಲಯಂ ಪ್ರತಿ ಪ್ರತಿವೇದನಂ ಪ್ರೇಷಯಿಷ್ಯತಿ. ಸಿಲಿಗುಡಿ ನಗರಸ್ಯ ಸುಕಾರ ಕ್ಷೇತ್ರೇ ಅನುಷ್ಠಿತೆ ಅಸ್ಮಿನ್ ಉಪವೇಶನೆ ಪಶ್ಚಿಮ ಬಂಗಸ್ಯ ವಿಪಕ್ಷಿ ನೇತಾರಃ ಸುವೇಂದು ಅಧಿಕಾರಿ ಅನ್ಯೇ ಚ ಗಣಮಾನ್ಯ ಜನಾಃ ಉಪಸ್ಥಿತಾಃ ಆಸನ್. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಪ್ರೋಕ್ತಂ ಯತ್ ಭಾರತದೇಶೇನ ಲೈಸೆನ್ಸ್ ರಾಜ್ ಇತ್ಯಸ್ಯ ಕಾಲಾವಧೌ ಉತ್ಪಾದನ ದಂಡಿತಕರಣಸ್ಯ ಸ್ವೀಯ ದೃಷ್ಟಿಕೋಣೆ ಆಧಾರಭೂತ ಪರಿವರ್ತನಂ ವಿಹಿತಮಸ್ತಿ. ಸಾಂಪ್ರತಂ ತತ್ಸ್ಥಾನೆ ಪ್ರಾಶಾಸನಿಕ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ILPI ಇತ್ಯನೆಯ ಯೋಜನೆಯ ಮಾಧ್ಯಮೇನ ಪುರಸ್ಕೃತ ಕ್ರಿಯತೆ. ಪ್ರವರ್ತಮಾನ ವರ್ಷೀಯ ಇಕಾನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ಇತ್ಯಸ್ಮಾತ್ ಮಂಚಾತ್ ಸಂಬೋಧನೆ ಪ್ರಧಾನಮಂತ್ರಿ ಪ್ರೋಕ್ತವಾನ್ ಯತ್ ಪುರಾತನಿ ಪದ್ಧತಿ ಸಾಂಪ್ರತಿಕಿ ಪದ್ಧತಿತಃ ಭಿನ್ನಾ ವರ್ತತೆ. ಪ್ರಧಾನಮಂತ್ರಿಣಾ PLI ಯೋಜನಾಯಾಃ ಸಫಲತಾ ಅಪಿ ಚರ್ಚಿತಾ ಯತ್ರ ಸಾರ್ಧ ದ್ವಿಲಕ್ಷ ಕೋಟಿ ರೂಪ್ಯಕಾಣಾಂ ನಿವೇಶಃ ಜಾತಃ. ದ್ವಾವಿಂಶತಿ ಲಕ್ಷ ಕೋಟಿ ರೂಪ್ಯಕಾಣಾಂ ಉತ್ಪಾದನಂ ಕ್ರಯಣಂ ಪಂಚದಶ ಲಕ್ಷ ರೋಟಿ ರೂಪ್ಯಕಾಣಾಂ ನಿರ್ಯಾತಃ ಅಪಿ ಜಾತಃ. ಚತುರ್ದಶ ಲಕ್ಷಾಧಿಕಾನಿ ವೃತ್ಯವಸರಾಣಿ ಅಪಿ ಸೃಜಿತಾನಿ.
4: जहां पहले प्रोडक्शन बढ़ाने पर पनिशमेंट मिलता था वही आज हमारी सरकार प्रोडक्शन बढ़ाने पर इंसेंटिव दे रही है. PLI स्कीम की सक्सेस दुनिया देख रही है. सिर्फ इस एक योजना की वजह से करीब 2.5 लाख करोड़ रुपए का एक्चुअल इन्वेस्टमेंट हुआ है. 22 लाख करोड़ रुपए से ज्यादा का प्रोडक्शन और सेल्स हुई है. 15 लाख करोड़ रुपए से ज्यादा का एक्सपोर्ट हुआ है और 14 लाख से ज्यादा डायरेक्ट और इनडायरेक्ट जॉब बनी है.
3: श्री मोदी भारत देश अंतर्राष्ट्रीय समुदाय से आशा विकास से च उज्ज्वल स्थानम विद्यते इति अपि प्रतिपादितवान.
4: दुनिया में ग्रोथ को लेकर के कई तरह की चिंता

0: यस्य विरोधः करोति। BWF बैडमिंटन विश्व स्पर्धायां भारतीय महिला डबल्स युग्मस्य त्रिसा जाली गायत्री गोपी चंदयोः तथा चीन देशस्य लियू शेंगशू टेन निंग इत्येतयोः मध्ये उपांत्य चक्रीय स्पर्धा संप्रति नवदिल्ल्यां प्रचलति। इति वार्ताः।
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6:30.
2: ಪುಟ್ಟು, ಏ ಪುಟ್ಟು,
3: ಇಲ್ಲಿ ನೋಡಿ, ಇಲ್ಲಿ ಏನ್ ತಂದಿನ ನೋಡಿ ನಿನಗಾಗಿ.
2: ಯಾಕೆ ಪುಟ್ಟು, ನನ್ ಕೂಡ ಮಾತಾಡುದಿಲ್ಲ ನೀ?
4: ಏನು ಬನ್ನಿ ತಂದಿದ್ ಬೇಡ ಬೇಡ. ಸರಿ ದೂರ.
3: ನಿನಗ ಹೊಸ ಫ್ರಾಕು ಕೇಕು ಎಲ್ಲ ತಂದಿದ್ ನೋಡಿಲ್ಲ.
4: ನೀ ತಂದಿದ್ದೇನು ಬೇಡ.
3: ಯಾಕ ಅಷ್ಟೊಂದು ಬ್ಯಾಸರ ನನ್ ಮೇಲೆ?
4: ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸಿನ.
3: ಏ ರಾಣಿ
4: ಬಿಡು, ನನ್ ಕೈ ಬಿಡು, ದೂರ್ ಸರಿ. ಮನೆ ತುಂಬಾ ಚುಟ್ಟ ವಾಸಿನ ಸಾಕ ಹೋಗಿ ನೋಡಲ್ಲ. ಪಪ್ಪು ಸೈತ ಮೊದ್ಲೋಗಿ
3: ಇವತ್ತು ನನ್ ಕಣ್ತೀರಿ.
4: ಹಂಗ್ ಭಜನಾ.

0: चंपा चंपा ए चंपी
1: ಏನಾಗಿದೆ
0: ಈ ಚಂಪಿ ಎಲ್ಲಿ ಹೋಗ್ಲಿಕ್ಕೆ ದನ ಕಾಯಕಿ ಏ ಚಂಪಿ
1: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರೆ ಟಿವಿಯಾಗ ನೋಡಿದ್ರು ಅದೆಷ್ಟು ಚಂದ ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿಯವ್ರೆ
0: ಅಯ್ಯಯ್ಯಯ್ಯ ನಿನ್ನ ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ
1: ಏನಾಗಿದೆ
0: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ
1: ಒಲಿ ಮ್ಯಾಗ ಇದ ಹಾ ಇದ ಈಗ ಇಟ್ಟಿನ್ರಿ ಅತ್ತಿಯವ್ರೆ
0: ಟಿವಿ ಮುಂದ ಕೂಡೋದು ಬಿಡ ನಿನ್ನ
1: ಇಲ್ಲಿ ಇಡ್ರಿ ಅತ್ತಿಯವ್ರೆ ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ
0: ಲೇ ಪಾಳಿ ಹಚ್ಚಿ ರೊಕ್ಕ ಕೈಯಾಗಿ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ ಖಬರ್ ಐತೆ ನಾ ನಿನಗ ಮೈ ಮ್ಯಾಗ
1: ಟಿವಿ ಬೇಡ್ರಿ ಅತ್ತಿಯವ್ರೆ ಟಿವಿ ಬೇಡ್ರಿ
0: ಏ ಬಾಯ್ ತೆಗಿಬೇಡ ಇನ್ನ
1: ಅಯ್ಯೋ

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಅಯ್ಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ. ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ, ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ? ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
1: ಕೇಳಿದ್ರೆ ಈಗ ಸಮಯ 6:35. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕಾಣೆಯಾದ ಮಹಿಳೆಯ ಹೆಸರು ಸ್ವಾತಿ, ತಂದೆ ಚೆನ್ನಪ್ಪ, ಅಗಟಿಗೆ ವಯಸ್ಸು 18 ವರ್ಷ ಆಗಿದ್ದು 18 ದಿನ. ಉದ್ಯೋಗ, ಮನೆ ಕೆಲಸ, ಜಾತಿ ಹಿಂದೂ, ಪರ್ಸಾಕಿನ ಸುರಿಗಿ ಹಳ್ಳಿಯಿಂದ. 25 ಜುಲೈ 2026 ಮುಂಜಾನೆ 6 ಗಂಟೆಗೆ ಕಾಣೆಯಾಗಿರುತ್ತಾಳೆ. ಕಾಣೆಯಾದ ಮಹಿಳೆಯ ಚೆಹರೆಪಟ್ಟಿ ಹೀಗಿದೆ. ಕೋಲು ಮುಖ, ಉದ್ದ ಮೂಗು, ಮೈಯಿಂದ ಸದೃಢ ಹೊಂದಿದ್ದು ಗೋಧಿ ಮೈಬಣ್ಣ ಹೊಂದಿರುತ್ತಾಳೆ. ಅಂದಾಜು 5 ಫೂಟು 1 ಇಂಚು ಎತ್ತರವಿದ್ದು ಅವಳು ಮನೆಯಿಂದ ಹೋಗುವಾಗ ಟೀ ಶರ್ಟ್ ಹಾಗೂ ಪ್ಯಾಂಟ್ ಧರಿಸಿದ್ದು ಇರುತ್ತದೆ ಹಾಗೂ ಕನ್ನಡ ಭಾಷೆಗಳನ್ನು ಮಾತನಾಡುತ್ತಾಳೆ. ಈ ಪ್ರಕಾರ ಚೆಹರೆ ಪಟ್ಟಿ ಉಳ್ಳ ಮಹಿಳೆ ಬಗ್ಗೆ ಕಂಡುಬಂದಲ್ಲಿ ಹತ್ತಿರದ ಠಾಣಾ ಅಮಲ್ದಾರರು ಆರ್ಮೇಲ್ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಕೆಳಗರೆ ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:37 ಆಗುತ್ತಿದ್ದು ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು.

0: ಇದು ಆಕಾಶವಾಣಿ. ಸಮಯ ಸರಿಯಾಗಿ 6:37. ಇನ್ನು ಮುಂದೆ ಕೆಲವೊಂದು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ಅಕಾಲಿಕ ಮಳೆಗೆ ಮಿಂಚುಗಳು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ

0: ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಧಾರವಾಡದಲ್ಲಿ ಅತ್ಯಾಧುನಿಕ ಎನ್ ಜೆನ್ ಅಂಚೆ ಕಚೇರಿ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಮಿಳುನಾಡಿಗೆ ಕಬಿನಿ ಕೆಆರ್ಎಸ್ ಜಲಾಶಯಗಳಿಂದ ನೀರು ಬಿಡುಗಡೆ, ಹೊಗೇನಕಲ್ನಲ್ಲಿ ಕಾವೇರಿ ನದಿಯ ಒಳಹರಿವು ಹೆಚ್ಚಳ. ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 12ನೇ ತರಗತಿ ಶಿಕ್ಷಣ ಪೂರ್ಣಗೊಳಿಸಿ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿ ವೇತನ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ಈ ಯೋಜನೆಯಡಿ ಅರ್ಹ ವಿದ್ಯಾರ್ಥಿನಿಯರಿಗೆ 3 ವರ್ಷಕ್ಕೆ 30,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಎಂಜಿನಿಯರಿಂಗ್, ವೈದ್ಯಕೀಯ, ಬಿಎ, ಬಿಕಾಂ, ಬಿಎಸ್ಸಿ ಸೇರಿದಂತೆ ವಿವಿಧ ಪದವಿ ಹಾಗೂ ಉನ್ನತ ಶಿಕ್ಷಣದ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿನಿಯರು ಪ್ರಯೋಜನ ಪಡೆಯಬಹುದು. 3 ವರ್ಷದ ಕೋರ್ಸ್ 90,000, 4 ವರ್ಷದ ಕೋರ್ಸ್ಗೆ 120,000, ವೈದ್ಯಕೀಯ ಕೋರ್ಸ್ಗೆ 150,000 ರೂಪಾಯಿ ನೆರವು ದೊರೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಆದಾಯ, ಜಾತಿ, ಮೆರಿಟ್ ಸೇರಿದಂತೆ ಯಾವುದೇ ಮಾನದಂಡಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಾ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ದೃಷ್ಟಿಯಿಂದ ಚಿಂತಾಮಣಿಯಲ್ಲಿ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಅನುಭವ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅನುಭವ ಕೇಂದ್ರ ಲೋಕಾರ್ಪಣೆಗೊಳಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈಗಾಗಲೇ 102 ತಾಲೂಕುಗಳಲ್ಲಿ ಬರ ಪೀಡಿತ ಪ್ರದೇಶವನ್ನು ಅವಲೋಕನ ನಡೆಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವರದಿ ಬಂದ ಬಳಿಕ ಬರ ಪೀಡಿತ ಪ್ರದೇಶಗಳನ್ನು ಘೋಷಿಸಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಸದನದಲ್ಲಿ ಪ್ರತಿಭಟನೆ ನಡೆಸಲು ನಿಯಮಗಳಿದ್ದು ರಾಜಕೀಯ ಸರಿಯಲ್ಲ ಎಂದು ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ದಾರೆ. ರಾಜ್ಯದ ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಪ್ರತಿಪಕ್ಷಗಳಿಗೆ ಆಸಕ್ತಿಯಿಲ್ಲ ಎಂದು ಪರಮೇಶ್ವರ್ ದೂರಿದ್ದಾರೆ. ನೈಸ್ ರಸ್ತೆ ಯೋಜನೆ ದೇವೇಗೌಡರ ಕನಸಿನ ಕೂಸಾಗಿದ್ದು, ಬಳಿಕ ಆಡಳಿತಕ್ಕೆ ಬಂದ ಸರ್ಕಾರಗಳು ಕಂಪನಿ ಮಾಲೀಕರ ಮೂಲಕ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡಿವೆ ಎಂದು ಕೇಂದ್ರ ಉಕ್ಕು ಮತ್ತು ಭಾರೀ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಮಾತನಾಡಿದ ಅವರು, ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ 20 ವರ್ಷವಾದರೂ ಪರಿಹಾರ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೈಸ್ ಕಂಪನಿ ತನ್ನ ಯೋಜನೆ ಪೂರ್ಣಗೊಳಿಸುವ ಬದಲು ನ್ಯಾಯಾಲಯಕ್ಕೆ ಸರ್ಕಾರವನ್ನು ಎಳೆತರುವ ಮೂಲಕ ಮುಖಭಂಗ ಮಾಡಿದೆ ಎಂದು ದೂರಿದ್ದಾರೆ. ಕಾನೂನುಬಾಹಿರವಾಗಿ ಟೋಲ್ ವಸೂಲು ಮಾಡಲು ಅವಕಾಶ ನೀಡಲಾಗಿದೆ, ಸರ್ಕಾರದ ಅನುಮತಿ ಪಡೆಯದೆ ವರ್ಷದಿಂದ ವರ್ಷಕ್ಕೆ ಟೋಲ್ ದರ ಹೆಚ್ಚಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 111 ಕಿಲೋಮೀಟರ್ ರಸ್ತೆ ಯೋಜನೆಯಡಿ ಕೇವಲ 5 ಕಿಲೋಮೀಟರ್ ರಸ್ತೆ ನಿರ್ಮಿಸಿ ಟೋಲ್ ಸಂಗ್ರಹಿಸಲಾಗುತ್ತಿದೆ. ಇದುವರೆಗೆ ಸುಮಾರು 2,000 ಕೋಟಿ ರೂಪಾಯಿ ಟೋಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು, ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ ಎಂದು ಜನರಿಗೆ ಪ್ರಚೋದನೆ ನೀಡುವುದು ಸರಿಯಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜವಾಬ್ದಾರಿ ಸ್ಥಾನದಲ್ಲಿರುವ ಕುಮಾರಸ್ವಾಮಿಯವರು ಈ ರೀತಿ ಕರೆ ನೀಡಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಿಐಡಿ ಹಾಗೂ ಎಸ್ಐಟಿ ತನಿಖೆಯಲ್ಲಿ ನಾಗೇಂದ್ರ ಹೆಸರು ಇಲ್ಲ. ಸಿಬಿಐ ಹಾಗೂ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು 2ನೇ ಎಫ್ಐಆರ್ನಲ್ಲಿ ಅವರ ವಿರುದ್ದ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ವಿಷಯದ ಕುರಿತಂತೆ ಸದನದಲ್ಲಿ ಪ್ರತಿಪಕ್ಷಗಳು ಏಕೆ ಚರ್ಚೆ ಮಾಡುತ್ತಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಪ್ರತಿಪಕ್ಷಗಳನ್ನು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ ಜೆನ್ ಅಂಚೆ ಕಚೇರಿಯನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಅಂಚೆ ಇಲಾಖೆಯು ಸಾರ್ವಜನಿಕರಿಗೆ ಆಧುನಿಕ ಸೌಲಭ್ಯಗಳು, ಸುಧಾರಿತ ಮೂಲಸೌಕರ್ಯ ಹಾಗೂ ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈ ನೂತನ ಅಂಚೆ ಕಚೇರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಇಂಡಿಯನ್ ಪೋಸ್ಟ್ ದೇಶಾದ್ಯಂತ 100ಕ್ಕೂ ಹೆಚ್ಚು ಎನ್ ಜೆನ್ ಅಂಚೆ ಕಚೇರಿಗಳನ್ನು ಹೊಂದಿದ್ದು, ಈ ಯೋಜನೆಯಡಿ ಧಾರವಾಡದ ವಿದ್ಯಾಗಿರಿ ಕಚೇರಿಯು ರಾಷ್ಟವ್ಯಾಪಿ ವಿಸ್ತರಣೆಯ ಭಾಗವಾಗಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದ್ದಾರೆ. ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಈ ಅಂಚೆ ಕಚೇರಿ ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಬಿನಿ ಮತ್ತು ಕೃಷ್ಣರಾಜಸಾಗರ ಜಲಾಶಯಗಳಿಂದ ನಿರಂತರವಾಗಿ ನೀರು ಬಿಡುತ್ತಿರುವುದರಿಂದ ತಮಿಳುನಾಡಿನ ಹೊಗೆನಕಲ್ನಲ್ಲಿ ಇಂದು ಕಾವೇರಿ ನದಿಯ ಒಳಹರಿವು 12,000 ಕ್ಯೂಸೆಕ್ಗಳಿಗೆ ಏರಿದೆ. ಈ ನಡುವೆ ಪ್ರವಾಸಿಗರನ್ನು ರಕ್ಷಿಸಲು ಮುನ್ನೆಚ್ಚರಿಕಾ ಕ್ರಮವಾಗಿ ಧರ್ಮಪುರಿ ಜಿಲ್ಲಾಡಳಿತ ನಿಷೇಧ ಮುಂದುವರೆಸಿದೆ. ಕೇಂದ್ರ ಆಯೋಗದ ಸೂಚನೆ ಬಳಿಕ ರಾಜ್ಯ ಸರ್ಕಾರ ಕೆಆರ್ಎಸ್ ಮತ್ತು ಕಬಿನಿ ಅಣೆಕಟ್ಟುಗಳಿಂದ ಒಟ್ಟು 14,940 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು, ಈ ಏರಿಕೆ ಕಂಡುಬಂದಿದೆ. ಕೃಷ್ಣರಾಜಸಾಗರ ಜಲಾಶಯದ ಸಲಹಾ ಸಮಿತಿ ಸಭೆಯಲ್ಲಿ ಕಬ್ಬು, ಭತ್ತ ಹೊರತುಪಡಿಸಿ ಉಪ ಬೆಳೆಗಳನ್ನು ಬೆಳೆಯುವಂತೆ ಸರ್ಕಾರ ಸೂಚನೆ ನೀಡಿರುವುದನ್ನು ಖಂಡಿಸಿ ಮಂಡ್ಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರಾಗಿ ಗಂಜಿ ಸೇವಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ಮಂಜುನಾಥ್, ಪ್ರತಿದಿನ ಕೆಆರ್ಎಸ್ ಜಲಾಶಯದಿಂದ 12,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಮಾತ್ರ ಮಂಡ್ಯ ಜಿಲ್ಲೆಯ ರೈತರು ಉಪ ಬೆಳೆ ಬೆಳೆದರೆ ನೀರು ನೀಡಲಾಗುವುದು ಎಂದಿದ್ದಾರೆ. ನಮ್ಮ ನೀರನ್ನು ತಮಿಳುನಾಡಿಗೆ ನೀಡಿ ನಾವು ಏಕೆ ಉಪ ಬೆಳೆ ಬೆಳೆಯಬೇಕೆಂದು ಪ್ರಶ್ನಿಸಿದ್ದಾರೆ. ಇದನ್ನು ಖಂಡಿಸಿ ಇದೇ 26ರಂದು ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ ಎಂಬ ವರದಿಗಳು ಸತ್ಯಕ್ಕೆ ದೂರ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಂಬಂಧಪಟ್ಟ ಅಧಿಕಾರಿ ಸರ್ಕಾರದೊಂದಿಗೆ ಸಂವಹನ ನಡೆಸಿ ಕೌಟುಂಬಿಕ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರಜೆ ಕೋರಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ದೂರವಾಣಿ ಸಂಪರ್ಕದಲ್ಲಿ ಇಲ್ಲದ ಕಾರಣ ಅವರು ಎಲ್ಲಿದ್ದಾರೆ ಎಂಬ ಬಗ್ಗೆ ಗೊಂದಲ ಹಾಗೂ ಊಹಾಪೋಹಗಳಿಗೆ ಕಾರಣವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಕಟಿಸಲಾಗಿರುವ ಮೀಸಲಾತಿ ಪ್ರಕ್ರಿಯೆಯಲ್ಲಿ ಹಲವಾರು ಲೋಪಗಳಾಗಿದ್ದು ನಿಯಮಗಳನ್ನು ಪಾಲಿಸದೆ ಮೀಸಲಾತಿ ನಿಗದಿಪಡಿಸಲಾಗಿದೆ ಎಂದು ಜೆಡಿಎಸ್ ನಾಯಕರು ಆರೋಪಿಸಿದ್ದಾರೆ. ಹಾಸನದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರಾದ ಎಚ್ಡಿ ರೇವಣ್ಣ, ಎ ಮಂಜು, ಎಚ್ಕೆ ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೀಸಲಾತಿ ನಿಗದಿಪಡಿಸುವ ಮುನ್ನ ಜನರ ಅಭಿಪ್ರಾಯವನ್ನು ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ, ಸರ್ಕಾರ ಯಾವುದೇ ಅಭಿಪ್ರಾಯ ಸಂಗ್ರಹಿಸದೆ ಏಕಾಏಕಿ ಮೀಸಲಾತಿ ಪ್ರಕಟಿಸಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಒಂದು ವಾರದೊಳಗೆ ಮೀಸಲಾತಿ ಪ್ರಕ್ರಿಯೆಯನ್ನು ಸರಿಪಡಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ದರೂ ಸರ್ಕಾರ ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪರಿಸರ ಸಂರಕ್ಷಣೆಯೊಂದಿಗೆ ಜನರ ಹಿತಾಸಕ್ತಿ ಕಾಪಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಾಸಕ ಎಎಸ್ ಪೊನ್ನಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಪರಿಸರ ಹಾಗೂ ಪಶ್ಚಿಮಘಟ್ಟ ರಕ್ಷಣೆಯಾದರೆ ಮಾತ್ರ ನಾಡು ಉಳಿಸಿ ನೈಸರ್ಗಿಕ ಸಮತೋಲನ ಕಾಪಾಡಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಧಾರವಾಡದಲ್ಲಿ ಅತ್ಯಾಧುನಿಕ ಎನ್ ಜೆನ್ ಅಂಚೆ ಕಚೇರಿ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಮಿಳುನಾಡಿಗೆ ಕಬಿನಿ, ಕೆಆರ್ಎಸ್ ಜಲಾಶಯಗಳಿಂದ ನೀರು ಬಿಡುಗಡೆ, ಹೊಗೆನಕಲ್ನಲ್ಲಿ ಕಾವೇರಿ ನದಿಯ ಒಳಹರಿವು ಹೆಚ್ಚಳ. ಇಲ್ಲಿಗೆ ವಾರ್ತಾ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಕ್ಕೆ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವದ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿಯವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಹೈನುಗಾರಿಕೆಗೆ ಒಂದು ಮುಖ್ಯ ಕಸುಬು ಅಥವಾ ಉಪಕಸುಬು ಅನ್ನೋ ಒಂದು ವಿಚಾರ ಬಂದಾಗ ಸಾಕಷ್ಟು ಮಹತ್ವವನ್ನು ಈ ಇಲಾಖೆಗೆ ಈಗ ಕೊಡಲಾಗುತ್ತೆ. ಸಾಕಷ್ಟು ರೈತರು, ರೈತ ಮಕ್ಕಳು ಈ ಒಂದು ಉಪಕಸುಬನ್ನು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಹೈನುಗಾರಿಕೆ ಮತ್ತು ಹೈನು ತಳಿಗಳ ಬಗ್ಗೆ ನಾವು ಯಾವಾಗಲೂ ತಿಳ್ಕೊಳ್ಳೇಬೇಕು. ಹಾಗಿದ್ರೆ ಬನ್ನಿ, ಈ ಒಂದು ಹೈನುಗಾರಿಕೆ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ನಮಗೆ ಹೈನುಗಾರಿಕೆಯಲ್ಲಿ ಏನೇನು ತಿಳ್ಕೊಳ್ಬೇಕಾಗತ್ತೆ, ಅದಕ್ಕಿಂತ ಪೂರ್ವದಲ್ಲಿ ಹೈನು ತಳಿಗಳು ಯಾವ್ಯಾವ್ದು ಇದ್ದಾವೆ, ಆ ಎಮ್ಮೆ ತಳಿಗಳು ಯಾವ್ಯಾವುದು, ಆಕಳು ತಳಿಗಳು ಯಾವುದು, ಒಂದೊಂದಾಗಿ ಮಾಹಿತಿ ಮಾಡ್ಕೊಳ್ಳೋಣ. ಡಾಕ್ಟರ್ ನಾಗಮಣಿಯವರೇ, ಇನ್ನೊಮ್ಮೆ ತಮಗೆ ಸ್ವಾಗತ, ನಮಸ್ಕಾರ. ಹೇಳಿ ಡಾಕ್ಟರ್ ನಾಗಮಣಿಯವರೇ, ಇವತ್ತು ನಮ್ಮ ರೈತರು ಹೈನುಗಾರಿಕೆ ಇದನ್ನು ಭಾಳ ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದಾರೆ, ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಯಾವ್ಯಾವ ತಳಿಗಳಿದ್ದಾವೆ ಒಂದೊಂದಾಗಿ ಹೇಳಬೇಕು.
7: ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹೈನುಗಾರಿಕೆ ಒಂದು ದೀರ್ಘಾವಧಿ ಹಾಲು ಉತ್ಪಾದನೆ ಮಾಡುವಂಥ ಒಂದು ಕೃಷಿ ಅಥವಾ ಪಶು ಸಂಗೋಪನೆಯ ಒಂದು ಉಪಕಸುಬು ಅಥವಾ ಉದ್ಯಮ ಅಂತ ನಾವು ಹೇಳ್ಬೋದು. ಹೈನುಗಾರಿಕೆ ಜೊತೆಗೆ ಬೇರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಈ ಥರ ಬೇರೆ ಬೇರೆ ಉಪಕಸುಬುಗಳನ್ನ ಸಹ ನಮ್ಮ ರೈತ ಅಥವಾ ರೈತ ಬಾಂಧವರು ತಮ್ಮಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಯಾಕಂದರೆ ಮನೆಗೊಂದು ಮಗು ಇರುವ ಹಾಗೆ ಮನೆಗೊಂದು ಒಂದು ಹಸು ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ನಾವು ಸಾಕ್ಕೊಂಡಿರ್ತೀವಿ. ಯಾಕಂದರೆ ಅದೊಂದು ಉದ್ಯಮ ಥರ ಮಾಡ್ಕೊಂಡಿರ್ತೀವಿ, ಅದರಿಂದ ಒಂದು ಆದಾಯ ಬರುವಂಥ ಒಂದು ಉದ್ಯಮವನ್ನು ಮಾಡ್ಕೊಂಡಿರ್ತೀವಿ. ನಾವು ಹೈನುಗಾರಿಕೆನ ಒಂದು ವರ್ಷವಿಡೀ ನಿರಂತರ ಆದಾಯ ಕೊಡುವಂಥ ಉದ್ಯಮ ಅಂತ ಹೇಳ್ಬೋದು. ಏನಕ್ಕಂದರೆ ನಮಗೆ ಗೊತ್ತಿರ್ಬೋದು ಸರ್, ಈಗ ಕೃಷಿ ಬೆಳೆಗಳಲ್ಲಿ ಒಂದು ದರ ಕಡಿಮೆ ಆಗ್ಬೋದು, ಆದರೆ ಹಾಲಿನ ದರ ಎಂದಿಗೂ ಕಡಿಮೆ ಆಗೋದಿಲ್ಲ. ಆದ್ರಿಂದ ಹೈನುಗಾರಿಕೆನೇ ಒಂದು ಮುಖ್ಯ,
6: ಯಾವಾಗಲೂ ಬೇಕೇ ಬೇಕಲ್ಲ, ತೀರಾ ಅವಶ್ಯಕವಾದ ವಸ್ತು.
7: ಹೌದು, ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ನಾವು ಹಾಲನ್ನು ನಿರಂತರವಾಗಿ ಉಪಯೋಗಿಸ್ತಾನೆ ಇರ್ತೀವಿ. ಆದ್ರಿಂದ ಮುಖ್ಯವಾಗಿ ನಮ್ಮ ರೈತಾಪಿ ವರ್ಗದವರು ಈ ಹೈನು ತಳಿಗಳು ಯಾವುದು, ಅವು ಯಾವ ರೀತಿ ಇರುತ್ತೆ, ಯಾವ ರೀತಿ ಅವು ಒಂದು ಉತ್ಪಾದನೆ ಕೊಡುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಂಡಿರಬೇಕು. ನಾವು ಮುಖ್ಯವಾಗಿ ನೋಡೋದಾದರೆ ನಮ್ಮ ಭಾರತದಲ್ಲಿ ಪ್ರಮುಖವಾದ ಹೈನು ತಳಿಗಳು ಯಾವುದ್ಯಾವುದು ಅಂತಂದರೆ ದೇಶೀಯ ತಳಿಗಳು ಹೇಳ್ಬೋದು. ಯಾವ್ದಾದ್ರು ಅಂದರೆ ಗಿರ್ ಅಂತ ಹೇಳ್ಬೋದು, ಸಾಹಿವಾಲ್ ಅಂತ ಹೇಳ್ಬೋದು, ಸಿಂಧಿ ಅಂತ ಹಸುಗಳು, ಬೇರೆ ವಿಧ ವಿಧವಾದ ಹೈನು ತಳಿಗಳು ಇದ್ದಾವೆ. ಅದರಲ್ಲಿ ಸಾಹಿವಾಲ್ ತಳಿ ಅಂತೂ ಹಾಲಿನ ಉತ್ಪಾದನೆ, ಒಂದು ಸೂಲಿನಲ್ಲಿ ಹಾಲಿನ ಉತ್ಪಾದನೆ ಏನು ಇರುತ್ತೆ ಅಂದರೆ 1500 ರಿಂದ 1800 ಲೀಟರು ಅಂತ ಹೇಳ್ತೀವಿ. ನಾವು ಒಂದು ಸೂಲು ಅಂತ ತಗೊಳ್ಳೋದು ಯಾವುದು ಅಂದರೆ 305 ದಿನಗಳು ಕರಾವಿನ ದಿನಗಳನ್ನ ನಾವು ಒಂದು ಸೂಲು ಅಂತ ತಗೊಬೋದು. ಅದರದ ವಿಶೇಷತೆಗಳು ನೋಡೋದಾದರೆ ಅದು ಮೂಲ ಸ್ಥಾನ ಎಲ್ಲಿಂದ ಬಂದಿರೋದು ಅಂದರೆ ಪಂಜಾಬ್. ಈ ಸಾಹಿವಾಲ್ ಅನ್ನೋದು ಪಂಜಾಬಿಂದ ಬಂದಿದೆ, ಮತ್ತು ಕಂದು ಬಣ್ಣ ಇರುತ್ತೆ, ಮತ್ತು ಹಣೆ ಉಬ್ಬಾಗಿ ಇರುತ್ತೆ. ಅದೇ ರೀತಿ ನಾವು ಗಿರ್ ತಳಿ ನೋಡೋದಾದರೆ ಅದು ಸಹ ಕಂದು ಬಣ್ಣ ಇರುತ್ತೆ, ಅದರದ್ದು ಕಿವಿಗಳು ಮಾತ್ರ ಎಲೆ ಆಕಾರದಲ್ಲಿರುತ್ತೆ. ಮತ್ತು ಈ ತಳಿ ಸಹ ಹಾಲಿನ ಉತ್ಪಾದನೆ ಒಂದು ಸೂಲಿನಲ್ಲಿ 1200 ರಿಂದ 1800 ಲೀಟರ್ವರೆಗೂ ಹಾಲಿನ ಉತ್ಪಾದನೆ ಮಾಡುತ್ತೆ.

0: ಈ ತಳಿಯ ಒಂದು ಮೂಲ ಸ್ಥಾನ ಗುಜರಾತಿಂದ ಬಂದಿರುತ್ತೆ. ಆಮೇಲೆ ಇದು ಹೋರಿಗಳು ಸಹ ನಾವು ಬಳಕೆ ಮಾಡ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ ಈ ತಳಿ. ಇನ್ನೊಂದು ತಳಿ ಅಂತಂದರೆ ದೇವಣಿ ತಳಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ತಳಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ತಳಿಯಲ್ಲೂ ಸಹ ಹಾಲಿನ ಉತ್ಪಾದನೆ 1000 ರಿಂದ 1200 ಲೀಟರ್ ಹಾಲಿನ ಉತ್ಪಾದನೆ ಇರುತ್ತೆ. ಇದರ ಮೂಲ ಸ್ಥಾನ ಮಹಾರಾಷ್ಟ್ರದ್ದಾಗಿರುತ್ತೆ. ಲಾತೂರ್ ಅಂತ ಒಂದು ರಾಜ್ಯದಿಂದ ಈ ತಳಿ ಪ್ರಚಲಿತವಾಗಿರುತ್ತೆ. ಮತ್ತು ಇದರ ವಿಶೇಷತೆ ಹೇಗಿರುತ್ತೆ ಅಂತಂದರೆ, ನೋಡೋದಕ್ಕೆ ಬಿಳಿ ಮೈಬಣ್ಣ ಇರುತ್ತೆ, ಆಮೇಲೆ ಮುಖ ಮಾತ್ರ ಕಪ್ಪಾಗಿರುತ್ತೆ. ಇದು ಈ ತಳಿಯ ಒಂದು ವಿಶೇಷತೆ. ನಾವು ಮತ್ತೆ ಇನ್ನೂ ಒಂದು ತಳಿ ನೋಡ್ಬೋದು, ಸಾಮಾನ್ಯವಾಗಿ ಮಲೆನಾಡು ಗಿಡ್ಡ ಅಂತ ತಾವು ಕೇಳಿರ್ಬೋದು. ಅದರಲ್ಲಿ ಹಾಲಿನ ಉತ್ಪಾದನೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಆದರೆ ಈ ತಳಿಯ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇದು ಮೂಲ ಸ್ಥಾನ ಮಲೆನಾಡು ಪ್ರದೇಶದಿಂದ ಇರುತ್ತೆ. ಆಮೇಲೆ ಈ ತಳಿಯಲ್ಲಿ ಉತ್ಪಾದಿಸಲ್ಪಟ್ಟ ಹಾಲಂತೂ ಅದು ಔಷಧೀಯ ಗುಣಗಳಿರುತ್ತೆ. ಯಾಕಂದರೆ ಅಲ್ಲಿನ ಒಂದು ಔಷಧೀಯ ಸಸಿಗಳನ್ನು ಅವು ಮೇವು ತಿಂದಿರೋದ್ರಿಂದ ಸೊ ಆ ಔಷಧೀಯ ಗುಣಗಳು ಹಾಲಿನಲ್ಲಿ ಬರುತ್ತೆ. ಇದು ಮಲೆನಾಡು ಗಿಡ್ಡ ಅಂತ. ಇವೆಲ್ಲ ದೇಶೀಯ ತಳಿಗಳು. ಇನ್ನು ಸಾಮಾನ್ಯ
1: ದೇಶೀಯ ತಳಿಗಳ ಬಗ್ಗೆ ನಾವು ಹೇಳಬೇಕಂದ್ರೆ, ಇವು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಹಾಲನ್ನು ಕೊಡ್ತವೆ.
0: ಹೌದು ಸರ್.
1: ಈಗ ತಾವು ಹೇಳಿದ ಪ್ರಕಾರ ಈ ಗೀರ್ ತಳಿ,
0: ಸಾಹಿವಾಲ್,
1: ಸಿಂಧ್, ಈ ತಳಿಗಳು ರೈತರು ಒಂದು ಸಾಮಾನ್ಯ ನಿರ್ವಹಣೆ ಮಾಡಬೇಕಂದ್ರೆ ಎಷ್ಟು ಬೇಕಾಗುತ್ತೆ? ಒಂದು ಎರಡು ಜನ ಪರಿವಾರದಲ್ಲಿ ಒಂದು 4 ಜನ ಕುಟುಂಬ ನಡ್ಸ್ಕೊಂಡು ಹೋಗ್ಬೋದಾ?
0: ನಡ್ಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇವಕ್ಕೆ ಮೇವಿನ ಪೂರೈಕೆ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಇನ್ನ ಒಂದು ದೇಶೀಯ ತಳಿಗಳು ಬಿಟ್ಟರೆ ವಿದೇಶಿಯ ತಳಿಗಳು ಸಹ ಹೆಚ್ಚಾಗಿ ನೀವು ನೋಡ್ಬೋದು. ಯಾಕಂದ್ರೆ ನೀವು ನೋಡಿರ್ಬೋದು ಕಪ್ಪು ಬಿಳಿ ಬಣ್ಣ ಇರುವಂತ HF ತಳಿಗಳಾಗ್ಲಿ, ಜರ್ಸಿ ತಳಿಗಳು, ಅವು ಸಹ ಕಂದು ಬಣ್ಣ ಇರುತ್ತೆ. ಆದ್ರೆ ಆ ತಳಿಗಳ ಮೇವಿನ ಪೂರೈಕೆ ಜಾಸ್ತಿ ಇರುತ್ತೆ. ಅದೇ ರೀತಿ ಹಾಲಿನ ಉತ್ಪಾದನೆ ಸಹ ಜಾಸ್ತಿ ಇರುತ್ತೆ. ಅವಕ್ಕೆ ಹಾಲಿನ ಉತ್ಪಾದನೆ 3000 ರಿಂದ 5000 ಲೀಟರ್ ವರೆಗೂ ಹಾಲಿನ ಉತ್ಪಾದನೆ ಇರುತ್ತೆ ಒಂದು ಸೂಲಿನಲ್ಲಿ. ಆದ್ರೆ ಮೇವಿನ ಪೂರೈಕೆ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಇವು ವಿದೇಶಿಯ ತಳಿಗಳು, ನಮ್ಮ ತಳಿಗಳಲ್ಲ.
1: ಆದ್ರೆ ಒಂದಂದ್ರೆ ಡಾಕ್ಟರ್ ನಾಗಮಣಿಯವರು, ನಾವು ಗಮನಿಸಿದ್ದೇನೆಂದ್ರೆ ಈಗ ವಿದೇಶಿ ತಳಿಗಳು ಅವರು ಹೇಗೆ ಸಾಕ್ತಾರೆ ಅಂದ್ರೆ, ಅವರು ಕೊಡುವ ಒಂದು ಆಹಾರ ಮತ್ತೆ ಮೇವು ನಾವು ನಮ್ಮ ಭಾರತ ದೇಶದಲ್ಲಿ ಕೊಡುವಂತ ಆಹಾರದಲ್ಲಿ ವ್ಯತ್ಯಾಸ ಇದೆ.
0: ಹೌದು.
1: ಅವರು ನಾನ್ ವೆಜ್ ಮೇವನ್ನೇ ಕೊಡ್ತಾರೆ.
0: ಹೌದು.
1: ಆದ್ರೆ ನಾವು ಅವು ವಿದೇಶಿ ಹಸು ಆದ್ರೂ ಸಹಜ ಆಹಾರವನ್ನೇ ನಾವು ಕೊಡ್ತೇವೆ. ನಾನ್ ವೆಜ್ ಅಂತ ಏನು ಹೇಳ್ತೇವಲ್ಲ ನಾವು, ಮಾಂಸಾಹಾರವನ್ನು ನಾವು ಪ್ರಾಣಿಗಳಿಗೆ ತಿನ್ಸಲ್ಲ.
0: ಹೌದು.
1: ಹಾಗಾಗಿ ನಮ್ದು ಅದರಲ್ಲಿ ಸ್ವಲ್ಪ ನಾವು ಉಳಿಸ್ಕೊಂಡಿದ್ದೇವೆ.
0: ಹೌದು. ಇನ್ನೊಂದು ಹೇಳಬೇಕು ಅಂತಂದ್ರೆ ಸರ್, ವಿದೇಶಿ ತಳಿ ಅಂದ್ರೆ ಇದು ಪ್ಯೂರ್ ವಿದೇಶಿ ತಳಿ ಅಲ್ಲ, ಇದು ಮಿಶ್ರ ತಳಿಗಳಿರುತ್ತವೆ. ಯಾಕಂದರೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ವ್ಯತ್ಯಾಸ ತುಂಬ ಇರುತ್ತೆ. ಹಾಗಾಗಿ ಇಲ್ಲಿಗೆ ಅದು ಹೆಚ್ಚಾಗಿ ಒಕ್ಕೋಣೋದಿಲ್ಲ. ಇಲ್ಲಿನ ತಳಿಗಳ ಹೋರಿಯ ಒಂದು ವಿಧಾನಗಳ ಜೊತೆ ಕ್ರಾಸ್ ಬ್ರೀಡ್ ಮಾಡಿದಾಗ ಮಾತ್ರ ಬರುವಂಥ ತಳಿಗಳು ಇವು ಮಿಶ್ರ ತಳಿಗಳು. ಆದ್ದರಿಂದ ಇಲ್ಲಿನ ವಾತಾವರಣಕ್ಕೆ ಒಕ್ಕೊಳ್ಳುತ್ತೆ, ನಮ್ಮ ಒಂದು ಆಹಾರ ಪದ್ಧತಿಗೂ ಸಹ ಒಕ್ಕೊಳ್ಳುತ್ತೆ ಇವು.
1: ಈಗ ವಿದೇಶಿ ತಳಿಗಳು ಮತ್ತು ಸ್ವದೇಶಿ ತಳಿಗಳನ್ನು ನಾವು ಇವತ್ತು ಕೂಡೇ ಬೆಳೆಸ್ತಾ ಇದ್ದಾವೆ.
0: ಹೌದು ಸರ್.
1: ಹೌದಲ್ಲ. ಒಂದು ನಮ್ಮ ರೈತರಿಗೆ ಈ ಒಂದು ಹೈನುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಲಾಭ ತಗೋಬೇಕು, ಇನ್ನೂ ಜಾಸ್ತಿ ತಮ್ಮ ಕೃಷಿಯಲ್ಲಿ ಹಣ ಗಳಿಸ್ಬೇಕು, ಈ ಥರ ಇದ್ದವರಿಗೆ ಈಗ ನಾವು ವಿದೇಶಿ ತಳಿಗಳನ್ನು ಬಳಸೋದು ಜಾಸ್ತಿ ಆಗಿದೆ. ಹೌದಲ್ಲ. ಆದ ಸಂಕರ್ಣ ತಳಿಗಳನ್ನು ನಾವು ಬಳಸ್ತಾ ಇದ್ದೇವೆ. ಈಗ ನಾವು ಯಾವ ತಳಿಗಳನ್ನು ಬೆಳೆಸಿದರೆ ನಾವು ಸೂಕ್ತ ಅಂತೀರಿ ಡಾಕ್ಟರ್ ನಾಗಮಣಿಯವರೇ?
0: ಸರ್, ನಮ್ಮ ಇದಕ್ಕೆ ನಾವು ವಿದೇಶಿ ತಳಿಗಳನ್ನೇ ಬಳಸ್ಬೇಕು. ಯಾಕಂದರೆ ಹಾಲಿನ ಉತ್ಪಾದನೆ ನಾವು ಉದ್ಯಮದ ರೀತಿಯಲ್ಲಿ ನೋಡುವಾಗ ವಿದೇಶಿ ತಳಿಗಳಲ್ಲಿ HF ತಳಿ ತುಂಬ ಪ್ರಚಲಿತವಾಗಿದೆ. ಆಮೇಲೆ ಆ ತಳಿ ಹೆಚ್ಚು ಹಾಲಿನ ಉತ್ಪಾದನೆ ಚೆನ್ನಾಗಿ ಬರ್ತಿದೆ, ಹಾಗೂ ಹೆಚ್ಚು ಕರಾವುಗಳನ್ನು ಸಹ ತಗೋಬೋದು ಆ ಒಂದು ತಳಿಯಲ್ಲಿ. ಆಮೇಲೆ ನಿರ್ವಹಣೆ ಸಹ ತುಂಬ ಚೆನ್ನಾಗಿದೆ, ಹಾಗಾಗಿ ನಾವು ಆ ತಳಿಯನ್ನು ಹೆಚ್ಚಾಗಿ ಬಳಸ್ಬೋದಾಗಿದೆ. HF ತಳಿಗಳನ್ನು ಬಳಸ್ಬೋದಾಗಿದೆ.
1: ಅಂದರೆ ಈಗ HF ತಳಿ ನಿರ್ವಹಣೆ ನಾವು ಹೇಗೆ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ
0: ನಾವು ಹಾಲಿನಲ್ಲಿ ಪೋಷಕಾಂಶಗಳು ನೋಡಿರ್ತೀವಲ್ಲ ಸರ್, ಈಗ ಪೋಷಕಾಂಶಗಳು ಯಾವ್ದಾವ್ದು ಇರುತ್ತೆ, ಕೊಬ್ಬಿನಾಂಶ ಆಗಿರ್ಬೋದು, ಜೀವಸತ್ವಗಳಾಗಿರ್ಬೋದು, ಪ್ರೋಟೀನ್ ಅಂಶ ಆಗಿರ್ಬೋದು, ನೀರಿನ ಅಂಶ, ಪ್ರತಿಯೊಂದು ಹಾಲಿನಲ್ಲಿ ಹೇಗೆ ಸಂಪೂರ್ವಕವಾಗಿರುತ್ತೋ ಈಗ ನಾವು ಅವು ಕೊಡೋ ಆಹಾರನೂ ಸಹ, ಹಾಲು ಕೊಡುವಂಥ ರಾಸುಗಳಿಗೂ ಸಹ ಅದರ ಆಹಾರ ಸಂಪೂರ್ಣವಾಗಿ ಇರಬೇಕಾಗುತ್ತೆ. ನಾವು ಕೊಡುವಂಥ ಆಹಾರದಲ್ಲಿ ಎಲ್ಲ ಪ್ರೋಟೀನ್ ಅಂಶ ಇರಬೇಕು, ಕೊಬ್ಬಿನಾಂಶ ಇರಬೇಕು, ನಾರಿನಾಂಶ ಇರಬೇಕು, ಜೀವಸತ್ವಗಳಿರಬೇಕು, ಖನಿಜಾಂಶಗಳು, ಈ ಎಲ್ಲ ಅಂಶಗಳು ಇದ್ದಾಗೇನೆ ಅವು ಒಂದು ಸರಿಯಾದ ಪ್ರಮಾಣದಲ್ಲಿ ಹಾಲು ಅಥವಾ ಅದಕ್ಕೆ ಬೇಕಾಗ

0: ಇರುವಂಥ ಪೋಷಕಾಂಶಗಳನ್ನ ಕೊಡುವಲು ಸಾಧ್ಯ ಆಗುತ್ತೆ. ಆದ್ದರಿಂದ ಆ ಮೇವು ಅಥವಾ ಆಹಾರ ಕೊಡುವುದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್.
1: ಅಂದರೆ ನಾವೀಗ ಮನುಷ್ಯರು ಹೇಗೆ ಬ್ಯಾಲೆನ್ಸ್ಡ್ ಡೈಟ್ ಸಮತೋಲಿತ ಆಹಾರ ಅಂತ ನಾವು ಕೊಡ್ತೇವಲ್ಲ ಅಥವಾ ತಗೋತೇವಲ್ಲ, ಅದೇ ಥರ ಪ್ರಾಣಿಗಳಿಗೂ ಕೂಡ ಈಗ ಸಮತೋಲನ ಮೇವನ್ನು ನಾವು ಕೊಡಬೇಕಾಗುತ್ತೆ. ಏನು ಮೇವಲ್ಲಿ ಏನೇನು ಇರಬೇಕಾಗುತ್ತೆ, ಹುಲ್ಲು ಎಷ್ಟು ಇರಬೇಕಾಗುತ್ತೆ ಅಥವಾ ದಾಣಿ ಎಷ್ಟು ಇರಬೇಕಾಗುತ್ತೆ, ನೀರೆಷ್ಟು ಇರಬೇಕಾಗುತ್ತೆ?
0: ಹಾಂ ಸರ್, ಈಗ ಮೇವು ಅಂತ ತಗೊಂಡಾಗ ನಾವು ಅದರಲ್ಲಿ ಹಸಿರು ಮೇವು, ಒಂದು ಪ್ರತಿಯೊಂದು ಪ್ರಾಣಿಗೂ ನಾವು ಒಂದು ದಿನಕ್ಕೆ ಹಸಿರು ಮೇವು, ಒಣ ಮೇವು ಹಾಗೂ ದಾಣಿ ಮಿಶ್ರಣಗಳು ಮೂರನ್ನು ಸಮ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಅಥವಾ ಸರಿಯಾದ ಪೋಷಕಾಂಶವುಳ್ಳ ಹಾಲನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಮೇವು ತಗೊಂಡಾಗ ಹಸಿರು ಮೇವಲ್ಲಿ ತುಂಬ ವಿಧ ವಿಧವಾದ ಹಸಿರು ಮೇವುಗಳು ಇವೆ. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದಂತಹ ಹಸಿರು ಮೇವುಗಳಿರ್ತವೆ, ಅಲ್ಪಾವಧಿ ಹಸಿರು ಮೇವುಗಳಿರ್ತವೆ, ಅಂದರೆ ಬಹುವಾರ್ಷಿಕವಾಗಿ ಬೆಳೆಯೋಕ್ಕಾಗೋದಿಲ್ಲ. ಎರಡು ರೀತಿ ನೋಡ್ಬೋದು ನಾವು, ಬಹುವಾರ್ಷಿಕ ಬೆಳೆಗಳು ಅಥವಾ ದೀರ್ಘಾವಧಿ ಬೆಳೆಗಳು ಮತ್ತು ಏಕವಾರ್ಷಿಕ ಅಥವಾ ಏಕಕಟಾವು ಇರುವಂತಹ ಬೆಳೆಗಳನ್ನು ನೋಡ್ಬೋದು. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದು ಅಂತ ಅಂದರೆ ನೀವು ಗಿನಿ ಹುಲ್ಲು ಕೇಳಿರ್ಬೋದು, ನೇಪಿಯರ್ ಹುಲ್ಲು, ಅಂಜನ್ ಹುಲ್ಲು, ಸ್ಟೈಲೋ ಹೆಮಟಾ ಅಂತ ಇವೆಲ್ಲ ಹುಲ್ಲಿನ ಗುಂಪಿಗೆ ಸೇರಿದ ಅಂತ ಒಂದು ಹುಲ್ಲಿನ ತಳಿಗಳು. ಅದೇ ರೀತಿ
1: ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹುಲ್ಲುಗಳನ್ನು ಯಾವಾಗ ಬೆಳೀತಾರೆ ಅಂದರೆ ಹೆಚ್ಚು ಹೆಚ್ಚು ಪ್ರಾಣಿಗಳನ್ನು ನಾವು ನಿರ್ವಹಣೆ ಮಾಡಬೇಕಂದ್ರೆ ಇದು ಸೂಕ್ತ ಅಂತ.
0: ಹೌದು ಹೌದು. ಅದೇ ರೀತಿ ಅಲ್ಪಾವಧಿ ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳ್ಬೋದು, ಯಾವುದಂದ್ರೆ ಮೇವಿನ ಅಲಸಂದಿ ಕೇಳಿರ್ಬೋದು ನೀವು, ಮೇವಿನ ಸಜ್ಜೆ, ಇವೆಲ್ಲನೂ ಸಹ ನಾವು ಮೇವಿನ ಬೆಳೆಗಳಾಗಿ ಬೆಳಿಬೋದಾಗಿದೆ.
1: ಡಾಕ್ಟರ್ ನಾಗಮಣಿಯವರೇ, ಈಗ ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ಒಣ ಮೇವು, ಹಸಿ ಮೇವು ಮತ್ತೆ ಈಗ ದಾಣಿ ಉಪಯೋಗಿಸ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ಹೇಳಿ, ಈ ಮೂರು ವಸ್ತುಗಳು ನಮ್ಮ ಸಾಕು ಪ್ರಾಣಿಗಳಿಗೆ ಅದರಲ್ಲೂ ಗೋವು ಅಥವಾ ಎಮ್ಮೆಗೆ ಇದು ತೀರಾ ಅವಶ್ಯಕ ಅಲ್ಲ?
0: ಹೌದು ಸರ್. ಈಗ ನಾವು
1: ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ?
0: ನಾವು ಒಂದು ಹಸುಗೆ ಒಂದು ತೂಕ ಹಾಕಿದೆ ಅಥವಾ ಅಂದಾಜು ಲೆಕ್ಕ ಹಾಕಬೇಕು ಅಂತಂದರೆ 30% ಅಷ್ಟು ನಾವು ಹಸಿರು ಹುಲ್ಲು ಕೊಡಬೇಕಾಗುತ್ತೆ ಒಂದು ದಿನಕ್ಕೆ. ಅದೇ ರೀತಿ ಒಣಹುಲ್ಲು ಒಂದು 40% ಅಷ್ಟು ಕೊಡಬೇಕಾಗುತ್ತೆ. ಮತ್ತು ದಾಣಿ ಮಿಶ್ರಣಗಳು ನೀವು ಕೇಳಿರ್ಬೋದು, ಹಿಂಡಿ ಆಗಲಿ, ಬೂಸ ಆಗಲಿ, ಚಕ್ಕ ಈ ಥರ ದಾಣಿ ಮಿಶ್ರಣಗಳನ್ನು ಕೊಡಬೇಕಾಗುತ್ತೆ.
1: ಅದು ಹುರುಳಿಕಾಳನ್ನು ಜಾಸ್ತಿ ಕೊಡ್ತಾರಲ್ಲ?
0: ಹೌದು, ಹುರುಳಿಕಾಳು ಹೆಚ್ಚಾಗಿ ಅದು ಮೊಳಕೆ ಹೊಡೆದಿರೋ ಹುರುಳಿಕಾಳು ಕೊಟ್ಟರೆ ತುಂಬ ಒಳ್ಳೆಯದು. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಬೆಳೆ ಹುಳಿಕೆಗಳು ಕೊಡ್ತಾರೆ. ಅದರಲ್ಲಿ ಎಷ್ಟು
1: ಹುರುಳಿಕಾಳನ್ನು ಇದು ಕುದಿಸಿ ಬೇಯಿಸಿ ಕೊಡ್ತಾರೆ,
0: ಅದರಲ್ಲಿ ಒಂದು ಪೋಷಕಾಂಶಗಳಂದರೆ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹುರುಳಿಕಾಳನ್ನು ಕೊಡ್ಬೋದಾಗಿದೆ ಸರ್. ಅದನ್ನು ಮೊಳಕೆ ಹೊಡೆದು ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಅದರಲ್ಲಿ ನಾವು ಈ ಗರ್ಭಧರಿಸಿದ ಹಸುಗಳಿಗೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಕೊಟ್ಟಾಗ ಅವು ಒಂದು ಶಕ್ತಿಯುತ ಆಹಾರವನ್ನು ಪಡೆಯುತ್ತದೆ. ಅದೇ ರೀತಿ ಹಾಲು ಉತ್ಪಾದನೆಯೂ ಸಹ ಹೆಚ್ಚಾಗುತ್ತೆ ಸರ್.
1: ಈಗ ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ಮುಖ್ಯವಾಗಿ ನಮಗೆ ಮೇವಿನ ಲಭ್ಯತೆ, ಮೇವಿನ ಅವಶ್ಯಕತೆ ತುಂಬ ಮಹತ್ವ ವಹಿಸ್ತದೆ. ಮೇವು ಅಂದ ತಕ್ಷಣ ಏನೇನು ಬರ್ತದೆ ಅದ್ರ ಬಗ್ಗೆ ಹೇಳಿ.
0: ಈಗ ಮೇವು ಅಂತಾಗ ನಾನು ಆಗಲೇ ಹೇಳಿದಾಗೆ ಹುಲ್ಲುಗಳು, ಆ ರೀತಿ ಹುಲ್ಲುಗಳು ಸಹ ಬರುವೆ. ಅದೇ ರೀತಿ ಒಣಮೇವನ್ನು ಬರುತ್ತೆ, ಒಣಮೇವನ್ನು ಸಹ ನಾವು ರಾಸುಗಳಿಗೆ ನೀಡಬೇಕಾಗುತ್ತೆ. ಏನಕ್ಕೋಸ್ಕರ ಅಂತಂದರೆ ಸಾಮಾನ್ಯವಾಗಿ ನಾರಿನ ಅಂಶ ಬೇಕಾಗುತ್ತೆ ಹಸುಗಳಿಗೆ. ನಮಗೆ ಹೇಗೆ ನಾರಿನ ಅಂಶ ಬೇಕೋ ಅದೇ ರೀತಿ ಜೀರ್ಣಕ್ರಿಯೆಗೋಸ್ಕರ ನಾರಿನ ಅಂಶ ಬೇಕಾಗುತ್ತೆ. ಆದ್ದರಿಂದ ಒಣಮೇವನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ದಾಣಿ ಮಿಶ್ರಣಗಳು ಮತ್ತು ಖನಿಜಾಂಶಗಳು ತುಂಬ ಇಂಪಾರ್ಟೆಂಟ್. ಇವಾಗ ನಾವು ಜನರು ಅಷ್ಟೇ, ಸಾಮಾನ್ಯವಾಗಿ ವೈಟಮಿನ್ಸ್ ಕಡಿಮೆ ಇದೆ, ಮಿನರಲ್ಸ್ ಕಡಿಮೆ ಇದೆ ಅಂತ ನಮ್ಮ ವೈದ್ಯರು ಹೇಳ್ತಾ ಇರ್ತಾರೆ. ಅದೇ ರೀತಿ ರಾಸುಗಳಿಗೂ ಸಹ ಖನಿಜಾಂಶಗಳ ಒಂದು ಕೊರತೆ ಇರುತ್ತೆ. ಆ ಖನಿಜಾಂಶಗಳ ಪೂರೈಕೆಯೂ ಸಹ ಆಗಬೇಕಾಗುತ್ತೆ. ಸುಮಾರು ಒಂದು ಹಸುಗೆ 1-2 kg ಅಷ್ಟು ಖನಿಜಾಂಶದ ಪುಡಿ ನಮಗೆ ಡೈರಿಗಳಲ್ಲಿ ನೋಡಿರ್ಬೋದು ಸರ್, ಖನಿಜಾಂಶದ ಪುಡಿ ಅಂತ ಸಿಗುತ್ತೆ. ಅದನ್ನು ಸಹ ಒಂದು ಪೂರೈಕೆ ಮಾಡಬೇಕಾಗತ್ತೆ.
1: ಈಗ ಹಸಿ ಮೇವೆ ಇಡೀ ವರ್ಷನೂ ಸಿಗೋದಿಲ್ಲ ನಮ್ಮ ಪ್ರಾಣಿಗಳಿಗೆ.
0: ಹೌದು,
1: ಹಸಿ ಮೇವನ್ನು ಮತ್ತೆ ಇಡೀ ವರ್ಷ ಸಿಗಂಗೆ ಹೆಂಗೆ ಮಾಡಬೇಕು ಡಾಕ್ಟರ್ ರಾಗಮಾಡಿಯವರೇ?
0: ಹಸಿ ಮೇವು ಕೊರತೆ ಇದ್ದಾಗ ನಾವು ಒಣಮೇವು ಪುಷ್ಟೀಕರಣ ಅಂತ ಒಂದು ತಂತ್ರಜ್ಞಾನ ಮಾಡಿದ್ದಾರೆ ಸರ್. ಈಗ ನಮ್ಮ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಯೂನಿವರ್ಸಿಟಿಗಳ ಕಡೆಯಿಂದ. ಸೊ ಅದು ಉಪಯುಕ್ತವಾಗೂ ಇದೆ. ಈಗ ನಮಗೆ ಉತ್ತರ ಕರ್ನಾಟಕದ ಕಡೆ ಮಳೆ ಹೆಚ್ಚಾಗಿ ಬರೋದಿಲ್ಲ, ಆವಾಗ ಏನು ಮಾಡ್ತಾರೆ, ಈ ಒಣಮೇವನ್ನು ಪುಷ್ಟೀಕರಣ ಮಾಡ್ತಾರೆ ಅಂತ ಹೇಳ್ತಾರೆ. ಒಣಮೇವು ನಾವೇನು ಒಣಗಿಸಿ ಇಟ್ಟಿರ್ತೀವಲ್ಲ ಆ ಹುಲ್ಲನ್ನು, ಅದನ್ನು ಮೆದೆ ಥರ ಹಾಕ್ಬಿಟ್ಟು ಅದನ್ನು ಕಟ್ ಮಾಡಬೇಕು. 1-1.5 inch ಕಟ್ ಮಾಡಿಬಿಟ್ಟು ಅದಕ್ಕೆ ಪುಷ್ಟೀಕರಿಸಿದ ಅಂಶಗಳನ್ನ ಹಾಕಬೇಕು. ನಮ್ಮ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳೇ ಅಷ್ಟೇ ಸರ್, ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಉಪ್ಪು. ಅವು 100 kg ಹುಲ್ಲು ತೊಗೊಂಡ್ರೆ ಅದಕ್ಕೆ 1/2 kg ಅಷ್ಟು ಇವನ್ನ ಮೆದೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಕಟ್ಟಿ ಇಡ್ಬೋದು.

0: ಕಟ್ಟಿಟ್ಬಿಟ್ಟು ಅದನ್ನ ವರ್ಷ ಪೂರ್ತಿ ನಮ್ಗೆ ಯಾವಾಗ ಪೂರೈಕೆ ಸಿಗುತ್ತೋ ಹಸಿರು ಮೇವು ಅಲ್ಲಿವರೆಗೂ ನಾವು ಅದನ್ನ ಬಳಕೆ ಮಾಡಬಹುದು.
1: ಅಂದ್ರೆ ಒಂದೇ ಒಂದಂದ್ರೆ ಜೋಪಾನವಾಗಿ ಒಂದ್ ಕಡೆ ಇಟ್ಟಿರ್ಬೇಕು
0: ಅಷ್ಟಷ್ಟು
1: ಉಪ್ಪಿನಕಾಯಿ ಕೊಟ್ಟಂಗ ಪ್ರಾಣಿಗಳಿಗೆ ಕೊಡ್ತಾ
0: ಇರ್ಬೇಕು.
1: ಅವು ಕೂಡ ತುಂಬಾ ಇಷ್ಟ ಪಡ್ತಾ ತಿಂತಾ ಹೋಗ್ತಾರೆ.
0: ಹೌದು, ನಾವು ಬೆಲ್ಲ ಉಪ್ಪು ಎಲ್ಲ ರುಚಿ ತರ
1: ಹೌದು
0: ಮಾಡಿರ್ತೀವಿ, ಆದ್ರಿಂದ ಅದು ಚೆನ್ನಾಗಿ
1: ತುಂಬಾ ಇಷ್ಟಪಟ್ಟು ತಿಂತವೆ. ಅದೇ ತರ ಈಗ ಹಸಿ ಮೇವನ್ನ ಬಹಳ ದಿನ ಉಳಿಸ್ಕೊಳ್ಳೋ ಹಂಗು ಮತ್ತೆ ಹೊಸ ತಂತ್ರಜ್ಞಾನ ಬಂದಿರಬಹುದಲ್ಲ.
0: ಹೌದು ಸರ್, ಅದಕ್ಕೆ ಒಂದು ನೀವು ಕೇಳಿರೋದಾದ್ರೆ ರಸಮೇವು ಅಂತ ಹೇಳ್ತೀವಿ ನಾವು. ಯಥೇಚ್ಛವಾಗಿ ಹಸಿರು ಮೇವು ಬೆಳೆದಾಗ ಅದನ್ನ ಶೇಖರಿಸಿ ಇಡಕ್ಕಾಗಲ್ಲ, ಯಾಕಂದ್ರೆ ಅದ್ರಲ್ಲಿ ನೀರಿನಾಂಶ ಜಾಸ್ತಿ ಇರುತ್ತೆ,
1: ಮತ್ತೆ ಒಣಗೋಗ್ಬಿಡುತ್ತೆ
0: ಆದ್ರಿಂದ ಆ ಹಸಿರು ಮೇವನ್ನೇ ನಾವು ಶೇಖರಿಸಿ ಇಡುವಂತ ಒಂದು ಪದ್ಧತಿ ಇದೆ, ಅದನ್ನ ರಸಮೇವು ಅಂತ ಹೇಳ್ತೀವಿ. ಇವನು ಸಹ ಹಸಿರು ಹುಲ್ಲು ಇರುತ್ತಲ್ಲ ಅದನ್ನ ಕಟಾವು ಮಾಡಬೇಕು. ಕಟ್ ಮಾಡಿಬಿಟ್ಟು ಅದನ್ನ ನೀರಿನಾಂಶ ಹೋಗೋಕೆ ಒಂದು ಅರ್ಧ ಗಂಟೆವರೆಗೂ ಇಟ್ಟುಬಿಟ್ಟು ತುಂಡು ತುಂಡಾಗಿ ಕಟ್ ಮಾಡಬೇಕಾಗತ್ತೆ, ಅದನ್ನ ತಯಾರಿಕೆ ಮಾಡಬೇಕಾಗತ್ತೆ. ಆ ತುಂಡು ತುಂಡಾಗಿ ಕಟ್ ಮಾಡಿದ್ದನ್ನ ಒಂದು ರಸಮೇವದ ಚೀಲಗಳು ಅಂತ ಸಿಗುತ್ತೆ ನಿಮ್ಗೆ ಹೊರಗಡೆ, ಆ ರಸಮೇವು ಚೀಲನಲ್ಲಿ ಹಂತ ಹಂತವಾಗಿ ತುಂಬುತ್ತಾ ಹೋಗ್ಬೇಕು. ಮತ್ತೆ ಅದಕ್ಕೆ ಕೆಡದಿರ ಇರೋಂಗೆ ನಾವು ಉಪ್ಪಿನಾಂಶ ಅಥವಾ ಬೆಲ್ಲದಾಂಶ ಒಂಚೂರು ಸೇರಿಸ್ತಾ ಹೋಗ್ಬೇಕು. ಅದನ್ನ ಕಟ್ಟಿಬಿಟ್ಟು ಮೂತಿ ಎಲ್ಲ ಕಟ್ಟಿಡ್ಬೇಕು, ಅಂದ್ರೆ ಗಾಳಿ ಆಡ್ದಂಗೆ ಅದನ್ನ ಚೆನ್ನಾಗಿ ತುರುಕಿ ಕಟ್ಟಿಡ್ಬೇಕಾಗತ್ತೆ. ಕಟ್ಟಿಟ್ಟ ಆದ್ಮೇಲೆ ಅದನ್ನ ಎಷ್ಟು ದಿನ ಆದ್ಮೇಲೆ ಅದನ್ನ ಓಪನ್ ಮಾಡ್ಬೇಕು ಅಂತಂದ್ರೆ 45 ದಿನ ಆದ್ಮೇಲೆ ಓಪನ್ ಮಾಡ್ಬೇಕಾಗತ್ತೆ. ಆ ಬ್ಯಾಗ್ ಅನ್ನ ಓಪನ್ ಮಾಡಿದಾಗ ನಿಮ್ಗೆ ಸಿಹಿ ಹುಳಿ ಮಾವಿನ ಹಣ್ಣಿನ ವಾಸನೆ ಬರುತ್ತೆ. ಆ 45 ದಿನ ಆದ್ಮೇಲೆ ಹಸಿರು ಹುಲ್ಲಿರೋದು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ, ಅವನ್ನ ಸ್ವಲ್ಪ ಒಣಗಿಸಿಟ್ಟು ಮತ್ತೆ ಈ ಹಸುಗಳಿಗೆ ಹಾಕಿದಾಗ ಅದು ತುಂಬಾ ಚೆನ್ನಾಗಿ ತಿನ್ನುತ್ತೆ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳು ಸಿಗುತ್ತೆ. ಮತ್ತೆ ನಮ್ಮ ಹಸಿರು ಮೇವನ್ನ ನಾವು ಹೆಚ್ಚು ದಿನಗಳ ಕಾಲ ಶೇಖರಿಸಿ ಇಡ್ದಂಗೆ ಆಗುತ್ತೆ.
1: ಇದಲ್ಲದೆ ಡಾಕ್ಟರ್ ನಾಗಮಣಿ ಅವರೇ, ಈಗ ನಾವು ಮೇವು ಕೊರತೆ ಉಂಟಾಗುತ್ತೆ, ಮೇವು ನಮಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಈಗಿನ ದಿನದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಸುಧಾರಿತ ದಾರಿಯನ್ನ ಹುಡುಕಿದ್ದಾರೆ. ಏನಂದ್ರೆ ಈಗ ಕಾಳುಗಳನ್ನು ನೆನೆಸಿ ಸ್ವಲ್ಪ ದಿನ ಬಿಟ್ಟು ಈ ಪ್ರಾಣಿಗಳಿಗೆ ಕೊಡೋದು, ಅದು ತಾವು ಹೇಳಿದಂಗೆ ಈಗ ಹುರುಳಿ ಕಾಳನ್ನು ನೆನೆಸಿ ಅದನ್ನು ಮೊಳಕೆ ಬರಿಸಿ ಕೊಡೋದು, ಅದೇ ಥರ ಬೇರೆ ಬೇರೆ ಕಾಳುಗಳನ್ನು ಕೂಡ ಮೊಳಕೆ ಬರಿಸಿ ಕೊಡುವಂಥ ಪದ್ಧತಿ, ಅದ್ರ ಬಗ್ಗೆ ಹೇಳಿ.
0: ಹೌದು, ಅದನ್ನ ಆ ಪದ್ಧತಿನ ಏನು ಹೇಳ್ತಾರಂದ್ರೆ ಜಲಮೇವು ಉತ್ಪಾದನೆ ಅಂತ ಹೇಳ್ತೀವಿ ಸರ್. ಇದಕ್ಕೆ ಜಮೀನು ಬೇಕಾಗಿಲ್ಲ, ಮಣ್ಣು ಬೇಕಾಗಿಲ್ಲ, ಮತ್ತೆ ಜಾಗ ಬೇಕಾಗಿಲ್ಲ, ನಾವು ಮನೆ ಮುಂಗಡದಲ್ಲೇ ಇದನ್ನ ಬೆಳಿಬೋದಾಗಿದೆ. ಇದಕ್ಕೆ ಏನು ಬೇರೆ ಒಂದು ಮಿಷಿನರಿನೂ ಬೇಕಾಗಿಲ್ಲ, ಈ ಮನೆ ಒಡತಿಗಳು ಹೆಂಗಸರನ್ನೇ ಇದನ್ನ ಬೆಳಿಬೋದಾಗಿದೆ. ನಾವು ಸಣ್ಣ ಸಣ್ಣ ಹೋಲ್ಸ್ ಇರೋ ಟ್ರೇಸ್ನ ತಗೊಂಡ್ರೆ ಸಾಕು ಸರ್. ಅದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಮೊದಲು ಕಾಳು ಯಾವ್ದಾದ್ರು ಕಾಳು ಆಗ್ಬೋದು, ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ಅಥವಾ ಭತ್ತದ ಕಾಳು ಇರ್ಬೋದು, ಅಥವಾ ಹುರುಳಿ ಕಾಳು, ನಾನು ಹೇಳ್ದಂಗೆ ಹುರುಳಿ ಕಾಳುನು ಆಗ್ಬೋದು. ಇವನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಬಿಟ್ಟು ಆಮೇಲೆ ಮೊಳಕೆ ಒಡಿಸ್ಬೇಕು.
1: ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಹೇಗೆ, ಟ್ರೇದಲ್ಲಿ ಹಾಕ್ಬೇಕಾ ಇಷ್ಟಿಷ್ಟು ಅಂತಾನ?
0: ಹೌದು, ಇವಾಗ ನಾವು ಒಂದು ಕೆಜಿ ಅಷ್ಟು ಟ್ರೇ ತಗೊಂಡ್ರೆ ಅದಕ್ಕೆ 1/2 ಕೆಜಿ ಅಷ್ಟು ನಾವು ಕಾಳು ತಗೊಂಡ್ರೆ ಸಾಕು. 1 ಕೆಜಿ ಕೆಪಾಸಿಟಿ ಇರೋ ಅಂತ ಟ್ರೇನ್ ತಗೊಂಡ್ರೆ 1/2 ಕೆಜಿ ಕಾಳು.
1: ಮಣ್ಣು ಹಾಕಿ ಬೆಳಿಬಹುದಾ, ಮಣ್ಣು ಹಾಕದೇನು ಬೆಳಿಬಹುದಿಲ್ಲ,
0: ಮಣ್ಣೇ ಬೇಕಾಗಿಲ್ಲ ಸರ್. ಮಣ್ಣು ಬೇಕಾಗಿಲ್ಲ, ಜಾಗನು ಬೇಕಾಗಿಲ್ಲ, ಮನೆ ಮುಂದೆಗಡೆ ಜಾಗ ಇದ್ರೆ ಸಾಕು. ಮತ್ತೆ ನೀರಿನ ವ್ಯವಸ್ಥೆ
1: ಇರಬೇಕು,
0: ಅದಕ್ಕೆ ಪ್ರತಿ ಒಂದು 1 ಅವರ್ಗು ನಾವು ಅದು ನೀರನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಮೊಳಕೆ ಹೊಡೆದಿದ ಕಾಳನ್ನ ಅದು ನಿಮ್ಗೆ 1-2 ವಾರದೊಳಗಡೆನೆ ಆ ಕಾಳು
1: ಸಸಿಯಾಗಿ ಬಂದ್ಬಿಡುತ್ತೆ,
0: ಶುರು ಆಗ್ಬಿಡುತ್ತೆ.
1: ಹಸಿ ಹಸಿ ತರಕಾರಿನೇ, ಹಸಿ ಹಸಿ ಸಸ್ಯಗಳನ್ನೇ ನೀವು ನಿಮ್ಮ ಪ್ರಾಣಿಗಳಿಗೆ ಕೊಟ್ಟರೆ ಇಷ್ಟಪಟ್ಟು
0: ತಿಂತಾರೆ.
1: ಹಾಲಿನ ಉತ್ಪಾದನೆ ಕೂಡ ಈ ಒಂದು ಮೇವು, ಒಳ್ಳೆ ಮೇವು ಕೊಡೋದ್ರಿಂದ ಯಾವ ಪರಿಣಾಮ ಬೀರುತ್ತೆ ಡಾಕ್ಟರ್ ನಾಗಮಣಿ ಅವರೇ?
0: ಹಾಲಿನ ಉತ್ಪಾದನೆಯನ್ನು ಹೆಚ್ಚಾಗುತ್ತೆ ಸರ್. ಅಂದ್ರೆ ನಾವು ಅದಕ್ಕೆ ಬೇರೆ ಅಂಶಗಳನ್ನು ಕೊಡೋದಕ್ಕೆ ನಮ್ಮ ಒಂದು ಆದಾಯನ ಕಡಿಮೆ ಮಾಡ್ಬೋದು. ಅಂದ್ರೆ ನಾವು ಅದರ ಮೇಲೆ ಇನ್ವೆಸ್ಟ್ ಮಾಡ್ತೀವಲ್ಲ, ಆ ಈ ದುಡ್ಡನ್ನ ಕಡಿಮೆ ಮಾಡಿಬಿಟ್ಟು ಈ ಮನೆಗೆ ತರೋ ಕಾಳುಗಳನ್ನ ಬೆಳೆಸಿದಾಗ ಅದ್ರ ಒಂದು ಪರಿಣಾಮ ಪೋಷಕಾಂಶಗಳಲ್ಲಿ ಸಿಗುತ್ತೆ.
1: ಹಾಲು ನೀವು ಏನು ಖರ್ಚು ಮಾಡ್ತೀರಲ್ಲ, ಈಗ ದಾಣಿ ತರ್ತೀರಿ ಮಾರುಕಟ್ಟೆಯಿಂದ ತಗೊಂಡ್ಬರ್ತೀರಿ, ಅದೆಲ್ಲ ಅದ್ರದ್ದು ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ.
0: ಹೌದು, ಇವಾಗ ನೀವು ಕೇಳಿರ್ಬೋದು ಹೊರಗಡೆ ಹಿಂಡಿ ಬೂಸ ಇದೆಲ್ಲ ಒಂದೊಂದು ಕೆಜಿಗೆ ಸುಮಾರು
1: ಇರುತ್ತೆ.
0: ಹೌದು, ಆಮೇಲೆ ನೀವು ಡೈರಿ ಫೀಡ್ಸ್ ಅಂತಾನು ಕೇಳಿ, ಅದನ್ನು ಸಹ ಅದ್ರ ಒಂದು ಪೂರೈಕೆನು ನಾವು ಕಡಿಮೆ ಮಾಡ್ಬೋದು.
1: ದಾಣಿ ಫೀಡ್ಸ್ ಇವನ್ನೆಲ್ಲ ನೀವು ಕಡಿಮೆ
0: ಮಾಡ್ಕೋಬಹುದು,
1: ಇಲ್ಲೇ ನೀವು ತಯಾರು ಮಾಡ್ಕೋಬಹುದು. ಅದಕ್ಕೆ ವಸ್ತುಗಳಿಗಿಂತ ಆ ಪೀಡಿಸಿಗಿಂತ ಇದನ್ನ ಜಾಸ್ತಿ ನಿಮ್ಮ ಆಕಳು ಎಮ್ಮೆ ಇಷ್ಟಪಡ್ತವೆ.
0: ಹೌದು.
1: ಇದಲ್ಲದೆ ಡಾಕ್ಟರ್ ನಾಗಮಣಿ ಅವರೇ, ಇವತ್ತು ನಾವು ಹೈನುಗಾರಿಕೆ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಪ್ರಾಣಿ

0: ಗಳು ಗೋವು ಇರ್ಬೋದು ಮತ್ತು ಎಮ್ಮೆ ಇರ್ಬೋದು, ನಾವು ತೀರಾ ಮಕ್ಕಳ ಥರ ಪ್ರೀತಿ ಮಾಡಬೇಕಾಗುತ್ತೆ. ತುಂಬ ಆರೈಕೆಯಿಂದ, ಸ್ವಚ್ಛತೆಯಿಂದ, ಮತ್ತು ಕೊಟ್ಟಿಗೆನೂ ಕೂಡ ತುಂಬ ಪ್ರಾಮಾಣಿಕವಾಗಿ ಇಟ್ಕೋಬೇಕಾಗುತ್ತೆ. ಹೆಂಗೆ ನಾವು ಆರೈಕೆ ಮಾಡ್ಕೊಂಡು ಹೋದರೆ ನಮ್ಮ ಪ್ರಾಣಿಗಳು ಸದೃಢ ಆಗಿರಬೇಕು ಮತ್ತು ಜಾಸ್ತಿ ನಮಗೆ ಹಾಲನ್ನು ಕೊಡಬೇಕು.
1: ನೀವೇ ಹೇಳಿದಾಗೆ ಈಗ ಮಕ್ಕಳ ಆರೈಕೆ ಮಾಡಬೇಕು ಅಂತ ಹೇಳಿದೆಯಲ್ಲ ಸರ್, ಸೊ ಅದೇ ರೀತಿ ನಾವು ಮಕ್ಕಳನ್ನ ಹೇಗೆ ಆರೈಕೆ ಮಾಡ್ತೀವಿ, ಅವಕ್ಕೆ ದಿನ ಸ್ನಾನ ಮಾಡಿಸ್ತೀವಿ, ಹಸುಗಳಿಗಾದರೆ ನಾವು ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ಅವುಗಳಿಗೂ ಸಹ ಸ್ನಾನ ಮಾಡಿಸ್ಬೇಕು, ಆಮೇಲೆ ಅವುಗಳಿಗೆ ವಾಕಿಂಗ್ ಸಹ ಮಾಡಿಸ್ಬೇಕಾಗುತ್ತೆ. ನಾವು ಉತ್ಪಾದನೆ ಆಗಬೇಕು ಅಂತಂದ್ರೆ ಅವಕ್ಕೆ ಒಂದು ಪ್ರಶಾಂತವಾದ ಒಂದು ವಾತಾವರಣ ಬೇಕಾಗುತ್ತೆ.
0: ಮೈ ಮೇಲೆಲ್ಲ ಸೌರ್ಬೇಕು,
1: ಹೌದು,
0: ತಲೆ ಮುಟ್ಬೇಕು, ಬೆನ್ನು ಮುಟ್ಬೇಕು, ಕೆಚ್ಚಲು ಮುಟ್ಬೇಕು.
1: ನಾವು ಹೇಗೆ ಮಕ್ಕಳನ್ನ ಆರೈಕೆ ಮಾಡ್ತೀವೋ ಅದೇ ರೀತಿ
0: ನಮ್ಮ ಜೊತೆ ಹೊಂದ್ಕೊಂಡ್ಬಿಡ್ತಾವಲ್ಲ ಅವು.
1: ಹೌದು,
0: ನಾವು ಎಷ್ಟು ಅವ್ರ ಜೊತೆಗೆ ಅನ್ಯೋನ್ಯವಾಗಿರ್ತಾವೋ ಅವು ನಮ್ಮ ಜೊತೆ ಅಷ್ಟು
1: ಅನ್ಯೋನ್ಯವಾಗಿರುತ್ತೆ.
0: ಏ ನಮ್ಮ ಮನೆ
1: ಅವು ಸಂತೃಪ್ತಿ ಆದಾಗ ಹಾಲಿನ ಉತ್ಪಾದನೆನೂ ಚೆನ್ನಾಗಿ
0: ಅವು ನಮ್ಮನ್ನು ಗುರ್ತಾಡ್ಬಿಡ್ತಾವೆ. ಏ ನಮ್ಮ ಓನರ್ ಬಂದರು,
1: ಹೌದು ಸರ್,
0: ಏ ನಮ್ಮ ಮನೆಯವ್ರು ಬಂದರು ಅಂತ ನಾವು ಹೇಗೆ ಗುರ್ತ ಮಾಡ್ಕೋತೇವಲ್ಲ. ಹಾಗೂ ಪ್ರಾಣಿಗಳು ಕೂಡ ಏ ನಮ್ಮವ್ರು ಬಂದರು ಅದು ಏನೋ ಒಂದು ಅವು ಕರೀತಾವಲ್ಲ
1: ಬಾಂಧವ್ಯ ಬೆಳೆಯುತ್ತೆ.
0: ಅಂದ್ರೆ ತಮ್ಮ ಯಾರು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಮನೇಲಿ ಯಾರೋ ಬಂದ್ರು, ಅಪರಿಚಿತರು ಬಂದ್ರು, ಅವರು ಸರಿಯಾಗಿ ನೋಡಲ್ಲ, ಅವರು ಸಿಟ್ ಸಿಟ್ ಆಯ್ತವ. ಹೌದಲ್ಲ, ಪ್ರಾಣಿಗಳ ಒಂದು ಗುಣಗಳು ಹೆಂಗಿರ್ತವೆ, ಅವ್ರದ್ದು ಒಂದು ಬಿಹೇವಿಯರ್ ಅಂತವಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿ ಅವರೇ.
1: ಈಗ ನಾವು ಅದು ಹೆದರಿದ್ದಾಗ ನಾವು ಅದ್ರ ಹತ್ರ ಹೋಗ್ಬಾರ್ದು. ಅಂದ್ರೆ ಹೊಸಬ್ರು ಯಾರಾದ್ರೂ ಬಂದ್ರು ಅನ್ಕೊಳ್ಳಿ, ಸ್ವಲ್ಪ ಹೆದರ್ಕೊಳ್ಳುತ್ತೆ.
0: ಹೌದು,
1: ಈಗ ಮಕ್ಕಳು ಹಾಗೆ ಯಾರಾದ್ರೂ ಹೊಸಬ್ರು ಬಂದಾಗ ಹೆದರ್ಕೊಳ್ತಾರಲ್ಲ, ಅದೇ ರೀತಿ ಪ್ರಾಣಿಗಳು ಅಷ್ಟೇ. ಅವಕ್ಕೆ ಪರಿಚಿತ ಇದ್ರೆ ಮಾತ್ರನೇ ಅದು ಸ್ವಲ್ಪ ಸೌಮ್ಯವಾಗಿ ಇರೋದಕ್ಕೆ, ಇಲ್ಲಾಂದ್ರೆ ಹೆದರಿ ಅವಾಗ ಹಾಲಿನ ಉತ್ಪಾದನೆ ಕುಂಠಿತ ಆಗಕ್ಕೂ ಒಂದು ಕಾರಣ ಆಗುತ್ತೆ ಸರ್.
0: ಹಾಗಾಗಿ ಪ್ರಾಣಿಗಳ ಆರೈಕೆ. ಈಗ ಮತ್ತೆ ಪ್ರಾಣಿಗಳಿಗೆ ಈಗ ಎಮ್ಮೆ ಅಥವಾ ದಾನ ಇದ್ರೆ ಅವಕ್ಕೆ ನೀರಿನ ಪ್ರೋಕ್ಷಣೆ ಮಾಡ್ಬೇಕಾ ಅಥವಾ ನೀರಿನಲ್ಲಿ ಸ್ನಾನ ಮಾಡಿಸ್ಬೇಕಾ?
1: ಹೌದು ಸರ್, ಪ್ರತಿದಿನ ನಾವು ಹೇಗೆ ಸ್ನಾನ ಮಾಡ್ತೀವೋ ಅವಕ್ಕೂ ಅಷ್ಟೇ ಸ್ನಾನ ಮಾಡಿಸ್ಬೇಕು.
0: ಒಂದು ಸ್ನಾನದ ಸಮಯ ಅಂತ
1: ಇಡಬೇಕಾಗುತ್ತೆ. ಯಾಕಂದ್ರೆ ಈಗ ಅದು ಹೊರಗಡೆ ಓಡಾಡ್ಕೊಂಡ್ ಬಂದಿರುತ್ತೆ ಅಥವಾ ಸಗಣಿ ಹಾಕಿರುತ್ತೆ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ನಾವು ಹಾಲು ಕರೆಯೋ ಸಮಯದಲ್ಲಿ ಆ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲಿಗೆ ಹೋಗುತ್ತೆ. ಅವಾಗ ನೀವು ಕೇಳಿರ್ಬೋದು ಕೆಚ್ಚಲು ಬಾವು ಅಂತೆಲ್ಲ ಆಗಿರುತ್ತೆ. ಸೊ ಇದೆಲ್ಲ ಕಾರಣಕ್ಕೆ ಆ ಸ್ವಚ್ಛತೆ ತುಂಬಾ ಮುಖ್ಯ ಆಗುತ್ತೆ.
0: ಈಗ ಕೊಟ್ಟಿಗೆನ ಸಾಮಾನ್ಯವಾಗಿ ನಾವು ಎಷ್ಟು ಬಾರಿ ಸ್ವಚ್ಛಗೊಳಿಸಬೇಕಾಗುತ್ತೆ?
1: ದಿನಕ್ಕೆ ಎರಡು ಬಾರಿ ಆದ್ರೂ ಕೊಟ್ಟಿಗೆ ಸ್ವಚ್ಛತೆ ಮಾಡಲೇ ಮಾಡಬೇಕು.
0: ಅದು ಕಟ್ಟಿ ಸಾಕೋವಿದ್ರೆ,
1: ಹೌದು,
0: ಬಿಟ್ಟು ಸಾಕೋವಿದ್ರೆ,
1: ಬಿಟ್ಟು ಸಾಕೋವಿದ್ರೆ ಅದಕ್ಕೆ ಕೊಟ್ಟಿಗೆ ನೈಟ್ ಒಂದು ಟೈಮ್ ಮಾತ್ರ ಕೊಟ್ಟಿಗೆಗೆ ಬರುತ್ತೆ, ಇಲ್ಲ ಅಂತಂದ್ರೆ ಅದು ಹೊರಗಡೆ ಮೇಯಿಕೊಂಡು ಬಂದ್ಬಿಡುತ್ತೆ.
0: ನಿಮ್ದು ಹೊಲದಲ್ಲಿ ಸುತ್ತು ನೀವು ಬೇಲಿ ಹಾಕಿರ್ತೀರಿ ಅಂತ ಇಟ್ಕೊಳ್ರಿ, ಅದು ತನ್ನ ಪಾಡಿ ತಾನೇ ಇಲ್ಲಿ ನೀವಿರೋ ಜಾಗಕ್ಕೆ ಬಂದ್ಬಿಡುತ್ತೆ, ಮತ್ತೆ ಮೇವು ತಿನ್ನಕ್ ಹೋಗುತ್ತೆ.
1: ಹೌದು,
0: ಕಟ್ಟಿ ಬೆಳೆಸೋದು ಸರಿಯಾಗಿರುತ್ತಾ ಅಥವಾ ಬಿಟ್ಟು ಬೆಳೆಸೋದು?
1: ಬಿಟ್ಟು ಬೆಳೆಸೋದು ತುಂಬಾ ಒಳ್ಳೇದು ಸರ್, ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಆಹಾರನ ಅದೇ ಒಂದು ಚೂಸ್ ಮಾಡ್ಕೊಳತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಆದ್ರೆ ನಾವ್ ಏನ್ ಆಹಾರ ಹಾಕ್ತಿವೋ ಅದನ್ನ ಮಾತ್ರ ತಿನ್ಕೊಂಡಿರುತ್ತೆ. ಸೊ ಬಿಟ್ಟಾಗ ಅದು ಆಹಾರನ ಹುಡುಕೊಳ್ಳೋ ಒಂದು ವ್ಯವಸ್ಥೆ ಆಗುತ್ತೆ,
0: ಮಾಡ್ಕೊಳ್ಳುತ್ತೆ. ತುಂಬಾ ಸಂತೋಷ ಡಾಕ್ಟರ್ ನಾಗಮಣಿ ಅವರೇ, ಪ್ರಸ್ತುತ ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿ ಇವತ್ತು ನಮ್ಮ ರೈತರಿಗೆ ಹೈನು ತಳಿಗಳ ಬಗ್ಗೆ ತುಂಬ ಮಹತ್ವವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರಿರ್ತಾರೆ ಡಾಕ್ಟರ್ ನಾಗಮಣಿಯವರ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ಬೋದಾ?
1: ಸರಿ, 900-89-712.
0: ಇನ್ನೊಮ್ಮೆ,
1: 900-89-567-12.
0: ಧನ್ಯವಾದಗಳು, ನಮಸ್ಕಾರ.
1: ನಮಸ್ಕಾರ ಸರ್.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
3: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
2: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
3: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
2: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
3: ಮೊಬೈಲ್ ನಂಬರ್ 7387242525
2: ಅಥವಾ 9689646218.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
9: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
10: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
11: ಆತ್ಮೀಯ ಎಲ್ಲ ಕಿಸನಮಣಿ ಕೇಳುಗ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು. ಇಂದಿನ ಕಿಸನಮಣಿ ಕಾರ್ಯಕ್ರಮದಲ್ಲಿ ಕೇಳೋಣ ಚೌಡಿಕೆ ಪದಗಳನ್ನು. ರಾಮದುರ್ಗದ ಶ್ರೀಮತಿ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ತಂಡದವರಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
3: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
2: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
3: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
2: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
3: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
2: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
3: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
2: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.

0: ಆತ್ಮೀಯ ಕೇಳುಗರೆ, ಇದುವರೆಗೆ ಕಿಸರವಾಣಿ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತದಲ್ಲಿ ಚೌಡಿಕೆ ಪದಗಳನ್ನು ಕೇಳಿದಿರಿ. ಈ ಚೌಡಿಕೆ ಪದಗಳನ್ನು ಪ್ರಸ್ತುತಪಡಿಸಿದವರು ರಾಮದುರ್ಗದ ಶ್ರೀಮತಿ ದ್ಯಾಮವ್ವ ಯಮನಪ್ಪ ಮಾದರ ಹಾಗೂ ತಂಡದವರು. ಈ ಜನಪದ ಸಂಗೀತದೊಂದಿಗೆ ಇಂದಿನ ಕಿಸರವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ನಮ್ಮ ಇಂದಿನ ಕಿಸರವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ
1: 7:34. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿದೆ. ಇದು ಆಕಾಶವಾಣಿ. ಈಗೊಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವೀಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಎರಡು ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ನಾಳೆ ಆರಂಭ. ವಾರ್ತೆಗಳ ವಿವರ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕೆಲವು ಸಚಿವರು ಮತ್ತು ಬ್ರಿಕ್ಸ್ ದೇಶಗಳ ಹಿರಿಯ ಪ್ರತಿನಿಧಿಗಳೊಂದಿಗೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಬಳಿಯ ಐತಿಹಾಸಿಕ ತೋಟ್ಲಕೊಂಡ ಬೌದ್ಧ ಪರಂಪರೆಯ ಸ್ಥಳಕ್ಕೆ ಇಂದು ಭೇಟಿ ನೀಡಿದ್ದಾರೆ. ಮಹಾಸ್ತೂಪ, ಧ್ಯಾನ ಕೇಂದ್ರಗಳು, ಬಾವಿಗಳು ಮತ್ತು ಅಡುಗೆ ಮಾಡುತ್ತಿದ್ದ ಪ್ರದೇಶಗಳು ಸೇರಿದಂತೆ ಪ್ರಾಚೀನ ಬೌದ್ಧ ಅವಶೇಷಗಳನ್ನು ಪ್ರತಿನಿಧಿಗಳು ವೀಕ್ಷಿಸಿದರು. ಈ ಸ್ಥಳದ ಐತಿಹಾಸಿಕ ಮಹತ್ವ ಮತ್ತು ಶತಮಾನಗಳ ಹಿಂದೆ ಅಲ್ಲಿ ವಾಸಿಸುತ್ತಿದ್ದ ಬೌದ್ಧ ಸನ್ಯಾಸಿಗಳ ಜೀವನದ ಕುರಿತು ಅವರಿಗೆ ತಿಳಿಸಲಾಯಿತು. ತೋಟ್ಲಕೊಂಡದ ಶ್ರೀಮಂತ ಬೌದ್ಧ ಪರಂಪರೆಯನ್ನು ಕೇಂದ್ರ ಸಚಿವ ಮಾಂಡವೀಯ ಶ್ಲಾಘಿಸಿದರು. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಂಗವಾಗಿ ತೋಟ್ಲಕೊಂಡದಲ್ಲಿ ಡಾ ಮಾಂಡವೀಯ ಒಂದು ಸಸಿಯನ್ನು ನೆಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಎರಡು ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ್ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಮಯದಲ್ಲಿ ಡಾ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ದೇಶಾದ್ಯಂತ ವಂದೇ ಮಾತರಂ ರಾಷ್ಟೀಯ ಗೀತೆಯ ಕುರಿತು ಜಾಗೃತಿ ಮೂಡಿಸಲು ಮತ್ತು ಅದನ್ನು ಪಸರಿಸುವ ನಿಟ್ಟಿನಲ್ಲಿ ಬಿಜೆಪಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದೆ. ಪಕ್ಷದ ಹೊಸ ರಾಷ್ಟೀಯ ಕಾರ್ಯಕರ್ತನನ್ನು ನೇಮಕ ಮಾಡಿದ ನಂತರ ಮೊದಲ ಸಭೆಯಲ್ಲಿ ಈ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ನವದೆಹಲಿಯ ತಮ್ಮ ಕೇಂದ್ರ ಕಚೇರಿಯಲ್ಲಿ ವಂದೇ ಮಾತರಂ ಗಾಯನವನ್ನು ಮೊಟಕುಗೊಳಿಸಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಷ್ಟೀಯ ಗೀತೆಯ ಮನ್ನಣೆಯನ್ನು ಅಲ್ಲಗಳೆಯುವ ಕಾಂಗ್ರೆಸ್ ಪ್ರಯತ್ನ ಸಫಲವಾಗುವುದಿಲ್ಲ. ಮಹಾತ್ಮ ಗಾಂಧಿ ಕೂಡ ಒಂದೇ ಮಾತರಂ ಹಾಡುವ ಕುರಿತು ಮಾತನಾಡಿದ್ದರು. ಇದು ರಾಷ್ಟದ ಐಕ್ಯತೆಯ ಮಂತ್ರವಿದ್ದಂತೆ ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ಬೇರ್ಪಡಿಸುವ ಯಾವುದೇ ಅರ್ಥ ಹುದುಗಿಲ್ಲ ಎಂದು ಸಂಬಿತ್ ಪಾತ್ರ ಸ್ಪಷ್ಟಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಸುಖ್ನಾದಲ್ಲಿ ಹಿರಿಯ ಗೂರ್ಖಾ ನಾಯಕರೊಂದಿಗೆ ಪ್ರಮುಖ ಸಭೆ ನಡೆಸಿದರು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ದಾರ್ಜಿಲಿಂಗ್ ಲೋಕಸಭಾ ಸಂಸದ ರಾಜು ಬಿಸ್ತಾ, ಸಭೆಯು ಫಲಪ್ರದವಾಗಿದ್ದು ಎಲ್ಲಾ ಗೂರ್ಖಾ ನಾಯಕರು ತಮ್ಮ ಸಮಸ್ಯೆಗಳನ್ನು ರಚನಾತ್ಮಕವಾಗಿ ಮಂಡಿಸಿದ್ದಾರೆ ಎಂದು ಹೇಳಿದರು. ಸಭೆಯಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಸಹ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಬದ್ದತೆಯನ್ನು ವ್ಯಕ್ತಪಡಿಸಿದರು. ಸಭೆಯ ನಂತರ ಬಿಎಸ್ಎಫ್ನ ಮಾಜಿ ನಿರ್ದೇಶಕ ಹಾಗೂ ಉಪರಾಷ್ಟೀಯ ಭದ್ರತಾ ಸಲಹೆಗಾರರಾದ ಸಂಧಾನಕಾರ ಪಂಕಜ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು ಎಂದು ಸಚಿವ ಅಮಿತ್ ಶಾ ಘೋಷಿಸಿದರು. ಕೇರಳದ ಕೊಚ್ಚಿ ಮೂಲದ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಭಾರತೀಯ ನೌಕಾಪಡೆಗೆ 3ನೇ ಆಳವಿಲ್ಲದ ನೀರಿನ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಮ್ಯಾಂಗ್ರೋಲ್ ಅನ್ನು ಹಸ್ತಾಂತರಿಸಿದೆ. ಈ ಹಡಗು ಶೇಕಡ 80ಕ್ಕಿಂತ ಹೆಚ್ಚು ಸ್ಥಳೀಯ ತಂತ್ರಜ್ಞಾನವನ್ನು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಕರಾವಳಿಯಲ್ಲಿ ಜಲಾಂತರ್ಗಾಮಿ ವಿರೋಧಿ ಯುದ್ದ ಕಾರ್ಯಾಚರಣೆಗಳು, ನೀರೊಳಗಿನ ಕಣ್ಗಾವಲು, ಕಡಿಮೆ ತೀವ್ರತೆಯ ಸಮುದ್ರ ಕಾರ್ಯಾಚರಣೆಗಳು ಮತ್ತು ಗಣಿ ಯುದ್ದ ಸಾಮರ್ಥ್ಯಗಳಿಗೆ ಸಜ್ಜುಗೊಂಡಿದೆ. ಈ ಹಡಗನ್ನು ವಾಟರ್ ಜೆಟ್ಗಳಿಂದ ನಡೆಸಲಾಗುತ್ತದೆ ಮತ್ತು ಅತ್ಯಾಧುನಿಕ ಟಾರ್ಪಿಡೋಗಳು, ಜಲಾಂತರ್ಗಾಮಿ ವಿರೋಧಿ ರಾಕೆಟ್ಗಳು ಜೊತೆಗೆ ಸುಧಾರಿತ ರಡಾರ್ಗಳು ಮತ್ತು ಸೋನಾರ್ಗಳನ್ನು ಇದು ಹೊಂದಿದೆ. ಈ ಹಡಗು ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಬೆಳೆಯುತ್ತಿರುವ ಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಸಮಾಧಾನ ಸಮಾರೋಹ ಉಪಕ್ರಮದಡಿ ಕೈಗೊಳ್ಳಲಾದ 3 ದಿನಗಳ ವಿಶೇಷ ಲೋಕ್ ಅದಾಲತ್ನ ಮೊದಲ ದಿನದಲ್ಲೇ ಸರ್ವೋಚ್ಚ ನ್ಯಾಯಾಲಯ ಸುಮಾರು 400 ವ್ಯಾಜ್ಯಗಳನ್ನು ಪರಿಹರಿಸಿದೆ. ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ವೈವಾಹಿಕ ಪ್ರಕರಣ, ಆಸ್ತಿ ವಿವಾದ, ಮೋಟಾರು ವಾಹನ ಅಪಘಾತ, ಭೂ ಒತ್ತುವರಿ ವಿವಾದ, ತೆರಿಗೆ ವಿವಾದ, ಸೇವೆ ಮತ್ತು ಕಾರ್ಮಿಕ ವ್ಯಾಜ್ಯಗಳು ಇವುಗಳಲ್ಲಿ ಪ್ರಮುಖವಾದವು. ನ್ಯಾಯ ಒದಗಿಸುವಿಕೆ ವ್ಯವಸ್ಥೆಯ ಪ್ರಮುಖ ಪಾತ್ರವಾದ ಮಧ್ಯಸ್ಥಿಕೆ ಮತ್ತು ಇತರ ಪರಿಹಾರ ವಿಧಾನಗಳನ್ನು ಬಳಸಿ ಈ ಉಪಕ್ರಮದ ಮೂಲಕ ಪ್ರಕರಣಗಳ ಇತ್ಯರ್ಥವನ್ನು ಮುಂದುವರಿಸಲಾಗುವುದು ಎಂದು ಸರ್ವೋಚ್ಚ ನ್ಯಾಯಾಲಯ ತಿಳಿಸಿದೆ. 16 ವಿಶೇಷ ಲೋಕ್ ಅದಾಲತ್ ಪೀಠಗಳಲ್ಲಿ 600 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಪ್ರತಿ ಪೀಠದಲ್ಲೂ 2 ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹಿರಿಯ ವಕೀಲರು ಮತ್ತು ಇತರ ನ್ಯಾಯವಾದಿಗಳ ಸಹಯೋಗದೊಂದಿಗೆ ತ್ವರಿತ ಪ್ರಕರಣ ಇತ್ಯರ್ಥಕ್ಕಾಗಿ ಲೋಕ್ ಅದಾಲತ್ಗಳು ಕಾರ್ಯನಿರ್ವಹಿಸುತ್ತಿವೆ. ವಿಶೇಷ ಡಾಲರ್ ರೂಪಾಯಿ ವಿದೇಶಿ ವಿನಿಮಯ ಸ್ವಾಪ್ ಸೌಲಭ್ಯವು 2026 ಆಗಸ್ಟ್ 21 ವೇಳೆಗೆ 72.85 ಬಿಲಿಯನ್ ಅಮೆರಿಕನ್ ಡಾಲರ್ ವಿದೇಶಿ ವಿನಿಮಯ ಹರಿವನ್ನು ಪಡೆದುಕೊಂಡಿದೆ ಎಂದು

0: ಮತ್ತು ಇತರ ನ್ಯಾಯವಾದಿಗಳ ಸಹಯೋಗದೊಂದಿಗೆ ತ್ವರಿತ ಪ್ರಕರಣ ಇತ್ಯರ್ಥಕ್ಕಾಗಿ ಲೋಕ್ ಅದಾಲತ್ಗಳು ಕಾರ್ಯನಿರ್ವಹಿಸುತ್ತಿವೆ. ವಿಶೇಷ ಡಾಲರ್ ರೂಪಾಯಿ ವಿದೇಶಿ ವಿನಿಮಯ ಸ್ವಾಪ್ ಸೌಲಭ್ಯವು 2026 ಆಗಸ್ಟ್ 21 ವೇಳೆಗೆ 72.85 ಬಿಲಿಯನ್ ಅಮೆರಿಕನ್ ಡಾಲರ್ ವಿದೇಶಿ ವಿನಿಮಯ ಹರಿವನ್ನು ಪಡೆದುಕೊಂಡಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ತಿಳಿಸಿದೆ. ಒಟ್ಟು ಹರಿವಿನ ಪೈಕಿ ವಿದೇಶಿ ಕರೆನ್ಸಿ ವಿದೇಶಿ ಬ್ಯಾಂಕ್ ಠೇವಣಿಗಳು ಗರಿಷ್ಠ ಪಾಲು ಹೊಂದಿದ್ದು ಅವುಗಳ ಮೊತ್ತ 65.4 ಬಿಲಿಯನ್ ಅಮೆರಿಕ ಡಾಲರ್ಗಳಷ್ಟಾಗಿದೆ. ಇದೇ ವೇಳೆ ವಿದೇಶಿ ಕರೆನ್ಸಿ ಸಾಲಗಳು 4.86 ಬಿಲಿಯನ್ ಅಮೆರಿಕ ಡಾಲರ್ ಹಾಗೂ ಬಾಹ್ಯ ವಾಣಿಜ್ಯ ಸಾಲಗಳು 2.59 ಬಿಲಿಯನ್ ಅಮೆರಿಕ ಡಾಲರ್ ಕೊಡುಗೆ ನೀಡಿವೆ. ಈ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ದೇಶಕ್ಕೆ ಅಗತ್ಯವಿದ್ದಷ್ಟು ವಿದೇಶಿ ವಿನಿಮಯ ಹರಿದು ಬಂದಿದ್ದರಿಂದ ಇದರ ಅವಧಿಯನ್ನು 1 ತಿಂಗಳು ಕಡಿತಗೊಳಿಸಲಾಯಿತು. ಈ ಯೋಜನೆಯು ಎಫ್ಸಿಎನ್ಆರ್ಬಿ ಠೇವಣಿಗಳಿಗೆ 2026 ಆಗಸ್ಟ್ 31 ಮುಕ್ತವಾಗಿರುತ್ತದೆ. ಭಾರತದ ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರವೇಶ ಮತ್ತು ಪ್ರಯೋಜನ ಹಂಚಿಕೆ ಕಾರ್ಯವಿಧಾನದ ಅಡಿಯಲ್ಲಿ ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರವು 2.82 ಕೋಟಿ ರೂಪಾಯಿಗಳನ್ನು ರಾಜ್ಯಗಳಿಗೆ ವಿಸ್ತರಿಸಿದೆ. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವು ವಿತರಿಸಿದ ಮೊತ್ತದಲ್ಲಿ 2.80 ಕೋಟಿ ರೂಪಾಯಿಗಳನ್ನು 27 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದೆ. ಕರ್ನಾಟಕದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ 2.01 ಲಕ್ಷ ರೂಪಾಯಿಗಳನ್ನು ಇದೇ ಸಮಯದಲ್ಲಿ ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಮಾಡಲಾದ ಹಣವನ್ನು ಜನರ ಜೀವ ವೈವಿಧ್ಯ ನೋಂದಣಿಗಳ ದಾಖಲೀಕರಣ ಮತ್ತು ನವೀಕರಣ, ಜೀವ ವೈವಿಧ್ಯ ಸಂರಕ್ಷಣೆ, ಕ್ಷೀಣಿಸಿದ ಪರಿಸರ ವ್ಯವಸ್ಥೆಗಳ ಪುನಃಸ್ಥಾಪನೆ, ಜೀವ ವೈವಿಧ್ಯ ಪರಂಪರೆಯ ತಾಣಗಳ ಬಲವರ್ಧನೆ ಮತ್ತು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳ ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವಾರು ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಗಡಿ ರಾಜ್ಯವಾದ ಪಂಜಾಬ್ನಲ್ಲಿ ಭಾರತೀಯ ಸೇನೆಯು ಅತ್ಯಾಧುನಿಕ ಡ್ರೋನ್ಗಳ ತನ್ನ ಮೊದಲ ತುಕಡಿಯಾದ ಬಾಟ್ ಬೆಟಾಲಿಯನ್ ಅನ್ನು ಸ್ಥಾಪಿಸಿದೆ. ಆಕಾಶದಲ್ಲಿ ಸೇನೆಯ ಕಣ್ಣುಗಳಾಗಿ ಕಾರ್ಯನಿರ್ವಹಿಸುವ ಈ ತುಕಡಿಯು ವೈಮಾನಿಕ ಚುರುಕುತನ, ತುರ್ತು ಸ್ಪಂದಿಸುವಿಕೆ ಮತ್ತು ಯುದ್ದಭೂಮಿ ಸಹಾಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹದಗೆಡುತ್ತಿರುವ ಪರಿಸ್ಥಿತಿಯ ನಡುವೆ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿ 70 ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ಉಂಟಾಗುವ ರಕ್ತಪಾತವನ್ನು ಕೊನೆಗೊಳಿಸುವಂತೆ ಮತ್ತು ನಾಗರಿಕರ ಜೀವಗಳನ್ನು ರಕ್ಷಿಸಲು ಕ್ರಮ ಕೈಗೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಶ್ರೀಲಂಕಾ ಮತ್ತು ಭಾರತ ತಂಡಗಳ ನಡುವಿನ 2 ಟೆಸ್ಟ್ ಪಂದ್ಯ ನಾಳೆ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಪಂದ್ಯ ಬೆಳಿಗ್ಗೆ 10 ಆರಂಭವಾಗಲಿದೆ. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. 2 ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ನಾಳೆ ಅಂಗಳಕ್ಕೆ ಇಳಿಯಲಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿಯು ಮಹಿಳಾ ಡಬಲ್ಸ್ ಸೆಮಿಫೈನಲ್ನಲ್ಲಿ ಐತಿಹಾಸಿಕ ಕಂಚಿನ ಪದಕವನ್ನು ಪಡೆದುಕೊಂಡಿತು. ಅಗ್ರಶ್ರೇಯಾಂಕಿತ ಹಾಲಿ ಚಾಂಪಿಯನ್ ಲಿಯು ಶಂಗ್ ಶು ಮತ್ತು ಟ್ಯಾನ್ ನಿಂಗ್ ವಿರುದ್ದ ಭಾರತೀಯ ಜೋಡಿ ಸೋಲೊಪ್ಪಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವಿಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಲೋಕದಾಲತ್ ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ಭಾರತ ನಡುವಿನ 2 ಪಂದ್ಯ ನಾಳೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಇದೇ 28 ಒಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ. ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ. ಆರೋಗ್ಯ ಸಚಿವ ಯುಟಿ ಖಾದರ್. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ HMT ಕೈ ಗಡಿಯಾರ ಮಾರಾಟ. 35 ಲಕ್ಷ ರೂಪಾಯಿ ವಹಿವಾಟು. ಇಂಡಿ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಇದೇ 28 ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೇಲ್ಮನೆಯಲ್ಲಿ ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕಿಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು,

ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಕರ್ಷಿಸಲು ಸರ್ಕಾರ ಶೂ ಮತ್ತು ಸಾಕ್ಸ್ ನೀಡುತ್ತಿದೆ. ಇದರ ವಿತರಣೆಗೆ ನೋಡಲ್ ಅಧಿಕಾರಿ ನೇಮಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸದನದಲ್ಲಿ ಭರವಸೆ ನೀಡಿದ್ದಾರೆ. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರಿಸಲಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳಿಗೂ ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದ ಅವರು, ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಗುವುದು. ಹೋಟೆಲ್ಗಳ ಅಡುಗೆ ಕೋಣೆಯಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಾನ್, ಗುಟ್ಕಾ ಬ್ಯಾನ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಆದೇಶ ಹಿಂಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ನಿಷೇಧ ಮಾಡಿದರೆ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎಚ್ಎಂಟಿ ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ ಮತ್ತು ಗೌರವ ಇದೆ. ಎಚ್ಎಂಟಿ ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ವಿಷಯವಾಗಿತ್ತು. ಆ ವೈಭವವನ್ನು ಮರಳಿ ತರುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಮರುಜೀವ ನೀಡುವ ಕುರಿತಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಭಾರತದ ಕಾಫಿ ರಫ್ತು ಗಣನೀಯವಾಗಿ ಪ್ರಗತಿ ಸಾಧಿಸಿದ್ದು 2021-22 100 ಶತಕೋಟಿ ಡಾಲರ್ನಷ್ಟಿದ್ದ ಕಾಫಿ ರಫ್ತು 2025-26 2 ಶತಕೋಟಿ ಡಾಲರ್ ಮೀರಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೂರ್ಮಾರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತದ ಕಾಫಿ 140 ರಾಷ್ಟಗಳಿಗೆ ರಫ್ತಾಗುತ್ತಿದ್ದು ಇದರಲ್ಲಿ ಶೇಕಡ 39% ಮೌಲ್ಯವರ್ಧಿತ ಕಾಫಿಯಾಗಿದೆ. ಕಾಫಿಯ ದೇಶೀಯ ಬೇಡಿಕೆ ಶೇಕಡ 20% ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷದ ಏಪ್ರಿಲ್ ಜುಲೈ ನಡುವೆ 1.68 ಲಕ್ಷ ಟನ್ ಕಾಫಿ ಉತ್ಪಾದಿಸಲಾಗಿದೆ. 2025-26 3.73 ಲಕ್ಷ ಟನ್ ಉತ್ಪಾದನೆಯಾಗಿದ್ದ ಕಾಫಿ ಈ ವರ್ಷ 4 ಲಕ್ಷ ಟನ್ಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಉತ್ಪಾದನಾ ಗುಣಮಟ್ಟ ನಿಗದಿಪಡಿಸಿ ಇಂಡಿ ಕಾಫಿ ಎಂಬ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿಯನ್ನು ಪರಿಚಯಿಸುವ ಪ್ರಯತ್ನ ನಡೆದಿದೆ. ಉತ್ಪಾದನೆ ಗುಣಮಟ್ಟ ನಿಗದಿಪಡಿಸುವಂತೆ ಸಂಸ್ಕರಣಾ ಗುಣಮಟ್ಟ ನಿಗದಿಪಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಮಾತನಾಡಿದ ಸಚಿವರು, ಸಭೆಯಲ್ಲಿ ಕೇಂದ್ರದ ಪ್ರಮುಖ ಉಡಾನ್ ಯೋಜನೆ, ವಿಮಾನ ನಿಲ್ದಾಣ ಮೂಲಸೌಕರ್ಯ, ಸಂಪರ್ಕ ಮತ್ತು ಪೈಲಟ್ ತರಬೇತಿಯ ಪ್ರಗತಿಯನ್ನು ಪರಾಮರ್ಶಿಸಲಾಯಿತು. ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಸಂಪರ್ಕ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗಿದೆ. ವಿಮಾನ ಉಡಾವಣಾ ಸಂಸ್ಥೆ ಎಫ್ಟಿಒಗಳನ್ನು ಬಲಪಡಿಸಲು ಮತ್ತು ನಾಗರಿಕ ಮಟ್ಟದ ಪೈಲಟ್ಗಳನ್ನು ಸಿದ್ದಗೊಳಿಸಲು ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಮಿತಿಯು ಚರ್ಚಿಸಿದೆ ಎಂದರು. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ಧಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣದ ಕುರಿತು ಮಾತನಾಡಿದ ಸಚಿವರು, ರನ್ವೇ ಉದ್ದ ಕಡಿಮೆ ಇರುವ ಕಾರಣ ಪ್ರಸ್ತುತ ಇಲ್ಲಿ ಎಟಿಆರ್ ವಿಮಾನಗಳಷ್ಟೇ ಕಾರ್ಯಾಚರಣೆ ನಡೆಸುತ್ತಿವೆ. ಆದರೆ ಮೈಸೂರು ಪ್ರಮುಖ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಮತ್ತು ಪರಂಪರೆ ತಾಣವಾಗಿರುವುದರಿಂದ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ನ್ಯಾರೋ ಬಾಡಿ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣದ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಲವು ಮನವಿಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ನಮ್ಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರವು ರೂಪುರೇಷವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಾಗಿ ಕಾಯುತ್ತಿರುವುದಾಗಿ ಸಚಿವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,00,000 ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ದಪಡಿಸಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ನಕಾಶೆಗಳನ್ನು ನಿರ್ದಿಷ್ಟ ಸಂಖ್ಯೆಯ ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಇಂಡೀಕರಿಸಬೇಕೆಂಬ ಬಗ್ಗೆ ಯಾವುದೇ ಕಾಲಮಿತಿ ನಿಗದಿಪಡಿಸಿಲ್ಲ ಎಂದು ತಿಳಿಸಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ವಿರೋಧ ಪಕ್ಷಗಳ ಗದ್ದಲದ ನಡುವೆ

0: ಮೂರು ವಿಧೇಯಕಗಳಿಗೆ ಅಂಗೀಕಾರ ನೀಡಲಾಯಿತು. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ರನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಲಾಗುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಳಿಕ ನಗರಾಭಿವೃದ್ದಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ಅನಧಿಕೃತ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ರನ್ನು ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ದಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತಿದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ನಡುವೆಯೇ ವಿಧೇಯಕಗಳ ಅಂಗೀಕಾರವಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಪ್ರವಾಸೋದ್ಯಮ, ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗದ ಅವಕಾಶಗಳನ್ನು ಉತ್ತೇಜಿಸಲು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು, ಅದರ ಕರಡನ್ನು ಸೆಪ್ಟೆಂಬರ್ 7ರೊಳಗೆ ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು,
1: ಶೀಘ್ರದಲ್ಲೇ
0: ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ರೂಪ ನೀಡುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಹೂಡಿಕೆಗೆ ಏಕಗವಾಕ್ಷಿ ವ್ಯವಸ್ಥೆ, ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಹಾಗೂ ಅರಣ್ಯ ನಿಯಮಾವಳಿಗಳ ಸರಳೀಕರಣ ಮತ್ತು ಹೋಟೆಲ್ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಿಸುವ ಕುರಿತು ಹಲವು ಜನಪ್ರತಿನಿಧಿಗಳು ನೀಡಿದ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ರಾಜ್ಯದ ಯುವಕರ ಕೌಶಲ್ಯದಿಂದ ಕರ್ನಾಟಕ ವಿಶ್ವದಲ್ಲೇ ಹೊಸ ಸಂಶೋಧನೆಯ ತವರೂರಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೌಶಲ್ಯವನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 13 ಲಕ್ಷ ಐಟಿ ಇಂಜಿನಿಯರ್ಗಳಿದ್ದರೆ ಬೆಂಗಳೂರಿನಲ್ಲಿ 25 ಲಕ್ಷ ಐಟಿ ವೃತ್ತಿಪರರಿದ್ದಾರೆ ಎಂದು ತಿಳಿಸಿದ್ದಾರೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಹಿತಿ ನೀಡಲು ಯುವ ಸೇತು ಎಂಬ ಹೊಸ ಯೋಜನೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರವಾದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪಾನೀಯ, ದ್ರವ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವಂತಹ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಂಪನಿಗಳು ಸ್ಥಳೀಯ ಯುವ ಜನರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ಕೇವಲ 18 ತಿಂಗಳಲ್ಲಿ ಈ ಭವ್ಯ ಸ್ಥಾವರ ತಲೆ ಎತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟಕ ಭಾರತದ ಮಾರುಕಟ್ಟೆಗೆ ಉತ್ತಮ ಗುಣಮಟ್ಟದ ಎರ್ಗೋ ಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ವರ್ಷದ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿರುವಂತಹ ಅವರು, ಅಭಿಮನ್ಯುಗೆ ನಾಡಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏಕಾಏಕಿ ಅಭಿಮನ್ಯುವನ್ನು ದಸರಾ ಮಹೋತ್ಸವದಿಂದ ಹೊರಗಿಡುವ ಬದಲು ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತ ಬೀಳ್ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಾರಿ ದಸರಾ ಮಹೋತ್ಸವದಿಂದ ಅಭಿಮನ್ಯುವನ್ನು ಕೈಬಿಟ್ಟಿರುವುದು ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. 59 ವರ್ಷ ವಯಸ್ಸಿನ ಅಭಿಮನ್ಯು 300ಕ್ಕೂ ಹೆಚ್ಚು ಆನೆ ಸೆರೆ ಕಾರ್ಯಾಚರಣೆ ಮತ್ತು 80ಕ್ಕೂ ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳ ಒಳಗಾಗಿ ತೆರವುಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಪರಿಣಾಮಕಾರಿಯಾಗಿ

0: ಈ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ಸೆಪ್ಟೆಂಬರ್ 20ರವರೆಗೆ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ಜರುಗಲಿದೆ. ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಸ್ಯಾಂಡ್ರೋ ಬಾಟಿಚೆಲ್ಲಿಯವರ ಮಡೋನಾ ಮತ್ತು ಮಗು ಕಲಾಕೃತಿಯು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದೆ. ದೆಹಲಿ ಪ್ರದರ್ಶನದ ಬಳಿಕ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕೆ ಇಡಲಾಗುತ್ತಿದೆ. ಈ ಕಲಾಕೃತಿಯು ಪುನರುಜ್ಜೀವನ ಕಾಲದ ಕಲಾವಿದರೊಬ್ಬರ ಕಲಾಕೃತಿಗಳ ಜೊತೆಗೆ ಪುರಾತನ ಎಟ್ರುಸ್ಕನ್ ಶಿಲ್ಪಗಳು ಮತ್ತು ಭಾರತದ ಧಾರ್ಮಿಕ ಕಲಾಕೃತಿಗಳು ಒಂದೇ ನೆಲೆಯಲ್ಲಿ ಪ್ರದರ್ಶನಗೊಳ್ಳಲಿವೆ. ರಾಜ್ಯಗಳು ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಸಾಗುವ ಸಮಯ ಸನ್ನಿಹಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾವೇರಿ, ಕೃಷ್ಣ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ರಾಜಕೀಯ ಗಡಿಗಳನ್ನು ಮೀರಿದ ಜೀವನಾಡಿಗಳಾಗಿದ್ದು ಸಮಾನತೆ, ಪಾರದರ್ಶಕತೆ ಮತ್ತು ಸಹಕಾರ ಎಂಬ ಮೂರು ತತ್ವಗಳ ಆಧಾರದ ಮೇಲೆ ಕರ್ನಾಟಕ ತನ್ನ ನೆರೆ ರಾಜ್ಯಗಳ ಹಕ್ಕುಗಳನ್ನು ಗೌರವಿಸುತ್ತಾ ಬಂದಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಮತ್ತು ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಾಗಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ 20%ರಷ್ಟಿರುವಂತಹ ದಕ್ಷಿಣದ ರಾಜ್ಯಗಳು ದೇಶದ ಜಿಡಿಪಿಗೆ 33%ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಗಳ ಮಾರಾಟ ಮತ್ತು ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ನಗದು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಲಾಗಿದ್ದು, ರಾಮನಗರದಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಜಾಲ ಪತ್ತೆಯಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಸಿಬ್ಬಂದಿ ಕೊರತೆ ಇರುವುದರಿಂದ ಈ ಅಕ್ರಮ ಜಾಲ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದಿರುವ ಅವರು, 1902 ಸಹಾಯವಾಣಿ ಅಥವಾ ಇಲಾಖೆಯ ಕ್ಯೂಆರ್ ಕೋಡ್ ಮೂಲಕ ಮಾಹಿತಿ ನೀಡಬಹುದು ಮತ್ತು ಮಾಹಿತಿ ನೀಡಿದವರ ಗುರುತನ್ನು ಗೌಪ್ಯವಾಗಿ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಹಾಗೂ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಮಾತನಾಡಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಫಸಲ್ ಬಿಮಾ ಯೋಜನೆ, ಧನಧಾನ್ಯ ಕೃಷಿ ಯೋಜನೆ, ನಮೋ ಡ್ರೋನ್ ದೀದಿ, ಇ ನ್ಯಾಮ, ಮತ್ಸ್ಯ ಸಂಪದ ಯೋಜನೆ, ನವೋದ್ಯಮ, ಸ್ಟೆಮ್ ಮುಂತಾದ ಕೇಂದ್ರ ಪುರಸ್ಕೃತ ಯೋಜನೆಗಳು ಹಾಗೂ ಅವುಗಳ ಅನುಷ್ಠಾನದ ಅಂಕಿ ಅಂಶಗಳ ಕುರಿತು ಮಾಹಿತಿ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನುಷ್ಠಾನಗೊಳ್ಳುವ ಹಲವು ಯೋಜನೆಗಳು ಎಲ್ಲಾ ವ್ಯಕ್ತಿಗಳಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಮಾಧ್ಯಮದವರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿಯ 8 ಗಂಟೆ. ಈಗ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆತ್ಮೀಯರೇ, ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಅನುರಾಗ ಅರಳಿತು ಚಿತ್ರದಿಂದ ಆಯ್ದ ಗೀತೆಯನ್ನು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಆತ್ಮೀರಿ, ಇದುವರೆಗೆ ರಂಗನಾಯಕಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳುತ್ತಿದ್ದೀರಿ. ಸ್ನೇಹಿತರೆ, 101.8 ಮೆಗಾಹರ್ಟ್ಸ್ ಕಂಪನಗಳ ಮೇಲೆ ಕೇಳ್ತಾ ಇದ್ರಿ ನಿಲಯದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಹೃದಯ ಪಲ್ಲವಿ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದರು ಪಿ ಸುಶೀಲ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಆರ್ ಎನ್ ಜಯಗೋಪಾಲ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಆತ್ಮೀಯ ಸ್ನೇಹಿತರೆ, ಇದುವರೆಗೆ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಈ ಮತ್ತೆ ಹಾಡಿತು ಕೋಗಿಲೆ ಚಿತ್ರದೊಂದಿಗೆ ಇಂದಿನ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಸಮಯ ರಾತ್ರಿ 8:30. ಈಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಬಿಲ್ಲು ಬರ್ಬರ್ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದವರು ನೀರಜ್ ಶ್ರೀಧರ್ ಹಾಗೂ ತುಳಸಿ ಕುಮಾರ್.

ಆತ್ಮೀಯರೇ, ಈ ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ ಚಿತ್ರದೊಂದಿಗೆ ಇಂದಿನ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ರಾತ್ರಿಯ 8:45. ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.

ಸಿ ಜೆ ಶಶಿಕಲಾ ಅವರ ಧ್ವನಿಯಲ್ಲಿ ಮತ್ತೊಂದು ಭಾವಗೀತೆ, ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ, ತೌರ ಸುಖದೊಳಗೆನ್ನ.

ಇದುವರೆಗೂ ಸಿಜೆ ಶಶಿಕಲಾ ಅವರು ಹಾಡಿದ್ದ ಕೆಲವೊಂದು ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ ಯುವವಾಣಿ.

0: ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೆ ಇಂದಿನ ಯುವವಾಣಿಯಲ್ಲಿ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ಜನಪದ ಕಲಾವಿದ ವಿಶ್ವನಾಥ್ ಎಲ್ ಹಾಗೂ ರನ್ನರ್ ಅಪ್ ಆದ ಮಂಡ್ಯ ಜಿಲ್ಲೆಯ ನವೀನ್ ಕುಮಾರ್ ಜಿಜಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಕೇಳಿದ್ರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ಎನ್ನುವ ರಿಯಾಲಿಟಿ ಶೋನಲ್ಲಿ ವಿಜೇತರಾದಂತಹ ಹಾಗೂ ದ್ವಿತೀಯ ಸ್ಥಾನ ಪಡೆದು ರನ್ನರ್ ಅಪ್ ಆದಂತಹ ಇಬ್ಬರು ಜನಪದ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಚಾಮರಾಜನಗರದ ವಿಶ್ವನಾಥ್ ಎಲ್ ಹಾಗೆ ಮಂಡ್ಯ ಜಿಲ್ಲೆಯ ನವೀನ್ ಕುಮಾರ್ ಜಿಜಿ ಅವರು ಅವರಿಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ವಿಶ್ವನಾಥ್ ಹಾಗೆ ನವೀನ್ ಕುಮಾರ್ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
2: ಧನ್ಯವಾದ
1: ಸರ್. ಈಗ ಯಾರು ವಿಜೇತರಾದರು ಅನ್ನೋದು ಕನ್ಫ್ಯೂಷನು, ಯಾಕೆ ಅಂತ ನಾನು ಹೇಳಲಿಲ್ಲ ಯಾರು ಅಂತ ಹೇಳಿ. ಚಾಮರಾಜನಗರದ ವಿಶ್ವನಾಥ್ ಅವರು ವಿಜೇತರಾದವರು ಅಲ್ವಾ?
2: ಹೌದು ಸರ್.
1: ಹಾಗೆ ದ್ವಿತೀಯ ಸ್ಥಾನವನ್ನು ರನ್ನರ್ ಅಪ್ ಆದಂಥವರು ಮಂಡ್ಯ ಜಿಲ್ಲೆ ನವೀನ್ ಕುಮಾರ್ ಅವರು, ಹೌದಾ?
2: ಹಾಂ ಸರ್.
1: ಓಕೆ, ಭಾಳ ಸಂತೋಷ. ದೂರದರ್ಶನ ಚಂದನ ವಾಹಿನಿ

0: ನಮ್ಮ ಆಕಾಶವಾಣಿಯ ಒಂದು ಸಹೋದರ ಸಂಸ್ಥೆ ಅಂತ ಹೇಳಲಿಕ್ಕೆ ನಮ್ಗೆ ಕೂಡ ಬಹಳ ಸಂತೋಷ ಆಗುತ್ತೆ. ಆ ಒಂದು ಹೊಸ ಹೊಸ ಕಾರ್ಯಕ್ರಮಗಳ ಒಂದು ಭರಾಟೆಯಲ್ಲಿ ಈಗ ನಮ್ಮ ಚಂದನ ವಾಹಿನಿ ಕೂಡ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಿದೆ. ಜನಪದಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಜನಪದ ಕಲಾವಿದರನ್ನ ನಮ್ಮ ದೇಶ ಹೊರದೇಶಕ್ಕೆ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಬಹಳ ಸಂತೋಷ. 4 ತಿಂಗಳುಗಳ ಕಾಲ ನಡೆದಂತಹ ಈ ಒಂದು ರಿಯಾಲಿಟಿ ಶೋನಲ್ಲಿ ವಿಜೇತರಾಗಿ ಹೊರಹೊಮ್ಮಿದಿರಿ. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಹೇಗೆ?
1: ನಮಗೆ ರಿಯಾಕ್ಷನ್ ಅಂತಂದ್ರೆ ತುಂಬಾ ಖುಷಿ ಆಯ್ತು ಸರ್. ಅಷ್ಟು ಈಗ ಬೇರೆ ಬೇರೆ ಚಾನೆಲ್ ಅಲ್ಲಿ ಫಿಲಮ್ ಸಾಂಗ್ಸ್ ಆಗ್ಬೋದು, ಆ ತರದ್ ಬೇರೆ ಬೇರೆ ತರದ ಕಾಂಪಿಟೇಷನ್ ನಡೆಸ್ತಾ ಇದ್ರು. ಫಸ್ಟ್ ಟೈಮ್ ನಮ್ಮ ದೂರದರ್ಶನ ಚಂದನದವರು ಜನಪದ ಶೈಲಿ ಬಗ್ಗೆ ಹಾಡು ಮತ್ತೆ ಅದಕ್ಕೆ ಸ್ಪರ್ಧೆ ಅಂತ ಇಟ್ಟು ನಾವೆಲ್ಲ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ತು. ಹಾಗೆ ಅಲ್ಲಿ ಗೆದ್ದಿದ್ದು ತುಂಬಾ ಖುಷಿ ಆಯ್ತು ಸರ್.
0: ಓಕೆ, ನವೀನ್ ಕುಮಾರ್ ಅವ್ರಿಗೂ ಕೂಡ ಅದೇ ಪ್ರಶ್ನೆ. ಸ್ವಲ್ಪ ಅಂತರದಲ್ಲಿ ನೀವು ರನ್ನರ್ ಅಪ್ ಆಗಿದ್ರಿ, ಅವರು ವಿನ್ನರ್ ಆಗಿದ್ದಾರೆ. ಹಾಗಂದ್ರೆ ಯಾರು ಗೆದ್ರು ಅವರು ಶ್ರೇಷ್ಠ, ಯಾರು ಸೋತರು ಅವರು ಶ್ರೇಷ್ಠ ಅಲ್ಲ ಅಂತಲ್ಲ. ಸೋಲು ಗೆಲುವು ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ದೇ ಇರುತ್ತೆ, ಅದರ ಅಂತರ ಬಹಳ ಮುಖ್ಯ ಅಂತ ಹೇಳಲಿಕ್ಕಾಗಲ್ಲ. ಕಲೆಗೆ ಸಿಕ್ಕ ಬೆಲೆ ಗೆಲುವು ಅನ್ನೋದು ನನ್ನ ಒಂದು ಅಭಿಮತ ಅಂತ ಹೇಳ್ತಾ. ನವೀನ್, ನಿಮ್ಮ ರಿಯಾಕ್ಷನ್ ಫಸ್ಟ್ ಹೇಗೆ?
2: ಅದೇ ಸರ್, ಮೊದಲಿಗೆ ನಾನು ದೂರದರ್ಶನದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಜನಪದ ಪ್ರಕಾರ ಜನಪದ ಶೈಲಿಯನ್ನ ಒಂದು ಕಾಂಪಿಟೇಷನ್ ಆಗಿಟ್ರಲ್ಲ, ಅದಕ್ಕೆ ಅವ್ರಿಗೊಂದು ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ಜನಪದವನ್ನ ಎಲ್ಲ ಬೆರಳೆಣಿಕೆಯಷ್ಟು ಕಾರ್ಯಕ್ರಮಗಳಲ್ಲಿ ಅಷ್ಟೇ ಮಾಡ್ತಾರೆ, ಬಟ್ ದೂರದರ್ಶನದಲ್ಲಿ ಜನಪದವನ್ನ ಕಾಂಪಿಟೇಷನ್ ಆಗಿ ಹೊರಹೊಮ್ಮಿಸಿದ್ರಲ್ಲ, ಬಹಳ ಕೊನೆಯೇ ಖುಷಿ ಆಗಿದೆ ಸರ್ ಅದನ್ನ. ಯಾಕೆಂದ್ರೆ ನನ್ನ ಜೀವನದಲ್ಲಿ ನಾನು ಜನಪದನೇ, ಈಗ ನನ್ನ ತಾಯಿ ಶೋಭನ ಪದವನ್ನ ಹಾಡ್ತಿದ್ರು, ಆ ನಿಟ್ಟಿನಲ್ಲಿ ನಾನು ಅದನ್ನ ಕೇಳ್ಕೊಂಡು ಕಲ್ತವನು. ಹಾಗಾಗಿ ನಮ್ಮೂರಲ್ಲಿ ಭಜನೆನೂ ಮಾಡ್ತಾ ಇದ್ರು ಅವಾಗ ಸಂಕ್ರಾಂತಿ ಹಬ್ಬದ ಸೀಸನ್ ಅಲ್ಲಿ, ಅದನ್ನ ಕೇಳಕ ಬಂದದ್ರಿಂದ ನನಗೆ ಎಷ್ಟೋ ಕೆಲವೊಂದು ಸಾಂಗನ್ನ ನನ್ನೂರಲ್ಲಿ ಹಾಡ್ತಿದ್ದ ಸಾಂಗನ್ನೇ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಕೂಡ ಹಾಡಿದ್ದೀನಿ. ನನಗೆ ಅದು ಎಲ್ಲ ಹೆಂಗೆ ಅಂದ್ರೆ ಇಂದಿನದೆಲ್ಲ ನೆನಪಾಗ್ತಿತ್ತು, ನನ್ನ ಬಾಲ್ಯ ನೆನಪುಗಳು, ನಾನು ಅವಾಗ ಕೇಳಿದ ಸಾಂಗ್ಗಳನ್ನ ಇವತ್ತು ನಾನು ಕಾಂಪಿಟೇಷನ್ ಅಲ್ಲಿ ಹಾಡ್ತಿದ್ದೀನಲ್ಲ ಅನ್ನುವಂತ ಒಂದು ತುಂಬಾನೇ ಖುಷಿ ಇತ್ತು ಸರ್.
0: ವಿಶ್ವನಾಥ್, ಚಾಮರಾಜನಗರ ಅಂತ ನಾನು ಹೇಳಿದೆ, ಚಾಮರಾಜನಗರ ಯಾವ ಊರಿನವರು ಹೇಳ್ಬೋದಾ?
1: ಸರ್, ಯಳಂದೂರು ತಾಲೂಕು ಚಂಗಚಳ್ಳಿ ಅಂತ ಗ್ರಾಮ ಸರ್. ಅಲ್ಲಿ ಒಂದು ಪುಟ್ಟ ಹಳ್ಳಿ, ಅಲ್ಲಿಗೆ ಏನೋ ಒಂದು ಬಸ್ ಎರಡು ಬಸ್ ಇರ್ಬೋದು. ಅಂತ ಹಳ್ಳಿಯಿಂದ ನಾವು ಅಂದ್ರೆ ಬೇರೆ ದೇಶಕ್ಕೂ ನಮ್ಮ ಪರಿಚಯ ಆಗಿದೆ. ಅಂದ್ರೆ ಬೇರೆ ದೇಶದಿಂದ ಒಂದು ಎರಡು ದೇಶದಿಂದ ಇಬ್ರು ಕಾಲ್ ಮಾಡಿದ್ರು ಸರ್.
0: ಓಕೆ,
1: ಆ ರೀಸನ್ ಏನಪ್ಪಾ ಅಂತಂದ್ರೆ ನಮ್ಮನ್ನ ಗುರುತಿಸಿ ಅಂತ ದೇಶಕ್ಕೆಲ್ಲ ಪರಿಚಯ ಮಾಡಿಸ್ಕೊಟ್ಟಂತಹ ದೂರದರ್ಶನ ಚಂದನ ವಾಹಿನಿಯಿಂದ ನಾವು ಪರಿಚಯ ಆಗಿದ್ದೆ ಸರ್ ಅಲ್ಲಿ.
0: ಓಕೆ, ಇನ್ನೊಂದು ಹೇಳೋದು ಏನಂತ ಹೇಳಿದ್ರೆ ಚಂದನ ವಾಹಿನಿ ನಮ್ಮ ದೂರದರ್ಶನದ್ದು ಬಹಳಷ್ಟು ರಿಯಾಲಿಟಿ ಶೋಗಳನ್ನ ಬೇರೆ ಬೇರೆ ಚಾನೆಲ್ಗಳಲ್ಲಿ ಮಾಡ್ತಾರೆ. ಅದು ಜನಪದಕ್ಕೆ ಸಂಬಂಧಪಟ್ಟಂತ ಮಾಡಬೇಕು ಅನ್ನುವ ಕಲ್ಪನೆ ಹುಟ್ಕೊಳ್ಳುವಂಥದ್ದು ಈ ಆಕಾಶವಾಣಿ ಮತ್ತೆ ದೂರದರ್ಶನಕ್ಕೆ ಮಾತ್ರ ಸಾಧ್ಯ. ಯಾಕೆಂದ್ರೆ ನಮ್ಮ ಗ್ರಾಮೀಣ ಸೊಗಡು, ಗ್ರಾಮೀಣ ಬೇರ್ ಅಂತ ನಾವ್ ಏನ್ ಹೇಳ್ತೀವಿ, ಆ ಜನಪದ ಅನ್ನ ಈಗ ನಶಿಸಿ ಹೋಗ್ತಾ ಇರುವಂತಹ ಸಮಯದಲ್ಲೂ ಕೂಡ ಅದನ್ನ ಮೇಲ್ ತಂದು ಅದನ್ನ ಬೆಳೆಸಬೇಕು ಅನ್ನುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದಾವೆ. ಅದಕ್ಕೆ ನಿಜವಾಗ್ಲೂ ಕೂಡ ಆಕಾಶವಾಣಿ ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ಬಹಳಷ್ಟು ಜನಪದ ಗಾಯಕರನ್ನ, ಜನಪದ ಕಲಾವಿದರುಗಳನ್ನ ಕರೆಸಿ ನಾವು ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ. ಓಕೆ, ಏನ್ ಎಜುಕೇಶನ್ ಮಾಡಿದ್ರಿ ವಿಶ್ವನಾಥ್?
1: ಸರ್, ನಂದು 2 ಮಾಸ್ಟರ್ ಡಿಗ್ರಿ ಆಗಿದೆ. ಒಂದು ನಾಟಕದ ಬಗ್ಗೆ ಅಂದ್ರೆ MPA ಮಾಸ್ಟರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಒಂದು ಇನ್ನೊಂದು ಫೋಕ್ಲರ್ ಜನಪದದ ಬಗ್ಗೆ 2 MA ಆಗಿದೆ ಸರ್. ಅಂದ್ರೆ BPA ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್, ಅದು ತಬ್ಲಾ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಾಗಿದೆ ಸರ್.
0: ಓಕೆ, ಮೈಸೂರಲ್ಲಿ ಮಾಡಿದ್ರ?
1: ಗಂಗೂಬಾಯಿ ಹಾನಗಲಲ್ಲಿ BPA MPA ಮಾಡಿದೆ, ಮತ್ತೆ ಈ ಜನಪದ MAನ ನಮ್ಮ ಮೈಸೂರು ಯೂನಿವರ್ಸಿಟಿಲಿ ಮಾಡಿದ್ದೀನಿ ಸರ್.
0: ಓಕೆ, ಏನು ಕೆಲ್ಸಕ್ಕೆ ಹೋಗ್ಲಿಲ್ವಾ?
1: ಸರ್, ಹೋಗ್ತಾ ಇದ್ದೀನಿ, ಗೆಸ್ಟ್ ಫ್ಯಾಕಲ್ಟಿ ಆಗಿ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಫಸ್ಟ್.
0: ಓಕೆ,
1: ಅಂದ್ರೆ ಜನಪದದ ಕಂಸಾಳೆ, ಹೊಸ ಕುಣಿತ ಅವೆಲ್ಲ ಇದೆಯಲ್ಲ, ಅದನ್ನ ಬೇರೆ ಬೇರೆ ಕಾಲೇಜ್ಗಳಿಗೆ, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಗೆ ಅದನ್ನ ಟ್ರೈನ್ ಅಪ್ ಮಾಡಿ ನ್ಯಾಷನಲ್ ಲೆವೆಲ್ ಅಲ್ಲೆಲ್ಲ ಗೆಲ್ಸಿದೀವಿ ಸರ್. ಒಂದು 22 ರಾಜ್ಯದಲ್ಲಿ ಪರ್ಫಾರ್ಮ್ ಮಾಡಿದೀವಿ.
0: ಆಯ್ತು, ಈಗ ನವೀನ್, ನೀವು ಯಾವ ಊರಿನವರು?
2: ಸರ್, ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಬಿಗೌಡಗೆರೆ ಗ್ರಾಮದ ಸರ್.
0: ಓಕೆ, ನಿಮ್ಮ ಎಜುಕೇಶನ್ ಏನಾಗಿತ್ತು?
2: ಸರ್, ನಂದು BVA ಸರ್, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್.
0: ವಿಜುವಲ್ ಆರ್ಟ್ಸ್, ಓಕೆ. ನೀವು ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ
2: ಸರ್, ನಾನು ಚಿತ್ರಕಲಾ ಶಿಕ್ಷಕನಾಗಿ ರಾಮನಗರದ MH ಇನ್ಸ್ಟಿಟ್ಯೂಟ್ ಮತ್ತೆ ಹೋಲಿ ಕ್ರೆಸೆಂಟ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ ಸರ್.
0: ಓಕೆ, ಕೆಲಸ ಮಾಡ್ತಿದ್ರಿ. ಈಗ ಈ ಜನಪದ ಕಲೆಯನ್ನ ಎಷ್ಟು ವರ್ಷದಿಂದ ಮುಂದುವರ್ಸ್ಕೊ ಬರ್ತಾ ಇದ್ದೀರಿ?
2: ಸರ್, 2004-05 ನನ್ನ ಇದು ಸ್ಟಾರ್ಟ್ ಆಗಿದ್ದು ಸರ್.
0: 20 ವರ್ಷದ ಮೇಲೆ ಆಗೋಯ್ತು.
2: 20 ವರ್ಷದ ಮೇಲೆ ಆಯ್ತು ಸರ್. ನನಗೆ ಹಾಡ್ತಾ ಅಂದ್ರೆ ನಾನು ಮಾತಾಡಬೇಕಾದ್ರೆ ಸ್ವಲ್ಪ ನಾಲ್ಗೆ ಹಿಡಿಯುತ್ತೆ, ಬಟ್ ಹಾಡನ್ನ ಕೇಳ್ತಾ ಅದನ್ನ ನನಗೆ ನನ್ನ ಮೈಂಡ್ ಅಲ್ಲೇ ಅದು ಇದಾಗೋಗ್ತು.
0: ಓಕೆ, ಹಾಡ್ಬೇಕಾದ್ರೆ ಏನ್ ಸಮಸ್ಯೆ ಆಗಲ್ವಾ?
2: ಹಾಡ್ಬೇಕಾದ್ರೆ ಏನು ಸಮಸ್ಯೆ ಆಗಲ್ಲ ಸರ್. ಹಾಗಾಗಿ ನನ್ನ ಚಿತ್ರಕಲೆಯೊಟ್ಟಿಗೆ ಇದನ್ನ ಮಾಡ್ತಾ ಕೆಲವೊಂದು ಸ್ಕೂಲ್ಗಳಿಗೆ ನಾನು ಡ್ರಾಯಿಂಗ್ ಮಾಡಿದ್ದೀನಿ ಸರ್. ಈಗ ಅಲ್ಲಿ

0: ಅಕ್ಷರ ಇದು ಬರುತ್ತೆ ಆ ಥರದ್ದೆಲ್ಲನು ಡ್ರಾಯಿಂಗ್ ಮಾಡ್ಕೊಳ್ತಾ ಜೊತೆಗೆ ನನ್ನ ಸಂಗೀತ ಕಾರ್ಯಕ್ರಮವನ್ನ ಹಾಡ್ತಾ.
1: ಓಕೆ, ನಿಮ್ಮ ಮನೇಲಿ ಆಗಲೇ ಕೂಡ ಹೇಳಿದ್ರಿ ತಾಯಿ ಸೋಮಾನೆ ಪದವನ್ನು ಹಾಡ್ತಾ ಇದ್ರು ಅಂತ ಹೇಳಿ
0: ಅಸಲು
1: ಅಲ್ವಾ?
0: ತಾಯಿ ಸಂಜೀವಮ್ಮ ಅಂತೇಳಿ ಅವರು ಸೋಬಾನ ಪದವನ್ನು ಹೆಚ್ಚು ಹಾಡ್ತಿದ್ರು ಸರ್.
1: ಓಕೆ, ತಾಯಿಯ ಒಂದು ಕಲೆ ನಿಮಗೆ ಬಂತು ಅಂತ ಅನ್ಸುತ್ತಾ?
0: ಹೌದು ಸರ್, ಯಾಕೆಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ತಾತಂದರು ನಾಟಕದ ಮಾಸ್ಟರು ಸರ್,
1: ಓಕೆ,
0: ಹಾಗಾಗಿ ಅವ್ರ ಕಡೆಯಿಂದನೂ ಬಂದಿರ್ಬೋದು ಅಂತ
1: ಅನ್ಸುತ್ತೆ
0: ಸರ್.
1: ಓಕೆ, ಈಗ ವಿಶ್ವನಾಥ್ ನಿಮಗೆ ಈ ಕಲೆ ಬರ್ಲಿಕ್ಕೆ ಸಾಧ್ಯ ಹೇಗಾಯ್ತು? ಯಾಕಂದ್ರೆ ಮನೇಲಿ ಯಾರು ಇದ್ರಾ?
2: ಅಂದರೆ ಸರ್, ನಾನು ಮೈಸೂರು ಬರೋ ತನಕ ನನಗೆ ಯಾವುದೇ ಈ ಆ್ಯಕ್ಚುಲಿ ಹಾಡುಗಳು ಗೊತ್ತಿರಲಿಲ್ಲ, ಡ್ಯಾನ್ಸ್ಗಳು ಗೊತ್ತಿರಲಿಲ್ಲ ಸರ್.
1: ಓಕೆ,
2: ನಮ್ಮ ಮನೇಲೂ ಅಂದರೆ ನಮ್ಮ ಅಪ್ಪನ ಮನೇಲೂ ಯಾರೂ ಕಲಾವಿದರಿಲ್ಲ, ನಮ್ಮ ಅಮ್ಮನ ಮನೇಲೂ ಕಲಾವಿದರಿಲ್ಲ.
1: ನಿಮ್ಮ ಊರಲ್ಲೂ ಇರಲಿಲ್ವಾ?
2: ಅಂದರೆ ಊರಲ್ಲಿದ್ದರು ಬಟ್ ಬೆರಳೆಣಿಕೆ ಗೊತ್ತಿರಲಿಲ್ಲ, ನಮಗೆ ಅದ್ರ ಬಗ್ಗೆ ಆಸಕ್ತಿನೇ ಇರಲಿಲ್ಲ ಸರ್. ಯಾವಾಗ ನಾವು ಡಿಗ್ರಿ ಮಾಡೋದಕ್ಕೆ ಅಂತ ಮಹಾರಾಜಸ್ ಕಾಲೇಜಿಗೆ ಬಂದಾಗ ಅಲ್ಲಿ ನಮ್ಮ ಸೀನಿಯರ್ಸ್ ಮತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದಾಗ ಅದನ್ನ ನೋಡಿ ನಮಗೆ ಆಶ್ಚರ್ಯ, ಅದೇ ನಮಗೆ ಎಂಟನೇ ಅದ್ಭುತ. ವಿತೌಟ್ ಲಿರಿಕ್ಸು, ಆಮೇಲೆ ಆ ಬೀಟ್ ನೆನ್ಪಿಟ್ಕೊಳ್ಳೋದು, ಬೀಟ್ ನುಡ್ಸ್ಕೊಂಡು ಆಡೋದು, ಆಮೇಲೆ ಆ ರಾಗದ ಏನೇನು ಆಡ್ತಿರ್ತಾರಲ್ಲ ಅದನ್ನೆಲ್ಲ ಯಾವ ಥರ ಆಡ್ತಾರೆ ಅದೇ ನಮಗೆ ಅದ್ಭುತ ಅನಿಸಿತ್ತು. ಆಮೇಲೆ ನಮ್ಮ ಗೆಳೆಯರು, ನಾನು ಸೆಕೆಂಡ್ ಇಯರ್ ಇರಬೇಕಾದ್ರೆ ನಮ್ಮನ್ನು ಕಲೆ ಬಗ್ಗೆ ಅವರು ಕೂಡ ಕರ್ಕೊಂಡ್ರು. ಅವರೇ ನನಗೆ ಕಂಸಾಳೆ ಮತ್ತು ಇನ್ನು ಡೊಳ್ಳು ಕುಣಿತ, ಮಾರಿ ಕುಣಿತ, ಪೂಜಾ ಕುಣಿತ ಅದನ್ನೆಲ್ಲ ಕಲಿಸ್ತಾ ಇದ್ರು. ಹಂಗೆ ದೇಶಿರಂಗ ಅಂತ ಒಂದು ಕೃಷ್ಣ ಜನಮನ ಸರ್ ಅವ್ರು ನಡೆಸ್ತಾರೆ ಸರ್, ಅವರು ಉಚಿತವಾಗಿ ಕ್ಯಾಂಪ್ಗಳನ್ನ ಅಂದ್ರೆ ಜನಪದ ನೃತ್ಯಗಳ ತರಬೇತಿ ನಡೆಸ್ತಾ ಇರ್ತಾರೆ. ಅಲ್ಲಿ ಒಂದ್ಸಲ ಹೋದಾಗ ನನಗೆ ಅಲ್ಲಿ ಅವಕಾಶ ಕೊಟ್ಟಿದ್ದು, ಅಂದ್ರೆ ವೇದಿಕೆಯಲ್ಲಿ ಹಾಡುವಂತ ಅವಕಾಶ ಕೊಟ್ಟಿದ್ದು. ಫಸ್ಟ್ ನಾನು ಮಾತಾಡ್ಬೇಕಾದ್ರೆ ಲಾಳ ನಾಣ ಅದು ಬರ್ತಾ ಇರ್ಲಿಲ್ಲ, ಯಾಕಂದ್ರೆ ನಾವು ಚಾಮರಾಜನಗರ ತಮಿಳಿಯನ್ಸ್ ಆ ಕಡೆ ಭಾಗದಿಂದ ಬಂದಿರೋದ್ರಿಂದ ನಮ್ಗೆ ಲಾ ಮತ್ತೆ ನಾ ಅದು ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಹಂಗೂ ಹಾಡ ಅವತ್ತೊಂದಿನ ಮೇನ್ ಸಿಂಗರ್ ಬರ್ಬೇಕಾದಾಗ ಅವ್ರು ಬರ್ಲಿಲ್ಲ. ಅವಾಗ ಸರ್ ನಮ್ಗೆ ನೀನೇ ಹಾಡು, ನಾನು ಜೊತೆಲಿ ಇರ್ತೀನಿ ಅಂತ ಅವಕಾಶ ಮಾಡಿಕೊಟ್ಟಾಗ ಅಲ್ಲೆಲ್ಲ ಮುಗ್ದು ಆ ಹಾಡೆಲ್ಲ ಮುಗ್ದಾದ್ಮೇಲೆ ಎಲ್ಲರೂ ಆಡಿಯನ್ಸ್ ಎಲ್ಲ ಚೆನ್ನಾಗಿ ಆಡಿದ್ರಿ ಅಂತಂದಾಗ ಅದೇ ನಮ್ಗೆ ಪ್ರೇರಣೆ ಸರ್ ನಾವು ಹಾಡೋದಕ್ಕೆ.
1: ಆಗ್ಲೇ ಶುರು ಆಗಿದ್ದು?
2: ಹೌದು ಸರ್.
1: ಈಗ ಮಹಾರಾಜ ಕಾಲೇಜು ನಿಮಗೆ ಒಂದು ವೇದಿಕೆ ಆಗೋಯ್ತು ಅಲ್ವಾ?
2: ಹೌದು ಸರ್.
1: ಯಾಕೆಂದ್ರೆ ಬಹಳಷ್ಟು ಕಲೆಗಳಿಗೆ ಮಹಾರಾಜ ಕಾಲೇಜು ಒಂದು ಸ್ಫೂರ್ತಿಯ ಸೆಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
2: ಹೌದು ಸರ್.
1: ಆ ನಿಟ್ಟಿನಲ್ಲಿ ಈ ಜನಪದ ಒಂದು ಕಲೆಗೂ ಕೂಡ ಈ ಮಹಾರಾಜ ಕಾಲೇಜು ನಿಮ್ಗೆ ಒಂದು ವೇದಿಕೆ ಆಯ್ತು, ಈಗ ಈ ಎತ್ತರಕ್ಕೆ ತಂದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಿದೆ.
2: ಖಂಡಿತ ಸರ್.
1: ಓಕೆ, ಈಗ ನಿಮ್ಮ ಧ್ವನಿಯಲ್ಲಿ ಯಾವ್ದಾದ್ರು ಒಂದು ಗೀತೆ ಕೇಳಿಸ್ಕೋಬೋದಾ?
2: ಖಂಡಿತ ಸರ್.
1: ಯಾವ್ದು ಹಾಡ್ತೀರಿ?
2: ಹಾಡಿರಿ ರಾಗಗಳ ಅನ್ನೋ ಗೀತೆನ, ಒಂದು ಮೂಲದಾಟಿ ಜನಪದ ಗೀತೆನ ಹಾಡ್ತೀನಿ.
1: ಹಾಡಿ ಹಾಡಿ.
2: ಓಕೆ ಸರ್.

0: ವಿಶ್ವನಾಥ್ ಬಹಳ ಅದ್ಭುತವಾಗಿ ಆಡಿದ್ರಿ ಕಣ್ರಿ, ಬಹಳ ಖುಷಿಯಾಗೋಯ್ತು.
1: ಥ್ಯಾಂಕ್ ಯು ಸರ್.
0: ನವೀನ್
2: ಸರ್,
0: ನೀವು ಬಹಳ 20 ವರ್ಷಗಳಿಂದ ಈ ಒಂದು ಜನಪದ ಕಲಾವಿದರಾಗಿ ನೀವು ಗುರುತಿಸ್ಕೊಂಡಿದ್ದೀರಿ.
1: ಸದಾ
0: ಮಂಡ್ಯ ಕೂಡ ಜನಪದಕ್ಕೆ ಹೊರತಾಗೇನಿಲ್ಲ ಅಲ್ವಾ, ಬಹಳ ಬೇರು ಏನಂತ ನಾವು ಹೇಳ್ತೀವಿ ಚಾಮರಾಜನಗರವನ್ನ ಏನು ಜನಪದ ಬೇರು ಅಂತ ನಾವೇನು ಹೇಳ್ತೀವಿ, ಮಂಡ್ಯ ಕೂಡ ಬೇರಿನ ಜೊತೆಗೆ ಒಳಗೊಂಡಿದೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ನಿಮಗೆ ತಾಯಿಂದ ಬಂದಂತಹ ಈ ಒಂದು ಏನು ಕಲೆ ನೀವು ಹೇಗೆ ಬೇರೆಯವ್ರಿಗೆ ಹಂಚ್ತಾ ಇದ್ರಿ?
1: ಸರ್, ನಾವು ಜನಪದನ ಈಗ ನಮ್ಮ ಕಡೆ ಯಾವ್ದಾರ ಕಾಂಪಿಟೇಷನ್ ಬಿದ್ದಾಗ, ಈಗ ಯೂತ್ ಆಫೀಸ್ ಕಡೆ ಏನ್ ಮಾಡ್ತಿರಲ್ಲ ಸರ್, ಯಾವ್ದು ಯೋಜನೋತ್ಸವ ಇಲ್ಲೆಲ್ಲ ಏನ್ ಮಾಡ್ತೇವೆ ನಾವು, ಕಾಲೇಜ್ ಮಕ್ಕಳನ್ನ ಕರ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ. ಈಗ ಒಂದೇ ಕಾಲೇಜ್ನವರಲ್ಲ, ಬೇರೆ ಬೇರೆ ಊರ್ನವ್ರು ಇರ್ತಾರೆ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಅವ್ರನ್ನ ರಾಜಸ್ಥಾನಕ್ಕೆ ಕಳಿಸಿದ್ದೀನಿ, ಡೆಲ್ಲಿಗೆ ಕಳಿಸಿದ್ದೀನಿ. ಅಂದ್ರೆ ನನ್ನ ತಂಡ ಅಂದ್ರೆ ನಾನು ಕಲ್ಸ್ಕೊಟ್ಟಂತ ಒಂದು ತಂಡಗಳು ಡೆಲ್ಲಿಯಲ್ಲಿ ಗುರುತಿಸ್ಕೊಟ್ಟಿರ್ತಾರೆ ಅಂದ್ರೆ

0: ನಮ್ ಕಡೆ ಯಾವ್ದಾರ ಕಾಂಪಿಟೇಷನ್ ಬಿದ್ದಾಗ, ಈಗ ಯೂತ್ ಆಫೀಸ್ ಕಡೆ ಮಾಡ್ತಿರಲ್ಲ ಸರ್, ಯಾವ್ದು ಯೋಜನೋತ್ಸವ ಇಲ್ಲೆಲ್ಲ ಏನ್ ಮಾಡ್ತೇವೆ ನಾವು, ಕಾಲೇಜ್ ಮಕ್ಕಳನ್ನ ಕರ್ಕೊಂಡ್ ಬಂದು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ. ಈಗ ಒಂದೇ ಕಾಲೇಜ್ನವರಲ್ಲ, ಬೇರೆ ಊರ್ನವ್ರು ಇರ್ತಾರೆ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಅವ್ರನ್ನ ರಾಜಸ್ಥಾನಕ್ ಕಳಿಸಿದೀನಿ, ಡೆಲ್ಲಿ ಕಳಿಸಿದೀನಿ. ಅಂದ್ರೆ ನನ್ನ ತಂಡ ಅಂದ್ರೆ ನಾನ್ ಕಲ್ಸ್ಕೊಟ್ಟಂತ ಒಂದ್ ತಂಡಗಳು ಡೆಲ್ಲಿಯಲ್ಲಿ ಗುರುತಿಸ್ಕೊಟ್ಟಾರೆ ಅಂದ್ರೆ ಬಹಳ
1: ಖಂಡಿತ
0: ನಮ್ಗೆ
1: ಖಂಡಿತ ಹೆಮ್ಮೆಯಾದ ವಿಚಾರ. ಆದ್ರೆ ನೀವು ಚಿತ್ರಕಲಾ ಕಲಾವಿದರಾಗಿ ಗುರುತಿಸ್ಕೊಂಡಿದ್ದೀರಿ, ಆ ಕೆಲಸ ಮಾಡ್ತಿದ್ರಿ, ಜನಪದ ಕಲೆಯನ್ನ ಏನು ಬೆಳೆಸ್ತಾ ಇದ್ದೀರಾ, ಹೀಗೆ ಹೇಳ್ಕೊಡ್ತಿದ್ರಾ, ಹೇಗೆ ಇದು?
0: ಸರ್ ಹೇಳ್ಕೊಡ್ತೀನಿ ಸರ್. ಈಗ ನೆಕ್ಸ್ಟ್ ಯೋಜನೋತ್ಸವಕ್ಕೆ ಒಂದು ಟೀಮ್ ಒಂದು ರೆಡಿ ಮಾಡ್ತಿದ್ದೀನಿ ಸರ್, ಅಲ್ಲಿ ನಮ್ಮಲ್ಲಿ ಜನಪದ ಗೀತೆ ಜನಪದ ನೃತ್ಯಕ್ಕೆ.
1: ಮಂಡ್ಯದಲ್ಲೇ ಮಾಡ್ತೀರಾ ಇಲ್ಲ ಬೇರೆ ಕಡೆ?
0: ಮಂಡ್ಯದಲ್ಲೇ ಸರ್.
1: ಮಂಡ್ಯನೇ ತಮ್ಮ ಬೇರಾಗಿ ಇಟ್ಕೊಂಡಿದ್ದೀರಿ ಅಲ್ವಾ? ಓಕೆ, ಇನ್ ಬೇರೆ ಕಡೆ ಇಲ್ಲಿ ಬಂದು ಹೇಳ್ಕೊಡ್ತಾ ಇಲ್ಲ ತಾವು?
0: ಸರ್ ಬೇರೆ ಕಡೆ ಅಂದ್ರೆ ನನಗೆ ಅವಕಾಶಗಳು ಸ್ವಲ್ಪ ಕಡಿಮೆ ಸರ್, ಯಾಕಂದ್ರೆ ಮಂಡ್ಯದಲ್ಲಿ ನನ್ನ ಈಗ ನನ್ನ ಕಾರ್ಯಕ್ರಮಗಳು ಇರ್ತದೆ, ಸಂಜೆ ಆಗ್ತಿದ್ದಂಗೆ ಈ ನಮ್ಮಲ್ಲಿ ತಿಥಿ ಕಾರ್ಯಕ್ರಮಗಳು ಒಂದ್
1: ಮಾಡ್ತಾರೆ,
0: ಆ ಕಡೆ ನಾವು ಹೆಚ್ಚು ಹೋಗೋದ್ರಿಂದ ಅಲ್ಲಿ ಟೈಮಿಂಗ್ಸ್
1: ಮ್ಯಾನೇಜ್
0: ಮಾಡೋದು ಕಷ್ಟ ಆಗುತ್ತೆ ಸರ್, ಹಾಗಾಗಿ ನಾವು ಮಂಡ್ಯನೇ ಕ್ಷೇತ್ರವಾಗಿ ಇಟ್ಕೊಂಡಿದ್ದೀನಿ ಸರ್.
1: ಓಕೆ, ಈ ದೂರದರ್ಶನ ಚಂದನ ವಾಹಿನಿಯವರು ನಿಮ್ಗೇನು ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಆಡಿಷನ್ ಕರೆದಾಗ ಇಲ್ಲ ಕಾರ್ಯಕ್ರಮಗಳು ಮಾಡಿದಾಗ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ ಜನಪದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಬನ್ನಿ ಅಂತ ಹೇಳಿದ್ರೆ ಆಶ್ಚರ್ಯ ಖಂಡಿತ ಆಗಿರ್ಬೇಕು ನಿಮ್ಗಳಿಗೆ.
0: ಸರಿ ಸರ್, ಯಾಕೆಂದ್ರೆ ನನಗೆ ಹೇಳ್ಕೊಂಬಾರ್ದು, ಹಾರ್ಟ್ ಅಟ್ಯಾಕ್ ಆಗಿತ್ತು ನನ್ಗೆ, ಡಿಸ್ಚಾರ್ಜ್ ಆಗಿತ್ತು ಆಗ್ತಾನೆ. ಡಿಸ್ಚಾರ್ಜ್ ಆಗಿದ್ದಾಗ ನನಗೊಂದು ಮೆಸೇಜ್ ಬಂತು ದೂರದರ್ಶನದಲ್ಲಿ, ಗಾನ ಸಿಂಚನ ರಿಯಾಲಿಟಿ ಶೋಗೆ ಕಾಲ್ ಮಾಡಿದ್ದಾರೆ, ಆಡಿಷನ್ಗೆ ಬನ್ನಿ ಅಂತೇಳಿ. ಅದು ನೋಡಿ ನನಗೆ ಹೋಗೋಕೆ ಆಗ್ತಿಲ್ಲ, ಆದರೂ ನಾನು ಮಾಡಲೇಬೇಕಿದ್ದ, ನನ್ನ ಸೆಲೆಕ್ಟ್ ಆಗ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಮೇಲೆ ಹೊರಟೋದೆ. ಬಟ್ ಎಲ್ಲ ಫುಲ್ ಪ್ಯಾಕಪ್ ಆಗಿ ಚಳಿಯೋವಾಗ ಹೋಗಿ ನಾವು ಇಂಟರ್ವ್ಯೂ ಇದು ಮಾಡಿದಾಗಲೇ ತುಂಬ ಖುಷಿ ಆಗ್ತಾ ಇತ್ತು, 158 ಜನ ಏನೇನು ಇದಾಗಿದ್ದಾರೆ, ಇನ್ನೂ ಜಾಸ್ತಿ ಇದ್ರು ಅನ್ಸುತ್ತೆ. ಅಷ್ಟು ಚಂದಲ್ಲಿ ನಾವು ಆಯ್ಕೆ ಆಯ್ತೀವ ಅಂತ ಅನ್ನೋದು ಒಂದು ಮನಸ್ಥಿತಿ ಇದ್ರೂ ನನಗೊಂದು ಕಾನ್ಫಿಡೆಂಟ್ ಇತ್ತು ನಾನು ಆಯ್ಕೆ ಆದೇ ಆಗ್ತೀನಿ ಅಂತ. ಹಾಗಾಗಿ ಆಯ್ಕೆ ಆದ್ಮೇಲೆ ಮತ್ತೆ ಕಾಂಪಿಟೇಷನ್ ಕರೆದಾಗ ನಿಮ್ದು ಆಯ್ಕೆ ಆಗಿದೆ ಬನ್ನಿ ಅಂತೇಳಿ ಸುಧಾಕರ್ ಸರ್ ಫೋನ್ ಮಾಡಿದ್ರು. ನನಗೆ ಏನೋಂಥರ ಖುಷಿ, ಏಯ್ ನಾನು ಆಯ್ಕೆ ಆಗ್ಬಿಟ್ಟಿದ್ದೀನಿ, ಟಿವಿಲಿ ಬರ್ತೀನಿ ನಾನು ಅಂತ ಭಾಳ ಖುಷಿ ಆಗೋಯ್ತು. ಒಂದು ಕಡೆ ಎಲ್ಲೋ ಫೀಲ್ ಆಯಿತು, ಇದನ್ನೆಲ್ಲ ನೋಡೋಕ್ಕೆ ನನ್ನ ಎತ್ತವರು ಇಲ್ವಲ್ಲ ಅಂತ ಅನ್ಕೊಂಡು ಭಾಳ ಫೀಲ್ ಆದ್ರೂ, ಇಲ್ಲ ನಾನು ಹಾಡ್ತೀನಿ, ನಾನು ಗೆಲ್ಲೇಬೇಕು ಅಂತ ಖುಷಿಲಿ ಹೋದೆ. ಅಲ್ಲಿ ಫಸ್ಟ್ ಪರಿಚಯನೇ ವಿಶ್ವ, ನಾನು ವಿಶ್ವ ಹಂಗೆ ಹೇಳಿದೆ, ಫಸ್ಟು ಸೆಕೆಂಡ್ ಬಂದ್ರೆ ನಮ್ಮ ಭಾಗಕ್ಕೆ ಬರಬೇಕು, ಫಿಕ್ಸ್ ಆಗ್ಬಿಟ್ಟಿದ್ನ ಅಂತೇಳಿ ನೇರವಾಗಿ ಹೇಳಿದೆ ಅವನಿಗೆ. ನಮ್ಮ ಭಾಗಕ್ಕೆ ಬರಬೇಕು ಚಾಲೆಂಜ್ ವಿಶ್ವ, ಇದು ಆದಷ್ಟು ಪ್ರಯತ್ನ ಪಡೋಣ ಇಬ್ಬರುವೆ.
1: ಕಾರ್ಯಕ್ರಮದ ಆರಂಭದಲ್ಲೇ ಕೂಡ ನೀವು ಏನು ಮೊದಲ ಎರಡನೇ ಬಹುಮಾನ ಮೈಸೂರು ಮಂಡ್ಯಗೆ ಬರಬೇಕು ಅಂತ ನೀವು ಡಿಸೈಡ್
0: ಮಾಡ್ಕೊಂಡು,
1: ಅದೇ ನಿಟ್ಟಿನಲ್ಲಿ ಕೂಡ ಮೈಸೂರು ಮಂಡ್ಯಗೆ ಬಂದ್ರೆ
0: ಫಸ್ಟ್ ಸೀರಿಯಲ್ ವಿಶ್ವ, ಸೆಕೆಂಡ್ ಸೀರಿಯಲ್ ನಂದು. ಸೀರಿಯಲ್ ಹೆಂಗಾದ್ರೆ ಹಂಗಾರು ಸರಿನೇ, ಇಲ್ಲ ನಾನ್ ಫಸ್ಟ್ ತಗೊಂಡ್ರು ಖುಷಿನೇ, ನೀನ್ ಫಸ್ಟ್ ತಗೊಂಡ್ರು ಇದೇನೆ, ತುಂಬಾ ಖುಷಿನೇ. ಒಟ್ಲ ನಮ್ಮ ಭಾಗಕ್ಕೆ ಬರ್ಬೇಕಷ್ಟೇ, ಮೈಸೂರು ಭಾಗ ಅಲ್ದೇನೆ ಬೇರೆ ಭಾಗಕ್ಕೆ ಹೋಗೋ ಕೂಡ್ದಿದ್ದು ಫಿಕ್ಸ್ ಆಗ್ಬಿಟ್ಟಿತ್ತು ನೇರವಾಗಿ ಹೇಳ್ಕೊಂಡು ಹಂಗೆ ಮಾಡ್ದು.
1: ಓಕೆ ವಿಶ್ವ, ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ ನಿಮ್ಮ ಸ್ನೇಹಿತರು ನವೀನ್ ಕುಮಾರ್ ಅವರು. ಈಗ ನಿಮಗೆ ಈ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಹೇಗೆ ಫೀಲ್ ಆಯಿತು? ಹೇಗೆ ಜನಪದ ಒಂದು ರಿಯಾಲಿಟಿ ಶೋ ಆಗ್ತಾ ಇದೆ ಚಂದನ ವಾಹಿನಿ ಅಂತಂದಾಗ ನಿಮ್ಮ ಆಯ್ಕೆ ಹೇಗಾಯಿತು?
2: ಸರ್ ಅದು ನಾನು ಇದು ಪೇಪರಲ್ಲಿ ನೋಡಿದ್ದೆ, ಹಾಡು ನೋಡಿದೆ, ಅದು 18th ಅಂತ ತಿಳ್ಕೊಬಿಟ್ಟಿದ್ದೆ ನಾನು. ಆಮೇಲೆ ಅಯ್ಯೋ ಹೋಗೋಕ್ಕಾಗ್ಲಿಲ್ಲ, ನನಗೆ ಬೇರೆ ಪ್ರೋಗ್ರಾಮ್ ಇತ್ತು, ಹೋಗೋಕ್ಕಾಗ್ಲಿಲ್ವಲ್ಲಪ್ಪ ಅಂತ ಅಂದ್ಕೊಂಡು ಅದೊಂದು ಬೇಜಾರಾಗಿತ್ತು. ಬಿಡಿ ಮತ್ತೆ ಯಾವಾಗಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಅಲ್ಲಿ ಮಲ್ಲಿಕಾ ಮೇಡಮ್ ಅಂತ ಇದ್ದಾರೆ ಸರ್, ಅವ್ರಿಗೆ ಮೆಸೇಜ್ ಆಗ್ತೆ, ಮೇಡಮ್ ಹಿಂಗೆ 18th ಮುಗ್ದೋಗಿದೆ, ನಮ್ಗೇನಾದ್ರೂ ಅವಕಾಶ ಸಿಗುತ್ತ ಅಂತಂದಾಗ, ಏ ಇಲ್ಲಪ್ಪ ಅದು 20th ಇರೋದು ಅಂತಂದರು. ಆಮೇಲೆ ಭಾರಿ ಖುಷಿ ಆಯಿತು ಸರ್, ಹೋಗ್ಬೋದು ಹಾಗಾದ್ರೆ ಅಟೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡು ಹೋಗಿ ಅಲ್ಲಿ ಅಟೆಂಡ್ ಮಾಡಿದಾಗ ಅಲ್ಲಿ ಹಾಡಿದೆ. ಅಲ್ಲಿ ಆಡಿದ ತಕ್ಷಣ ಅಲ್ಲಿ ಸೆಲೆಕ್ಷನ್ ಮಾಡಕ್ ಬಂದಿದ್ರು, ಅವರು ಸೆಲೆಕ್ಷನ್ ಆಗಿದೆ ಅಂತ ಅನ್ಕೊಂಡು ಸುಧಾಕರ್ ಸರ್ ಅವರೆಲ್ಲ ಫೋನ್ ಮಾಡಿದಾಗ ನಂಗೆ ಒಂದು ಖುಷಿ ಆಯ್ತು ಸರ್, ಹಾಡ್ಬೋದು ಅಂತ. ನಾನು ಅನ್ಕೊಂಡೆ ಅಲ್ಲೋಗಿ ಒಂದು ಅಟ್ಲೀಸ್ಟ್, ಈಗ ನನಗೂ ಜನಪದ ಗೀತೆಗಳೆಲ್ಲ ಬರುತ್ತೆ, ಅಟ್ಲೀಸ್ಟ್ ಒಂದು 8-10 ಎಪಿಸೋಡ್ ಆದರೂ ಇರ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡು ಹೋಗಿದ್ದೆ. ಇಲ್ಲಿ ಒಬ್ರು ನಮ್ಮ ಸಿದ್ಧ ಅಂತ ಇದ್ದಾರೆ, ಅವರು ನಮ್ಮ ಜೊತೆಗೆ ಆಡ್ತಾ ಇರ್ತಾರೆ, ಅವ್ರಿಗೆ ಹೇಳ್ಕೊತಾ ಇದ್ದೆ ಆಡ್ಬೋದು, ಒಂದು 8 ಆಡ್ಬೋದು, 10 ಆಡ್ಬೋದು ಅಂತ ಅನ್ಕೊಂಡು ಡೈಲಿ ನಂದು ಮುಗ್ದಾಗ ಅಲ್ಲೂ ಅವನಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ ಆ ಥರ. ಹಂಗಂಗೆ ಆಡ್ತಾ ಇದ್ದಾಗ ನನಗೂ ಒಂಥರ ಹುಮ್ಮಸ್ಸು ಜಾಸ್ತಿ ಆಯಿತು, ಆಡ್ಬೋದು, ಆಡಬೇಕು, ಬೇರೆ ಬೇರೆ ಕಲಿಬೇಕು ಅಂತ ಅನ್ಕೊಂಡು. ಆಮೇಲೆ ಅಲ್ಲಿ ಲಿಸ್ಟ್ ಕೊಟ್ಟಿದ್ವು ಸರ್ ಫಸ್ಟು, ಎಲ್ಲರೂ ತಗೊಬಿಡೋರು, ಅಯ್ಯಪ್ಪ ನಮ್ಗೆ ಸಿಗಲ್ವಲ್ಲ ಏನು ಅಂತ. ಬರೀ 4 ಸಾಂಗ್ ನನಗೆ ಸಿಕ್ಕಿದ್ದು, ಅಂದರೆ ಇನ್ನೆಲ್ಲ ಹೊಸ ವಸ್ತು ಕಲಿತ ಆಡಿದ್ದು, ಕಲಿಯೋದಕ್ಕೆ ಒಂದು ಒಳ್ಳೆಯ ಪಾಠ ಸರ್. ಆಮೇಲೆ ಅಲ್ಲಿದ್ದಂಥ ತೀರ್ಪುಗಾರರು ಅದ್ಭುತವಾಗಿ ತೀರ್ಪು ನಡೆಸ್ಕೊಟ್ರು, ಪ್ರತಿಯೊಂದನ್ನು, ಸ್ವರ ಇರ್ಬೋದು, ತಾಳ ಇರ್ಬೋದು, ನಾವೇನಾದರೂ ಏನು ಮಿಸ್ಟೇಕ್ ಮಾಡ್ತೇವೆ ಅವರು ಅಲ್ಲೇ ಕರೆಕ್ಟಾಗಿ ಹೇಳ್ತಾ ಇದ್ರು ಸರ್.
1: ಯಾರ್ಯಾರು ಇದ್ರು ತೀರ್ಪುಗಾರರು?
2: ಕಡಬಗೆರೆ ಮುನಿರಾಜ್ ಸರ್, ಅರ್ಚನಾ ಉಡುಪ ಮೇಡಮ್,

0: ಮತ್ತೆ
1: ವೇಮಗಲ್
0: ನಾರಾಯಣ ಸ್ವಾಮಿ ಸರ್ ಅಂತ ಇದ್ರು ಸರ್. ನಮ್ಗೆ ಮೃತ್ಯುಂಜಯ ಸರ್ ಅಂತ ಅವರು ಮೆಂಟರ್ ಆಗಿ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ರು ಸರ್. ಪ್ರತಿಯೊಬ್ಬರು ಅಲ್ಲಿ ಅದ್ಭುತವಾಗಿ ಎಲ್ಲರನ್ನು ತಮ್ಮ ಮಕ್ಕಳಂತಾನೆ ನೋಡ್ಕೊತಾ ಇದ್ರು ಅಲ್ಲಿರೋ ವರ್ಕರ್ಸ್ ಎಲ್ಲ. ಫಸ್ಟ್ 2 ವೀಕು ಮೊದಲು ನಮ್ಮ ಇಂಟ್ರೊಡಕ್ಷನ್ ಇತ್ತು, ಅದಾದ್ಮೇಲೆ ಯುಗಾದಿ ಸಂಚಿಕೆ ಅಂತ ಅನ್ಕೊಂಡು ನಡೆಸಿದ್ರು. ಅಲ್ಲಿಂದ ಆದ್ಮೇಲೆ ಎಲಿಮಿನೇಟ್, ಪ್ರತಿ ವಾರದಲ್ಲಿ ಒಬ್ಬೊಬ್ರು ಎಲಿಮಿನೇಟ್ ಆಗ್ಬೇಕು, ಆ ತರ ಮಾಡ್ತಾ ಇದ್ರು ಸರ್.
1: ನವೀನ್, ಎಷ್ಟು ವಾರಗಳ ಕಾಲ ನಡೀತು ಈ ಒಂದು ರಿಯಾಲಿಟಿ ಶೋ?
2: ನೂರು ಸಂಚಿಕೆ.
1: ಓಕೆ, 100 ಸಂಚಿಕೆಯಲ್ಲಿ ವಿನ್ನರ್ ಆಗಿ ಬರೋದು ಸಾಮಾನ್ಯ ವಿಚಾರ ಅಂತೂ ಖಂಡಿತ ಹೌದಾ? ಯಾಕೆಂದ್ರೆ ಅದಕ್ಕಾಗೆ ಕೂಡ ನೀವು ಹೇಳಿದ್ರಲ್ಲ, 20 ವರ್ಷದ ನಿಮ್ಮ ಪರಿಶ್ರಮ ಇದೆ. ವಿಶ್ವನಾಥ್ ಅವರು ಕೂಡ ಅದರದ್ದೇನೆ ಒಂದು ಡಿಗ್ರಿ ತಗೊಂಡವ್ರೆ, ಅದರದೇ ಕೆಲಸ ಮಾಡ್ತಾರೆ.
2: 25 ಜನ ಕಾಂಪಿಟೇಷನ್ ಮಾಡ್ತಾ ಇದ್ರೆ ನಮಗೆಲ್ಲ ಒಂದ್ ಕಡೆ ಅಳಕಾಗೋದು, ಅಯ್ಯೋ ನಮ್ಗಿನ್ ಚೆನ್ನಾಗಿ ಆಡ್ತಾವ್ರೆ, ನಮ್ಗಿನ್ ಚೆನ್ನಾಗಿ ಆಡ್ತಾವ್ರೆ, ನಾವು ಅಯ್ಯೋ ನಾವೆಲ್ಲಿ ಇದಾಗ್ಬಿಡ್ತೀವಿ,
1: ಮಿಸ್ಸಾಗ್ಬಿಡ್ತೀವಿ
2: ಅನ್ನೋದೊಂದು ಮನ್ಸಲ್ಲಿ ಕಾಡಿದ್ರು ಎಲ್ಲಾ ಸಾಂಗ್ ಕೇಳ್ತಿದಂಗೆ ಪರವಾಗಿಲ್ಲ, ಇವ್ರ ಸಾಂಗ್ ಹೊಲ್ಸ್ಕೊಂಡ್ರೆ ನಾನು ಪರವಾಗಿಲ್ಲ, ನಾನು ಆಯ್ಕೆ ಆಗ್ತೀನಿ ಅನ್ನುವಷ್ಟು ಏನೋ ಒಂಥರ.
1: ಅಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಕಾಂಪಿಟೇಷನ್
2: ಕಾಂಪಿಟೇಷನ್.
1: ಓಕೆ, ಈಗ ನವೀನ್ ಈಗ ನಮ್ಗೆ ಯಾವ ಹಾಡನ್ನ ಕೇಳಿಸ್ತೀರಿ ನಮ್ಮ ಕೇಳುಗರಿಗೆ?
2: ಸರ್, ಹರಹರ ಪರಶಿವ ಗುರುದೇವ ಅಂತೇಳಿ. ಹರ ಹರ ಹರ ಹರ ಹರ ಹರ ಹರಲಿಂಗು ಗುರುಲಿಂಗು ಗುರುಶಾಂತ ಬಸವಲಿಂಗು ಮುಡುಕುತ್ತೋರೆ ಮೈಲಾರಲಿಂಗು ಬಂದ ಕಷ್ಟ ಬೈಲ್ ಮಾಡಪ್ಪ ಏಳಗಾಳಿ ಗಂಡ ಮೈಲಾರಲಿಂಗು.

0: ಓಕೆ ನವೀನ್, ಬಹಳ ಅದ್ಭುತವಾಗಿ ಆಡಿದ್ರಿ.
1: ಥ್ಯಾಂಕ್ ಯು ಸರ್.
0: ಈಗ ವಿಶ್ವನಾಥ್.
2: ಹಾಂ ಸರ್.
0: ಈಗ ನಾವು ಮುಂದಿನ ಪೀಳಿಗೆಗೆ ಈ ಒಂದು ಕಲೆಯನ್ನ ತಲುಪಿಸಬೇಕು ಅಂತ ಕೆಲಸ
2: ಮಾಡಲೇಬೇಕಾಗುತ್ತೆ.
0: ಈಗಿನ ಪೀಳಿಗೆ ಏನು ನಾವು ಯಂಗ್ ಜನರೇಷನ್ ಅಂತ ಹೇಳ್ತೀವಿ, ಆ ಜನರೇಷನ್ ಬೇರೆ ನೀವು ಹೇಳೋ ಪ್ರಕಾರ ಈ ಜನಪದ ಕಲೆಯನ್ನು ಬಿಟ್ಟು ಫಿಲಮ್ ಸಾಂಗ್ಸ್ ಆಗಿರ್ಬೋದು, ಡ್ಯಾನ್ಸ್ಗಳಾಗಿರ್ಬೋದು, ಈ ಥರ ಕಲೆಗಳಿಗೆ ಹೆಚ್ಚು ಮಾರೋಗೋದು ಜಾಸ್ತಿ. ಆ ನಿಟ್ಟಿನಲ್ಲಿ ನೀವು ಕೂಡ ಹೆಂಗಾಗಿದ್ದೀರಿ, ಏನು ಹೇಳಲಿಕ್ಕೆ ಬಯಸ್ರಿ ನಮ್ಮ ಯುವ ಪೀಳಿಗೆಗೆ?
2: ಇತ್ತೀಚಿನ ದಿನಗಳಲ್ಲಿ ಸರ್ ಎಲ್ಲರೂ ಅಂದರೆ ವೆಸ್ಟರ್ನ್ ಮ್ಯೂಸಿಕ್ನ ಜಾಸ್ತಿ ಅಟ್ಯಾಚ್ ಮಾಡ್ಕೊಬಿಟ್ಟಿದ್ದಾರೆ. ನಮ್ಮ ಜನಪದ ಯಾವ ಥರ ಇದೆ ಅಂತಂದರೆ, ದಿನ ನಾವು ಏನೇನು ಮಾತಾಡ್ಬೋದು, ಆಮೇಲೆ ನಾವೇನೇನು ಕೆಲಸ ಮಾಡ್ಬೋದು, ಅದು ಒಂಥರ ವ್ಯಾಯಾಮ ಮಾಡ್ದಂಗೆ ಸರ್. ಯಾಕೆಂತಂದರೆ ಜನಪದದಲ್ಲಿ ಅಷ್ಟು ಇದಿದೆ. ನಾವು ಯಾವುದಾದ್ರೂ ಹಾಡಾಡಬೇಕಾದ್ರೂ ಕೂಡ ನಮ್ಮ ಇಡೀ ಬಾಡಿ ಪೂರ್ತಿ ಅದು ನಮಗೆ ಒಂಥರ ಜನ್ರೇಟ್ ಆಗ್ತಿರುತ್ತೆ, ಒಂಥರ ಎಕ್ಸಸೈಸ್ ಇದ್ದಂಗೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯುವ ಸಮೂಹ ದುಶ್ಚಟಿಕೆಗೆಲ್ಲ ಬಲಿಯಾಗಿ ವೆಸ್ಟರ್ನ್ ಮ್ಯೂಸಿಕ್ ಅದು ಇದು ಎಲ್ಲ ಮ್ಯೂಸಿಕ್ನು ನಾವು ಇಷ್ಟಪಡಬೇಕು. ಆದರೆ ಜನಪದ ಕಲೆ ಅನ್ನೋದು ಏನಿದೆ, ಅದು ನಮ್ಮ ಪೂರ್ವಜರು ಅದನ್ನ
0: ನಮಗೆ ದಾರಿ ಹಿಡ್ಕೊಟ್ಟಿದ್ದಾರೆ.
2: ಹೌದು ಹೌದು ಸರ್. ಅದನ್ನೆಲ್ಲ
0: ಅದನ್ನ ಅಂದ್ರೆ ನಾವೀಗ ಅದನ್ನ ಬೆಳೆಸ್ಬೇಕು ಅನ್ನೋದಲ್ಲ. ಈಗ ಹೇಳ್ತಾರೆ ಕನ್ನಡವನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅಂತ. ಕನ್ನಡ ಬೆಳೆಸೋದಲ್ಲ, ಕನ್ನಡ ಬೆಳೆದಿದೆ, ಉಳಿಸ್ಬೇಕು. ಜನಪದ ಬೆಳೆದಿದೆ, ಉಳಿಸ್ಬೇಕು ಅಲ್ವಾ? ಅದಕ್ಕೆ ನಮ್ಮ ಪೂರ್ವಜರು ಒಳ್ಳೆ ವೇದಿಕೆಯನ್ನು ಹಾಕೊಟ್ಬಿಟ್ಟಿದ್ದಾರೆ ಅಲ್ವಾ? ಆ ಕಲೆಯನ್ನ ಬೆಳೆಸ್ಬೇಕು ಅಷ್ಟೇ
1: ಸರ್. ಅಂದ್ರೆ ಜನಪದಕ್ಕೆ ಒಂದು ಹೊಸ ಆಯಾಮನ ಕೊಟ್ಟದ್ದು ನಮ್ಮ ಸುಗಮ ಸಂಗೀತ. ಯಾಕಂದ್ರೆ ಎಷ್ಟೋ ಜನಪದ ಗೀತೆಗಳನ್ನ
0: ಹೌದು
1: ಸುಲಲಿತವಾಗಿ ಹಾಡ್ಲಿಕ್ಕೋಸ್ಕರ ನಮ್ಮ ಸುಗಮ ಸಂಗೀತದ ಸಾಕಷ್ಟು ಜನ ಮಹನೀಯರು ಜನಪದವನ್ನೇ ಸುಗಮವಾಗಿ ಹಾಡ್ಲಿಕ್ಕೆ ಯಾಕೆ ಹೆಚ್ಚು ಬಳಸ್ಕೊಂಡ್ರು. ನಮ್ಮ ಬಿ ಕೆ ಸುಮಿತ್ರ ಅವರಾಗ್ಬೋದು, ಸಿ ಎಚ್ ಸರ್ ಆಗ್ಬೋದು, ರಾಜು ಸರ್ ಆಗ್ಬೋದು, ಅನಂತ ಸ್ವಾಮಿ ಅವರಾಗ್ಬೋದು, ಸಾಕಷ್ಟು ಜನ ನಮ್ಮ ಜನಪದವನ್ನ ಬಳಸ್ಕೊಂಡು ಅವರು ಅಲ್ಲಿ ಹೆಸರನ್ನು ಮಾಡ್ತಕ್ಕಂಥದ್ರಲ್ಲಿ ಎಷ್ಟೋ ಒಂದು
0: ಅದ್ಯಾಕೆ ನಮ್ಮವರು ಸಾಧ್ಯ ಆಗಲ್ಲ ಅಂತೀರಿ ಅಲ್ವಾ?
1: ಸರ್ ಅಂದ್ರೆ ಈಗ ನಾವು ಎಷ್ಟೋ ನಾವು ಈಗ ಎಲ್ಲ ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದೀವಿ. ಮೊದಲೆಲ್ಲ ನಾವು ಕಂಜರ ದಮ್ಡಿ ಹಿಡ್ಕೊಂಡು ಹಾಡ್ತಿದ್ದೋ. ಅದನ್ನ ನಾವು ಅಂದ್ರೆ ಈಗಿನ ಜನಕ್ಕೆ ಹೆಂಗ್ ಕೊಡ್ಬೇಕು ಅಂತೇಳಿ ಅದ ಇವಾಗ ಅದನ್ನ ಕೀಬೋರ್ಡ್ ತಬಲ ಉಪಯೋಗಿಸ್ಕೊಂಡು ಜನಪದನೇ ಕೀಬೋರ್ಡ್ ಜನಪದ ತಬಲದಲ್ಲಿ ರಿದಮ್ ಪ್ಯಾಡ್ ಹಾಕೊಂಡು ಹಾಡ್ತಿದ್ದೀವಿ. ಜನ ಅದನ್ನು
0: ಸ್ವೀಕಾರ ಮಾಡ್ತಾ ಇದ್ದಾರೆ.
1: ಸಾಕಷ್ಟು ಜನಪದಗಳನ್ನೇ ಇವತ್ತಿಗೂ ನಾವು ಹಾಡ್ತಿದ್ದೀವಿ. ಅಂದ್ರೆ ಯುವಕರು ಕೂಡ ಜನಪದನ್ನ ಕೇಳ್ತಾರೆ, ಅದನ್ನ ಉಳಿಸುವಲ್ಲಿ ಎಲ್ಲ ಒಲ್ಲ ಕಡೆ ವಿಫಲರಾಗ್ತಾ ಇದಾರೆ. ಮೊಬೈಲ್ ಇದನ್ನ ಬಳಸೋದು ಅಂದ್ರೆ ಸಾಂಗ್ ಕೇಳ್ತಾರೆ ಅಷ್ಟೇ, ಆ ಒಂದು ಕ್ಷಣ ಏ ಅದೊಂದು ಜನಪದ ಸಖತ್ತಾಗಾಡಿದ್ರು ಅಂತಂದ್ರೆ ಬಿಟ್ರೆ ಮತ್ತ ಅದನ್ನ ಅಲ್ಲಿಗೆ ಕ್ಲೋಸ್ ಅದು
0: ಅಲ್ಲೇ ಮರ್ತು ಬಿಡ್ತಾರೆ
1: ಹಂಗಾಗಿ ಅಂದ್ರೆ ಜನಪದ ಸಾಕಷ್ಟು ಇದೆ ಸರ್. ಜನಪದ ನಾವು ಬಗದಷ್ಟು ಸಿಗ್ತಾ ಇರುತ್ತೆ. ಆದ್ರೆ ನಮ್ ಯುವಜನತೆ ಅದೇ ಇವಾಗಿನ ಇದಕ್ಕೋಸ್ಕರ ಟ್ರೆಂಡ್ಗೆ ಬರೀ ಆಟ ಆಡೋದು, ಬರೀ ಗೇಮ್ ನೋಡೋದು. ನಾವು ಅವಾಗೆಲ್ಲ ಜನಪದ ಆಟಗಳು
0: ಆಡ್ತಿದ್ವು.
1: ಈಗ
0: ಹಳ್ಳಿಗಳಿ ಮನೆ ಆಡ್ತಿದ್ವು, ಚೌಕಾಬಾರ
1: ಇಳಿದಾಂಡು,
0: ಕುಂಟಾಬಿಲ್ಲೆ,
1: ಕಲ್ಲು ಕುಟಿ.
0: ಹೌದು,
1: ಅದ್ ನಮ್ಗೆ ಹುಟ್ಟದನ್ನೇ ಅದೊಂದು ಅದೊಂದು ನಮ್ ವ್ಯಾಯಾಮ. ಈಗ ಯಾರು ಇಲ್ಲ, ಬರೀ ಕುತ್ತಾವೆ ಕತ್ತು ಬಕ್ಕಬಿಟ್ರೆ ಬರೀ ಮೊಬೈಲ್ ಹೊಡ್ತಿರ್ತಾರೆ. ಇವಾಗ ನಾವು ಅವಾಗ ಗಿಳ್ಳಿ ದಂಡ ಆಡ್ತಾ ಇದ್ರೆ ಅದ್ರ ಚಂದನೇ ಬೇರೆ. ಅದ್ರ ಹೊಡ್ಸ್ಕೊಂಡು ಗಾಯ ಮಾಡ್ಕೊಂಡು ತಲೆ ತೂತ್ ಮಾಡ್ಕೊಂಡು ಎಷ್ಟು ನಾವು ಆಟ ಆಡಿದ್ವು ಅವಾಗ.
0: ಓಕೆ, ಜನಪದ ಸೊಗಡನ್ನ ಅನುಭವಿಸುವಂತದ್ದು, ಜನಪದ ಸೊಗಡು ಏನಿದೆಯಲ್ಲ ಅದನ್ನ ಪ್ರೀತಿಸುವಂತದ್ದು, ಆ ಒಂದು ನಮ್ಮ ಒಂದು ಕಲೆ ಏನಿದೆಯಲ್ಲ ಅದನ್ನ ಬಿಡಬಾರದು ಅನ್ನುವಂತಹ ಒಂದು ಒಂದು ಪರಿಕಲ್ಪನೆಯಲ್ಲಿ ಮಾತಾಡ್ತಿದ್ರಿ ನವೀನ್. ಹಾಗೆ ವಿಶ್ವನಾಥ್, ಬಹಳ ಸಂತೋಷ ಇಷ್ಟೊತ್ತು ಆಕಾಶವಾಣಿಗೆ ಬಂದ್ರಿ. ಬಂದು ಒಂದು ಅರ್ಧ ಗಂಟೆ ಸಮಯದಲ್ಲಿ ಜನಪದವನ್ನು ನಾವೇನು ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಯಾಕೆಂತಂದ್ರೆ ನೀವು ಆಗ್ಲೇ ಕೂಡ ಹೇಳಿದ್ರೆ ಬಗದಷ್ಟು ಬತಾ ಇರ್ತದೆ
1: ಸರ್
0: ಅಲ್ವಾ?
1: ಸರ್
0: ಬಗಿತಾ ಇರೋ ಬಗಿದಿರೋ ಬದಿರೋದು ಅರ್ಧ ಗಂಟೆಲಿ ಬಗಿಲಿಕ್ಕೆ ಆಗಲ್ಲ ಅದನ್ನ. ಆ ನಿಟ್ಟಿನಲ್ಲಿ ಬಹಳ ಸಂತೋಷ ಇಷ್ಟೊತ್ತು ಆಕಾಶವಾಣಿಗೆ ಬಂದು ದೂರದರ್ಶನ ನಡೆಸುವಂತಹ ಗಾನಸಿಂಚನ ಚಂದನ ವಾಹಿನಿಯ ಗಾನಸಿಂಚನದಲ್ಲಿ ರಿಯಾಲಿಟಿ ಶೋನಲ್ಲಿ ನೀವು ವಿಜೇತರಾಗಿದ್ದೀರಿ. ಅದು ಮೈಸೂರು ಭಾಗದವರು, ಮೈಸೂರು ಏನು ಮಂಡ್ಯ ಹಾಗೆ ಚಾಮರಾಜನಗರ ಭಾಗದವರು ಗೆದ್ದಿರೋದು ಬಹಳ ಸಂತೋಷದ ವಿಚಾರ. ಎಷ್ಟು ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ರು ಕೂಡ ಈ ಅವಕಾಶ ನಮ್ಮ ಮೂಲ ಸೊಗಡಿರುವಂತಹ ಚಾಮರಾಜನಗರ ಮಂಡ್ಯಕ್ಕೆ ತಲುಪಿರೋದು ನಮಗೂ ಕೂಡ ಬಹಳ ಸಂತೋಷದ ವಿಚಾರ. ಈ ಮುಖಾಂತರ ಕೊನೆಯದಾಗಿ ನಮ್ಮ ಯುವ ಸಮೂಹಕ್ಕೆ ಹೇಳುವ ಕೊನೆಯ ಒಂದು ಮಾತು ಏನು ವಿಶ್ವನಾಥ್?
2: ಜನಪದ ಉಳಿಸಿ, ಜನಪದ ಬೆಳೆಸಿ, ಆಮೇಲೆ ನಮ್ಮ ಹಿರಿಯ ಜನಪದ ಕಲಾವಿದರು ಯಾರ್ಯಾರು ಇದ್ದಾರೆ ಅವ್ರಿಗೆ ಗೌರವ ಕೊಡಿ, ಮತ್ತೆ ಅವ್ರನ್ನ ನೆನೆಸ್ಕೊಳ್ಳಿ, ಅಪ್ಪ ಅಮ್ಮಂಗೆ ಒಳ್ಳೆ ಮಕ್ಕಳಾಗಿ ಅಂತ ಹೇಳ್ಬೋದು ಸರ್.
0: ಓಕೆ ನವೀನ್.
1: ಹೇ ಸರ್, ಜನಪದ ಒಂದು ಬಹುದೊಡ್ಡ ಆಲದ ಮರ. ಅದನ್ನ ಚಿವುಟಬೇಡಿ, ಅದಕ್ಕೆ ನೀರು ಹಾಕಿ ಅದನ್ನ ಪೋಷಣೆ ಮಾಡಿ, ಜನಪದನ ಉಳಿಸಿ ಅಂತ ಅಷ್ಟೇ ಕೇಳ್ಕೊತೀನಿ ಸರ್.
0: ಬಹಳ ಸಂತೋಷ ವಿಶ್ವನಾಥ್ ಹಾಗೆ ನವೀನ್ ಕುಮಾರ್ ಅವರೇ ಇಷ್ಟೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ದೂರದರ್ಶನ

0: ಚಂದನ ವಾಹಿನಿಯ ಗಾನ ಸಿಂಚನದ ಜರ್ನಿಯ ಬಗ್ಗೆ ನಮ್ಗೆ ಹೇಳಿದ್ರಿ, ಒಳ್ಳೆಯ ಹಾಡುಗಳನ್ನು ಕೂಡ ಹಾಡಿದ್ರಿ. ಈ ಕಾರ್ಯಕ್ರಮ ಕೇಳಿದ ಮೇಲೆ ಆದರೂ ಕೂಡ ನಮ್ಮ ಏನು ಯುವ ಸಮೂಹ ಯಾಕೆ ನಾನು ಪ್ರಯತ್ನ ಮಾಡಬಾರ್ದು, ನನ್ನಲ್ಲೂ ಕೂಡ ಕಲೆ ಇದೆಯಲ್ಲ ಅನ್ನೋರಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ದೂರದರ್ಶನ ಸೃಷ್ಟಿ ಮಾಡಿಕೊಟ್ಟಿದೆ. ಆ ಒಂದು ವೇದಿಕೆಯನ್ನು ನೀವು ಬಳಸ್ಕೊಳ್ಳಿ, ನೀವು ಕೂಡ ಮುಂದಿನ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್.
2: ಇದುವರೆಗೆ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ಜನಪದ ಕಲಾವಿದ ವಿಶ್ವನಾಥ್ ಎಲ್ ಹಾಗೂ ರನ್ನರ್ಅಪ್ ಆದ ಮಂಡ್ಯ ಜಿಲ್ಲೆಯ ನವೀನ್ ಕುಮಾರ್ ಜಿಜಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.